0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದ್ರೆ, ಇವರು ಕುಂದಾಪುರದ್ರ ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳೋಕ್ಕೆ ಹೆಮ್ಮೆ. ಯಾಕೆಂದರೆ ಇವರಿರುವ ಪಂಚಾಯತ್, ಇವರು ಒಂದು ಕಾಲದಲ್ಲಿ ಅಲ್ಲೇ ಅಧ್ಯಕ್ಷರಾಗಿದ್ದಾರೆ. ಆ ಪಂಚಾಯತ್ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಂತಿತ್ತು. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಗೊಂಡೋಯ್ರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಂತಿತ್ತ. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನು ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವರು ಇವರು. ಸೊ ಇವರು ಬೇರೆ ಯಾರು ಅಲ್ಲ, ನಮ್ಮೊಟ್ಟಿಗಿರೋರು ವಣ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಉದಯ್ ಕುಮಾರ್ ಶೆಟ್ಟಿ ವಣ್ಸೆ ಅವರು. ಸರ್ ನಮಸ್ಕಾರ.
3: ನಮಸ್ಕಾರ.
2: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
3: ಆರಾಮಿದ್ದೇನೆ.
2: ಆರಾಮಿದ್ರ್ಯಾ? ನಿಮ್ಮನ್ ಕಾಮಕ್ಕೆ ಖುಷಿ ಆತ್ಮಾರ್ರೆ. ಅದೊಂದು ಹೇಳ್ತಾರಲ್ಲ ಧೀಶಕ್ತಿ ಅಂತ ಹೇಳ್ಕೊಂಡ. ಸಿ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೇ ಬಂದಿರತ್ತೆ. ಅವ್ರು ನಾಯಕ ಅಂದ್ರೆ ನಾಯಕರು, ಅವ್ರು ಬಿಟ್ಟುಕೊಡುದಿಲ್ಲ ಅಂತಾರು. ಇದು ಮಾಡ್ಕು ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕು ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ, ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣ್ಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
3: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
2: ನ್ಯಾಷನಲ್ ಪಂಚಾಯತ್ ಅವಾರ್ಡ್, ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
3: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು 75 ಲಕ್ಷ ಆಲ್ರೆಡಿ ಬಂದಿದೆ.
2: 75 ಲಕ್ಷ ಬಹುಮಾನ ಆಗಿ ಬಂದಿತ್ತು ಅಲ್ದಾ? ಸುಮ್ಮನೆ ಬತ್ತಿಲ್ಲ, ನಿಮ್ಮಲ್ಲೊಂದು SLRM ಘಟಕನೂ ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡೋದಾರು ಒಂದ್ಸಲ ವಿಸಿಟ್ ಕೊಡುದು ಎಲ್ಲಿಕ್ಕೆ ಅಂದ್ರೆ ವಣ್ಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತು. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನು ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅಂಬುದಕ್ಕೆ ಅದ್ಭುತ ಉದಾಹರಣೆ ನೀವು ಮಾಡಿರುವ ಸಾಧನೆಗಳು, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
3: ವಣ್ಸೆ ಗ್ರಾಮ ಪಂಚಾಯತ್ ಅನ್ನೋದು ಬಹಳಷ್ಟು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರತಕ್ಕಂಥ, ಒಂದು 3,250 ಜನಸಂಖ್ಯೆ ಇರತಕ್ಕಂಥ, ಒಂದು 20 ಲಕ್ಷ ಸ್ವಂತ ಸಂಪನ್ಮೂಲ ಇರತಕ್ಕಂಥ, ಅಂದರೆ ತುಂಬ ಕಡಿಮೆ ಆದಾಯ ಇರತಕ್ಕಂಥ ಒಂದು ಸಣ್ಣ ಗ್ರಾಮ ಪಂಚಾಯತ್. ಬಹುಶಃ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಅದನ್ನು ನಾವು ಕರೆಕ್ಟ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಮಾಡಿದರೆ ಬಹುಶಃ ಆ ಕಾರ್ಯಶೈಲಿಯಿಂದಾಗಿ ನಾವು ಇವತ್ತು ಹೆಸರು ಪಡ್ಕೊಂಡಂಥದ್ದು. ಬಹುಶಃ ಆ

0: ಹಣಕಾಸು ಅದೆಲ್ಲ ಏನು ದೊಡ್ಡ ಮೇಜರ್ ಮ್ಯಾಟರ್ ಅಲ್ಲ, ಬಟ್ ನಮ್ಮ ಪ್ಲಾನ್ ಏನಿದೆ ಅದೇ ನಮಗೆ ಹೆಸರನ್ನು ತಂದುಕೊಡ್ತದೆ. ಸೊ ನಾವು ಹೊಣಸೆ ಗ್ರಾಮ ಪಂಚಾಯತಲ್ಲಿ ನಾವೊಂದು ಪ್ಲಾನ್ ಮಾಡಿ ನಾಲ್ಕು ವಿಭಾಗದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತೊಂದು ವಿಶ್ವಸಂಸ್ಥೆ ಏನು ಹೇಳ್ತಿದೆ, 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದರೆ 17 ವಿಭಾಗಗಳಲ್ಲಿ ಕೆಲಸ ಮಾಡಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗುತ್ತೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗುತ್ತೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕಾಗೋದಿಲ್ಲ, ಕೆಲವೊಂದು ಮಾಡಲಿಕ್ಕಾಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಇನ್ನೊಂದು ನೈರ್ಮಲ್ಯ, ಇನ್ನೊಂದು ಮಹಿಳಾ ಸಬಲೀಕರಣ.
1: ನಾಲ್ಕು
0: ವಿಭಾಗಗಳಲ್ಲಿ ವಿಶೇಷವಾಗಿ ಕೆಲಸ. ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ತೆರಿಗೆಯನ್ನು ಸಂಗ್ರಹ ಮಾಡ್ತದೆ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತದೆ, ಶಾಸನಬದ್ಧ ಅನುದಾನ ಬರ್ತದೆ, ಕೇಂದ್ರ ಸರ್ಕಾರದಿಂದ 15 ಹಣಕಾಸು ಆಯೋಗದ ಅನುದಾನ ಬರ್ತದೆ. ಬಹುಶಃ ಇದನ್ನೆಲ್ಲ ಬಳಸ್ಕೊಂಡು ಕ್ರಿಯೋಜನೆ ಮಾಡ್ತಾರೆ, ಸ್ಯಾಲರಿಗೆ ಖರ್ಚು ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಭಾಗಗಳಿಗೆ ಖರ್ಚು ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ, ಅಥವಾ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, SC/ST ಸಂಬಂಧಪಟ್ಟಂಥದ್ದು ಇರ್ಬೋದು 25% ಇದೆ, ವಿಕಲಚೇತನರಿಗೆ 5% ಇದೆ, ಕ್ರೀಡಾ ಚಟುವಟಿಕೆಗೆ 2% ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ ಇದು ನಮ್ಮ ಒಂದು ಭಾಗ ಮಾತ್ರ. ನಾವು ಮಾಡಬೇಕಾದದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನೇಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58 ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ, ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಬಹುಶಃ ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ನಾವು ಒಣಸೆಯಲ್ಲಿ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಅದು ಮೊದಲು 800 ಮಕ್ಕಳು ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆ ಆಗಿದೆ. ಬಹುಶಃ 2000 ತುಂಬ ಪೀಕ್ ಸೆಜಲ್ಲಿದ್ದಂಥ ಶಾಲೆ, 2010 ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಅದರಿಂದ ಹೊರತಾಗಿಲ್ಲ. 2015 ಬರುವಾಗ 89 ಮಕ್ಕಳಾದರು. ಅದ್ರ ಹಿಂದೆ 2 ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ, ಮುಂದಿನ 5 ನಿಮ್ಮ ಶಾಲೆ ಬಾಗಿಲಾಕಬೇಕು ಅನ್ನೋದನ್ನ ಸೂಚಿಸ್ತದೆ ಅದು, ಆ ಅಂಕಿಅಂಶಗಳು. ಹಾಗಾಗಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಮಾನ ಮನಸ್ಸುಗಳ ಸೇರಿಕೊಂಡು ಒಂದು ಪ್ಲಾನ್ ಅನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂಥ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 ಡೆಪಾಸಿಟ್ ಮಾಡಿ ಅದ್ರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲಾನ್ ಹಾಕಿದ್ವಿ. ಒಂದು 15 ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKG
1: ಪೋಷಕರೇ ಬೇಕು ಅಂದದಕ್ಕೆ
0: ನಾವು ಆಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಗಳನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು. ಮಾಧ್ಯಮ ಮಾಡುವ ಪ್ಲಾನ್ ಇರಲಿ, ಇದೆಲ್ಲ 2014-2016 ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು. ಬಟ್ ಪೋಷಕರ ಬೇಡಿಕೆ ಏನೇ ಉಂಟಂತ ಹೇಳಿದ್ರೆ, ನಮಗೆ ಇಂಗ್ಲೀಷ್ ಮಾಧ್ಯಮವೇ ಬೇಕು, ನೀವು ಇಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಮಾಡಿದರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲೀಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯಿತು. ಬಟ್ 2019 ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 ಹಣವನ್ನು ಆ ಶಾಲೆಗೆ ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟಂಥದ್ದು, ಸಭಾಭವನ ದಾನಿಗಳು, ಇಡೀ ಶಾಲೆ ಇವತ್ತು ಸೋಲಾರಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ಸನ್ನು ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂಥ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ 28 ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
1: ಹೈಟೆಕ್ ಶೌಚಾಲಯ ಅಂದ್ರೆ ಎಂತ ಸರ್?
0: ರೋಟರಿಯಿಂದಲೇ ನಾವು ಮಾಡಿಸಿರುವಂಥದ್ದು, ರೋಟರಿಯ ಗ್ಲೋಬಲ್ ಗ್ರ್ಯಾಂಟಲ್ಲಿ ಅಂದರೆ ಸುವ್ಯವಸ್ಥಿತವಾದ, ಅಂದ್ರೆ ಈ ನೀವು ಹೋಟೆಲಲ್ಲೆಲ್ಲ ಯಾವ ರೀತಿ ಒಂದು
1: ಸ್ಟಾರ್ ಹೋಟೆಲ್
0: ಹೋಟೆಲ್ಗೆ ಹೋದ್ರೆ ಯಾವ ರೀತಿ ಶೌಚಾಲಯಗಳಿರ್ತದೆ, ಬಹುಶಃ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ ಸ್ಟ್ಯಾಂಡ್, ಸರ್ಕಾರಿ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಶೌಚಾಲಯ ಅಂತ ಹೇಳಿಕೊಳ್ಳ ಒಂದು ಏನೋ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಇದು ಅದಲ್ಲ, ಹಾಗೆ ತುಂಬಾ ಚೆನ್ನಾಗಿರುವ ಶೌಚಾಲಯನ ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನು ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, 1 ಕ್ಲಾಸಿಂದ ಕಂಪ್ಯೂಟರ್ನ ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಒಂದು 5 ಟೆಕ್ಸ್ಟ್ ಬುಕ್ ಅನ್ನು ಸಹ ಅಡಿಷನಲ್ ಆಗಿ ಕೊಡ್ತಾ ಇದ್ದೇವೆ, ಮತ್ತು ನೋಟ್ ಅದೆಲ್ಲ ಫ್ರೀ ನೋಟ್ಬುಕ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ, ಒಂದು ಜೊತೆ ಯೂನಿಫಾರ್ಮ್ ಅನ್ನು ಸಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಬೆಲ್ಟ್ ಐ ಡಿ ಕಾರ್ಡ್ ಅನ್ನು ಕೊಡ್ತಾ ಇದ್ದೇವೆ, ಹಾಗೆ ಒಂದು ಟ್ರ್ಯಾಕ್ ಸೂಟ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಇದೆಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದ್ರ ಜೊತೆಯಲ್ಲಿ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದ್ರೆ, ಬಹುಶಃ 2016 ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರ್ ಅನ್ನು ಅಳವಡಿಸಿದ್ದೇವೆ. ಸುಮಾರು 8 ವರ್ಷಗಳ ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 ವರ್ಷದ ಹಿಂದೆಯೇ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ 5 ವರ್ಷದ ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 ವರ್ಷದ ಹಿಂದೆ ಇರಲಿಲ್ಲ. ನಾವು 5 ವರ್ಷದ ಕೆಳಗೆ ಕಿಯೋನಿಕ್ಸ್ ಇಂದ CSR ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾ ಇದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದ್ರೆ ಇವತ್ತು ತಮ್ಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸಹ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 ಭಾಷೆಗಳಲ್ಲಿ ಸಂವಹನ ಮಾಡ್ತಾ ಇದೆ ಅದು. LKG ಟ್ವೆಲ್ತ್ ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ, ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಸಹ ಅದು ಉತ್ತರ ಕೊಡ್ತೇವೆ ಅಂತ AI ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸಹ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು, ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೊಂದು ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದೆ ಯಾಕಂತೇಳಿದ್ರೆ, ಈಗ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು ಒಂದು 3 ದಿನ ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹೊಣೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, 2 ಸ್ಟಾಫ್ ನರ್ಸ್ ಇದ್ದಾರೆ, 1 ಕೌನ್ಸಿಲರ್ ಇದ್ದಾರೆ, 1 ಅಟೆಂಡರ್ ಇದ್ದಾರೆ. 24x7 ಆಂಬ್ಯುಲೆನ್ಸ್ ಸರ್ವಿಸ್ ಇದೆ. ಹಾಗೆ 2 ವೆಹಿಕಲ್ ರೆಂಟೆಡ್ ವೆಹಿಕಲನ್ನು ತಗೊಂಡು ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸಿಂದ ಸಫರ್ ಆಗ್ತವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸಿಂದ ಸಫರ್ ಆಗ್ತವ್ರು ಇರಬಹುದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳಲು ಇಲ್ಲದೆ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನ ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷೆಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ. ಇದರಲ್ಲಿ 71 ಪೇಷೆಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತ
1: ಇದು ನಿಮ್ಮ ನಿರಾಮಯ ಕ್ಲಿನಿಕ್
0: ನಿರಾಮಯ ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದ್ರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತಿಗೆ ಉಳಿದ 6 ಪಂಚಾಯತ್ಗಳ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು PDO ಸೇರಿಕೊಂಡು ಒಂದು ಸೊಸೈಟಿಯನ್ನ ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ. ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ಒಣಸೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
1: ಈ ಪ್ಲಾನ್ ಎಲ್ಲ ಯಾರು ಸರ್ ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕಂದ್ರೆ ಅದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
0: ನಾವೇ ಅಂತ ಹೇಳಲಿಕ್ಕೆ ಇದೊಂದು ಟೀಮ್ ವರ್ಕ್.
1: ಆದ್ರೂ ಒಂದು ಯೋಚನೆ ಒಬ್ಬರಿಗೆ ಫಸ್ಟ್ ವರ್ಕಲ್ಲ, ಅದು ನಿಮ್ದೇ
0: ಖಂಡಿತ.
1: ನಮ್ಮ ಉದಯ್ ಕುಮಾರ್ ಶೆಟ್ರದ್ದು
0: ಅಂದ್ರೆ ನಮ್ಗೆ ದೇವರು ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಸಾಮಾನ್ಯ ಆವಾಗಲೇ ಹೇಳಿದೆ ನಾನು, ಈ ಹಣ ವೋಟ್ ಮಾಡುವಂಥದ್ದು ಕ್ರಿಯೋಜನೆ ಮಾಡುವಂಥದ್ದು ಇದು ಒಂದು ಭಾಗ ಮಾತ್ರ ಅಂತೇಳಿ. ಇದನ್ನು ಎಲ್ಲರೂ ಮಾಡ್ತಾರೆ, ನಾವು ಅಧ್ಯಕ್ಷರೇ ಬೇಕಂತಿಲ್ಲ ಅಥವಾ ಅಧಿಕಾರಿಗಳಿದ್ರು ಮಾಡ್ಕೊಂಡು ಹೋಗ್ತಾರೆ. ಬಟ್ ದೇವ್ರು ನಮಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಡಿಫ್ರೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು, ತನ್ಮೂಲಕ ಆ ಮಾಡುವ ಕೆಲಸ ಈ ಸಮಾಜಕ್ಕೆ ಲಾಭ ಆಗಬೇಕು. ಇದೆಲ್ಲ ಮಾಡಿದ್ರೆ ತನ್ನಿಂದ ತಾನೇ ನಾವು ಬೆಳಿಲಿಕ್ಕೆ ಅದ್ರ ಜೊತೆಯಲ್ಲಿ ಬೆಳಿಲಿಕ್ಕೆ ಖಂಡಿತ ಅವಕಾಶ ಆಗ್ತದೆ ಅನ್ನೋದು ನಾವು ಕಂಡ್ಕೊಂಡಂತ ಸತ್ಯ.
1: ನಿಜ, ಇಷ್ಟೆಲ್ಲ ಸಾಧನೆ ಆಪದ್ರಲ್ಲಿ ಮುಂಚೆ ಸಾಧನೆ ಆದದ್ದು ನಿಮ್ದು SLRM ಘಟಕ, ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
0: ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು, ಸಾವಿರಕ್ಕೂ ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತಿಗೆ
1: ಭೇಟಿ ಕೊಟ್ಟಿರೋ
0: ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನು ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ.
1: ಯಾವ ಥರದ ಮಾಡೆಲ್ ಹ್ಯಾಂಗಿತ್ತೀಗ? ನಮಗೀಗ ಒಂದು ಕಾಂಬ ಕಾಯಿಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಾಗ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾ ಹಿಂಗಿತ್ತು ಅಂತ ಒಂದು ಅರ್ಥ ಆಪಂಗೆ ಹೇಳುದಾರೆ. ಹ್ಯಾಂಗೆ
0: ಅಂದ್ರೆ ಈ ಹಸಿಕ್ ಮತ್ತು ಒಣಕಸವನ್ನ ಪ್ರಾಥಮಿಕ ವರ್ಗೀಕರಣವನ್ನ ಮನೆ ಹಂತದಲ್ಲಿ ಮಾಡಿ ಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ. ಆರಂಭದಲ್ಲಿ ಅಂದ್ರೆ 2017 ನಾವು ಆರಂಭ ಮಾಡಿದವರು. ಅವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ ಇರಲಿಲ್ಲ. ನಾವು 2017 100% ಮನೆಯಿಂದ ತ್ಯಾಜ್ಯವನ್ನ ತರುವ ಮೂಲಕ ತ್ಯಾಜ್ಯಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿ ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ. 42 ಐಟಮಿಗೆ ರೇಟ್ ಇದೆ. ಒಂದು 8 ಐಟಮಿಗೇನು ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಿಕೊಡ್ತೇವೆ.
1: ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
0: ಅಲ್ಲಿ ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು 3 ಹಳೆ ಕ್ವಾರ್ಟರ್ಸ್ 3 ಒಟ್ಟಿಗೆ ಇತ್ತು. ಆ 3 ಕ್ವಾರ್ಟರ್ಸನ್ನು ಬಳಸ್ಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VIPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಬೇರೆ ಬೇರೆ ಬೇರೆ ಮೂಲಗಳಿಂದ, ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಆರಂಭ ಮಾಡಿ 9 ವರ್ಷ ಆಯಿತು. 1 ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ. ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30-40 ಸಾವಿರ ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ, ಚಿತ್ತೂರು ಪಂಚಾಯತನ ತಗೊಂಡ್ವಿ. ಆವಾಗ ಒಂದು 10-15 ಸಾವಿರ ನಷ್ಟ ಆಗಲಿ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ. ಆವಾಗ ಒಂದು 10-15 ಸಾವಿರ ರೂಪಾಯಿ ನಷ್ಟ ಆಗಲಿಕ್ಕೆ ಆರಂಭವಾಯಿತು. ಅದರ ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ 1 ವರ್ಷ ಆಗುವಾಗ ತಗೊಂಡ್ವಿ. ಅಲ್ಲಿಗೆ ಸ್ವಲ್ಪ ಅಲ್ಲಿನಲ್ಲಿ ಆಗಲಿ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಡಿ ಒಟ್ಟಿಗೆ 7 ಪಂಚಾಯತಿ ನಾವು ಎಷ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರರು ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30 ಸಾವಿರ ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಬಹುಶಃ ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಬಹುಶಃ ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ, ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
1: ಆ ಹಸಿಕಸನು ನಿಮಗೆ ಕೊಡ್ತೀರಾ ಊರ್ ಬದಂಗೆ?
0: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತು ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂಥ ಫಂಕ್ಷನ್ ಇರ್ಬೋದು. ಮನೆಯಲ್ಲಿ ನಮ್ಮ 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನು ತಂದು,
1: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
0: ಫುಡ್ ವೇಸ್ಟ್ ಎಲ್ಲ ತರ್ತಾರೆ. ಮತ್ತೆ ಮ್ಯಾರೇಜ್ ಹಾಲ್ ಇಂದ ಆ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡು ಬರ್ತೇವೆ.
1: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ ತಕೋಪದಕ್ಕೆ?
0: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 100 ರೂಪಾಯಿ. ಅಂದ್ರೆ ಆ ವೇಸ್ಟ್ ಜನರೇಟ್ ಆಗಿ ಇದನ್ನ ಡಿಪೆಂಡ್ ಆಗಿ,
1: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
0: ಖಂಡಿತ ಅಲ್ಲ,
1: ಅವ್ರು ಮಾಡೋ ಖರ್ಚಿಗೆ ಅದು ಎಂತದೂ ಅಲ್ಲ.
0: ಅದನ್ನು ಬೇರೆ ಬೇರೆ ವಿಧಗಳಾಗಿ ಮೊದಲು 10 ವಿಧಗಳಾಗಿ ವಿಂಗಡಿಸಿ, ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ. ಆಮೇಲೆ ಕಪ್ಪೆ ಚಿಪ್ಪು ಏನು ಅಥವಾ ಮಳಿ ಏನು ಹೇಳ್ತೇವೆ, ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ. ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ. ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫುಡ್ ಸ್ಕಿನ್, ಲಿಂಬು ಮೂಸಂಬಿ ಕಿತ್ತಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶಿಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 ಕೆಜಿ ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯು ಸ್ವಲ್ಪ ಸಮಸ್ಯೆ ಆಯ್ತು, ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸ್ ನ ಪ್ರಾಬ್ಲಮ್ ಆಯ್ತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟ್ಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟ್ ಅನ್ನ ಮೊದಲು ನಾವು ಗೋಮೂತ್ರ ಮತ್ತು ಸಗಣಿಯನ್ನ ಬಳಸಿ ಕಾಂಪೋಸ್ಟ್ ಮಾಡ್ತಿದ್ವಿ. ಬಟ್ ಇದು 9 ತಿಂಗಳಿಂದ 1 ವರ್ಷ ತನಕ ಅದು ಡಿಕಂಪೋಸ್ ಆಗ್ಲಿಕ್ಕೆ ಬೇಕಾಗ್ತಾ ಇತ್ತು. ನಂತರ ಗಾಜಿಯಾಬಾದಿಂದ ಬೇಕಷ್ಟು ಡಿಕಂಪೋಸರ್ ಅನ್ನ ತರಿಸಿ ಅದ್ರ ಮೂಲಕ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು. ಕಾಂಪೋಸ್ಟರ್ ಮೆಷಿನ್ ಅನ್ನ ಬಳಸಿ ಕಾಂಪೋಸ್ಟ್ ಅನ್ನ ಮಾಡ್ತಾ ಇದ್ವಿ. ಈಗ ಇಲ್ಲಿ ಇಲ್ಲೂ ಇಲ್ಲದೆ ಇರತಕ್ಕಂಥ

0: ಟ್ರೇಯಲ್ಲಿ ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ, ಒಂದು ಚಿಕ್ಕ ಚಿಕ್ಕ ಲಾರ್ವಾಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ, ಸುಮಾರು 18 ದಿನಗಳ ಕಾಲ ಅದು ಹಸಿಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್. ಅದು NPK ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ NPK ವೆರಿ ಹೈ ಇರ್ತದೆ. ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟಿನ ಡಬಲ್ NPK ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಮುಂದೆ ತಗೊಂಡು ಹೋಗ್ತಾರೆ.
1: ಅದಕ್ಕೆ ಚಾರ್ಜ್ ಇದೆ,
0: 12 kg 12 ರೂಪಾಯಿಗೆ ಸೇಲ್ ಮಾಡ್ತೇವೆ. 18 ದಿನ ಸಾಧಾರಣ 15 ದಿನದ ಲಾರ್ವಾವನ್ನ ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನ ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವಾ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪಾ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪಾ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಮೂವ್ಮೆಂಟನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೆಜಿ ಇದೆ, ಕೆಜ್ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಒಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ ಮೊಟ್ಟೆ ಇಡ್ತದೆ. ಒಂದು ಫ್ಲೈಸು ಸುಮಾರು 500 ಮೊಟ್ಟೆಗಳನ್ನ ಇಡ್ತದೆ. ಅವು ಮೊಟ್ಟೆ ಇಡಲಿಕ್ಕೆ 3 ರೀಪಿನ ಪಟ್ಟಿಯನ್ನು ಮಧ್ಯೆ ಸಣ್ಣದೊಂದು ಹಿಡಿ ಕಡ್ಡಿಯನ್ನು ಇಟ್ಟು ಗ್ಯಾಪ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 3 ರೀಪನ್ನು ಅಲ್ಲಲ್ಲಿ ಇಟ್ಟಿರ್ತೇವೆ. ಅವು ಅದರ ಗ್ಯಾಪಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆಯನ್ನು ಡೈಲಿ ಚಾಕುವಿನಿಂದ ಕಲೆಕ್ಟ್ ಮಾಡಿ ಪುನಃ ಬೌಲಲ್ಲಿಟ್ಟು ಅದೇ ಅಕ್ಕಿಯ ತೌಡಲ್ಲಿಟ್ಟು ಪುನಃ ಅದೇ ಸೈಕಲ್ 42 to 48 days ಲೈಫ್ ಸೈಕಲ್ ಅದು. ಪ್ಯೂಪಾ ಸ್ಟೇಜಿಂದ ಫ್ಲೈಸ್ ತನಕ ಯಾವುದೇ ಫುಡ್ಡನ್ನು ಮುಟ್ಟೋದಿಲ್ಲ, ಈವನ್ ನೀರು ಸಹ ಕುಡಿಯೋದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ. ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ. ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬ್ಲ್ಯಾಕ್ ಸೂಜರ್ ಫ್ಲೈ ಲಾರ್ವಾದ ವಿಶೇಷ.
1: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
0: ಇಲ್ಲ ಅಂದರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿ ಕೇರನ್ನು ಮಾಡ್ತಾ ಇದ್ದೇವೆ. ಅದು ಆ್ಯಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂಥ ಕೆಲಸ. ನಾವೇನು MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc, MBBS ಏನು ಮಾಡಿದವರಲ್ಲ. ಹಾಗಾದರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟಲ್ಲಿ ನಾವಿರ್ತೇವೆ. ನಮ್ಗೆ ಯಾವುದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೌಸ್ ಆಫ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷಗಳ ಕೆಳಗಡೆ ಅದನ್ನ ನಮಗೆ ಕಲಿಸಿಕೊಟ್ರು.
1: ಮಂಗಳಾದೇವಿಯಲ್ಲಿದೆಯಲ್ಲ ಆಶ್ರಮ
0: ಅವರು, ಯಾಕಂದ್ರೆ ಅವರು ಅಲ್ಲಿ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟ ಹಾಗೆ ನಮ್ಮ ಕಾನ್ಸೆಪ್ಟ್ ಅನ್ನು ಅವರು ತಗೊಂಡು ಉಪ್ಪಿನ ಅಂಗಡಿಯಲ್ಲಿ ಆರಂಭ ಮಾಡಿದ್ರು. ಅವರ ವೆಟ್ ವೇಸ್ಟ್ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನು ನಮಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂಥದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲಿ ರೆಡಿ ಮಾಡುವಂಥದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾಯಿದ್ದೇವೆ ಅಂತೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾವಾಗಲೇ ಹೇಳಿದಾಗ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಬ್ಬಿಸಿ ಅಂತೇಳಿ ಹೇಳಿದರು. ಬಟ್ ಅದಾದ ನಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್, ಎಕ್ಸಾಸ್ಟ್.
1: ನೀವು ಯಾವ ಬಳ್ಳಿ ಹಾಕಿದ್ದೀಗ?
0: ಫ್ಯಾಷನ್ ಫ್ರೂಟ್ಸ್ ಇದು.
1: ಹೌದಾ?
0: ರೂಮಿಗೆ ಹರಡಿಕೊಳ್ತದೆ.
1: ಇದು ಮನೆಗೆಲ್ಲ ಹಾಕರು ಇದು ಈ ಸಮ್ಮರಿ ಒಳ್ಳೆಯದೇ,
0: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ ಟೆಂಪರೇಚರ್ ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇತ್ತು, ಸಾಯ್ತಾ ಇದ್ವು. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು. ಈ ರೀತಿ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
1: ದನನ್ನೆಂತ ಮಾಡ್ತೀರಿ ಸರ್? ಎಲ್ಲರ ಮನೆ ಹೊಟ್ಟೆ ಬಂದಾಯ್ತು. ಪಂಚಾಯತ್ ಅಲ್ಲಿ ದನ ಸಾಕ್ತಾ ಇದ್ದೀರಾ?
0: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ.
1: ಇದು ಪಂಚಾಯತ್ ಇದ್ದನ?
0: ಪಂಚಾಯತ್ ತೆಗೆದಿಂದಲೇ.
1: ವಾ,
0: ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು, ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂದ ಕೂಡ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದರೆ ಸ್ವಲ್ಪ ಆ ಕಾನ್ಸೆಪ್ಟೇ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
1: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಕ್ಚುಲಿ.

0: ಸೊ ತುಂಬಾ ಲೈಕ್ ಇತ್ತು ಅದ್ರ ಕತ್ತಿ ಕೇಮುಕೆ. ಸೊ ಹಾಗಾಗಿ ಆ ಎಸ್ ಎಲ್ ಆರ್ ಎಂ ಘಟಕ ವಣಸೆ ಗ್ರಾಮ ಪಂಚಾಯತ್ ಇಡೀ ದೇಶಕ್ಕೆ ಮಾದರಿ ಎಸ್ ಎಲ್ ಆರ್ ಎಂ ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರೆ ಯಾವ್ಯಾವ ತರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರ ಸಾಲ, ದುಡ್ಡನ್ನು ವೋಟ್ ಮಾಡ್ಕ ಬಂದ್ರ ಸಾಲ, ಯಾವ ತರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ ಎಂಬುದನ್ನ ಪ್ಲಾನ್ ಹೆಂಗ್ ಮಾಡ್ಕ ಎಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರಾ?
1: ಮನೆಗೆ ಒಂದು ಹಿಂದ್ ಒಂದಷ್ಟು ನಾವಂದ್ರೆ ಸ್ವಲ್ಪ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡ್ತೇನೆ. ಏನೇನು ಮಾಡ್ಬೋದು ಒಂದಷ್ಟು ಆಲೋಚನೆಗಳನ್ನ ಫ್ರೀ ಎಲ್ಲ ಇರುವಾಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ. ಇದು ಒಂದು ಭಾಗ. ಬಟ್ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಒಬ್ಬರ ಹತ್ರ ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ. ಒಬ್ಬರ ಪ್ಲಾನ್ ಖಂಡಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ನಾವು ನಮ್ಮ ಹತ್ರ ಒಂದು ಐಡಿಯಾಗಳು ಹೊಳೆದ್ರೆ ಅದು ನಮ್ಮ ತಂಡದ ಹತ್ರ, ಅಂದರೆ ನಮ್ಮ ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಲ್ಲಿ ಒಂದು ಮೊದಲಿನಿಂದ ಒಂದು ಸುಮಾರು ನಾನು ಈಗ 3 ಬಾರಿ ವಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದವನು, ಒಂದು ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಕಂಟಿನ್ಯೂಸ್ ಆಗಿ ನಾನು ಪಂಚಾಯತಲ್ಲಿ ಕೆಲಸ ಅದ್ರ ಭಾಗ ಆಗಿ ಹೋಗಿದೆ. ಹಾಗಾಗಿ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ 40 ಜನರು ಒಂದು ತಂಡ ನಮ್ಮ ಗ್ರಾಮ ಪಂಚಾಯತಲ್ಲಿದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರು ಫಸ್ಟ್ ಅವ್ರ ಒಂದು ಮೀಟಿಂಗ್ ಕರೆದು ಅವರಿಗೆ ವಿಷಯ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತ ಹೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನ ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು ನಾನು ಏನು ಹೇಳಿದೆ 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳಿರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿವೆ. ಅಂಥ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ಅಲ್ಲಿ ರನ್ ಮಾಡಿದ್ದೇವೆ.
0: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ ಈಗ ಯಾರೇ ಇಲ್ಲಿ ಎಸ್ ಎಲ್ ಆರ್ ಎಂ ಘಟಕ ಮಾಡ್ತಂದ್ರೆ ಮನೆ ಬದಿಗೆ ಅಂದ್ರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲಿ ಆತಂದ್ರೆ ಎಲ್ಲರೂ ವಿರೋಧ ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ವಾಸನೆ ಬತ್ತ ನಮ್ಗೆ ಲೈಕಮ್ ಗಾತಿಲ್ಲ, ಇಲ್ಲಿ ಮಾಡೋದು ಬೇಡ ಬೇರೆ ಕಡೆ ಅಂತ. ನೀವು ಕೇಂದ್ರೆ ಅಂಗನವಾಡಿ ಒಳ್ಳೇದಿತ್ತು, ಮನೆಯೂ ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೇ, ಮೀಟಿಂಗ್ ಗಳನ್ನ ಮಾಡುತ್ತಂತ್ರಿ ಮಾರ್ರೆ, ಅದು ಹೆಂಗೆ?
1: ಈಗ ನಾನು ಹೇಳಿಕೊಟ್ಟದ ಅದನ್ನೇ. ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿ ಕಸವನ್ನು ಆಯಾ ದಿನದ ಹಸಿ ಕಸವನ್ನು ಆಯಾ ದಿನ ವಿಲೇವರಿ ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಮಾರನೇ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವರಿ ಮಾಡ್ತೇವೆ. ಹಸಿ ಕಸವನ್ನಂತೂ ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ. ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೇ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:00 ಒಂದ್ಸರಿ ಹೋಗ್ತೇವೆ, ಮಧ್ಯಾಹ್ನ 3:00 ಒಂದ್ಸರಿ ಹೋಗ್ತೇವೆ. ಅದನ್ನು ಹಸಿ ಕಸ ಮಾರನೇ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಆದರೆ ಮಾತ್ರ ಅದರಲ್ಲಿ ಬ್ಯಾಟ್ ಸ್ಮೆಲ್ ಬರ್ತದೆ. ನಾವು 12 ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಟ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಜನರಿಗೆ ಕನ್ವಿನ್ಸ್ ಮಾಡಿಕೊಂಡು ಆ 40 ಜನರನ್ನು ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ. ಅರಿವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿಯೇ ಸಪೋರ್ಟ್ ಮಾಡಿದರು. ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಟ್ ಮಾಡಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡಲಿಕ್ಕೆ ಬಿಟ್ಟರು. ಸೊ 4 ಯಾರಿಗೂ ಆರೋಗ್ಯದ ತೊಂದರೆ ಆಗದೇ ಇರುವ ಹಾಗೆ, ಏನೂ ಮಕ್ಕಳಿಗೆ ಇರ್ಬೋದು ಅಥವಾ ಕೆಲಸಗಾರಿಗೆ ಇರ್ಬೋದು, ಯಾರಿಗೂ ಏನೋ ತೊಂದರೆ ಆಗದೇ ಇರೋ 4 ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಪಂಚಾಯತ್ ಇರುವಾಗಲೇ ಅಲ್ಲೇ ಮಾಡ್ತಿದ್ದೆ. ನಂತರ 7 ಪಂಚಾಯತ್ ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಜಾಗ ಹೊಸ ಜಾಗ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ಅಲ್ಲಿ ಹೊಸ
0: ಪಂಚಾಯತ್ ಇದೆಯಾ ನಿಮ್ಮ?
1: 7
0: ಓಕೆ. ಸೊ ಹಾಂಗಾಯಿ ವಾಸನೆ ಬತ್ತಿಲ್ಲ ಅಂತ.
1: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ 7 ಜನ ಮೆಂಬರ್ ಇರುವಂಥದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರ ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನು ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ. ಅದನ್ನು ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ ಒಂದು ಸರಿ ಯಾವುದನ್ನಾದ್ರು ಒಂದು ಇಂಪ್ಲಿಮೆಂಟ್ ಮಾಡಬೇಕಂಥೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದ್ರ ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯೋ ಪ್ರಶ್ನೆ ಇಲ್ಲ. ಅದು ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸ್ಕೊಂಡು ನಾವು ಹೋಗುವಂತ.
0: ಸೂಪರ್ ಸೊಲ್ಯೂಷನ್ ಹುಡ್ಕೊಂಡೇ ಹಾಪದ್ ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದ್ರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದ್ರೆ ಆ ಡೇಟ್ ತಕೊಂಬತ್ರ, ಹಾ ಬಸ್ರಿಯಾ, ಓಕೆ ಎಷ್ಟು ತಿಂಗಳಂದ್ ಬರ್ಕೊಂಬತ್ರ, ಮಗಿಗೆ ಆಮದು ಕೊಟ್ರೆ ಅಷ್ಟೇ, ಆ ತರ ಅಂದರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು. ಆದರೆ ಈ ಥರ ಆದರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನು ಹೆಂಗೆಲ್ಲ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ.
1: ನಾವು ಆರಂಭದಲ್ಲಿ ಪೇಷಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಯಾಕಂದರೆ 7 ಪಂಚಾಯತಿ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗನ್ನು ಆರಂಭದಲ್ಲಿ ಕರೆದಿದ್ದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟನ್ನು ಕೊಡಲಿಕ್ಕೆ ಹೇಳಿದೆ. ಈ ರೀತಿಯ ಡಿಸೀಸಿನ ಸಿಂಪ್ಟಮ್ಸ್ ಇರುವಂಥ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ವಾರ್ಡಿಗೊಬ್ಬರು ಆಶಾ ಕಾರ್ಯಕರ್ತ ಇರ್ತಾರೆ, ಅವರಿಗೆಲ್ಲ ಮನೆಗಳ ಪರಿಚಯ ಇರ್ತದೆ. ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
0: ಮಣಿಪಾಲ್
1: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ. ಅವ್ರ ಹತ್ರ ಕೂರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ರು, ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು. ಆ ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ, ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟ್ರು ಅದು ನಮ್ಮ ಪ್ಯಾಲಿಟಿ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ವೋ, ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಬೇಡವೋ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ ನಾವು ಕೂತ್ಕೊಂಡು ಅದನ್ನು ಅಂತಿಮಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರನ್ನು ಸಹ ಬಳಸ್ಕೊಂಡು, ಮತ್ತು ಈಗ ನಮ್ಮದೇ ಈಗ ನಮಗೇನು ತೊಂದರೆ ಆಗ್ತಾ ಇಲ್ಲ, ಯಾಕಂದರೆ ನಮ್ಮದೇ ಆದ ಟೀಮ್ ಬಿಲ್ಟಪ್ ಆಗಿದೆ. 6 ಜನ ಸ್ಟಾಫ್, ನಮ್ಮದೇ ಪಂಚಾಯತಿನ ಸ್ಟಾಫೇ 6 ಜನ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸ್, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ 7 ಪಂಚಾಯತನ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ 3 ಸಾರಿ ಹೋಗ್ತೇವೆ. ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ 2 ಸಾರಿ ಹೋಗ್ತೇವೆ. ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ 1 ಸಾರಿ ಹೋಗ್ತೇವೆ. ಕೆಲವು ಕಡೆ 15 ದಿನಕ್ಕೆ 1 ಸಾರಿ ಹೋದರೂ ಸಾಕಾಗ್ತದೆ. ಕೆಲವು ಕಡೆ ಏನೂ ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನೂ ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂಥ ಕಡೆಯಲ್ಲಿ ತಿಂಗಳಿಗೆ ಒಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
0: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದನೇ?
1: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದೆ ಅದ್ರ ಮೂಲಕ
0: ಪೇಮೆಂಟ್
1: ಆಗ್ತಾ ಇದೆ. ಸರ್ಕಾರ ನಮಗೆ RDPR ಇಲಾಖೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸೆಸ್, ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸೆಸ್ಸನ್ನು ಗೌರ್ಮೆಂಟಿಗೆ ಕಟ್ಟೋದು ಬೇಡ, ನಾವು ನಿರಾಮಯ ಸೊಸೈಟಿ ಕಟ್ಬೋದು ಅಂತೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕಿಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು CSR ಮೂಲಕ. ಈಗ MRPL ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ CSR ಮೂಲಕ. ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ. ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ, ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ಲಕ್ಷ ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ಲಕ್ಷ ರೂಪಾಯಿ, ಉಳಿದದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಗೂ ಅಥವಾ ಜಾಬ್ ಪರ್ಪಸ್ಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ. ಅವರು ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರಾದರೂ ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು. ಇಲ್ಲಿ ಇರುವಂಥದ್ದು ಒಂದು 4 ಬಾಡಿ ಇಡಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವ್ರ ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಜರನ್ನು ಸಹ ನಾವು ಕೊಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ.
0: ಉಚಿತವಾಗಿ
1: ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರೂಪಾಯಿ ರಿಸೀವ್ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಈಗ ಹೇಳಿದಂಥ ಎಲ್ಲ ಸೇವೆಗಳು ಮತ್ತು ಸಣ್ಣ ಸಣ್ಣ ಐಟಮನ್ನು ಸಹ ಕೊಡ್ತೇವೆ. ವೀಲ್ ಚೇರ್ ಬೇಕಾದರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ, ಅಥವಾ ಕ್ಯಾಥೆಟ್ರ್ ಬೇಕಿದ್ರೆ, ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್.
0: ಈ ಸೌಲಭ್ಯ APL ಹೋಲ್ಡರ್ಗೂ ಇತ್ತ?
1: ಇಲ್ಲ, ನಮ್ಮ APL BPL ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನು ನೀಡ್ತೇವೆ.
0: ಸರ್ವರು ಸಮಾನರು?
1: ಸಮಾನರು, ಅದರಲ್ಲಿ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಸಫರ್ ಆಗುವಂತದ್ದು ಎಲ್ಲರೂ ಒಂದೇ. APL BPL ಅಲ್ಲಿ ನೋಡಿ ಕಾಯಿಲೆ ಬರುವುದಿಲ್ಲ, ಸಫರ್ ಆಗುವ ವ್ಯವಸ್ಥೆಗಳು ಒಂದೇ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ನಾವು ನಮಗೆ ಸ್ವಲ್ಪ ಹಣ ಸಹಾಯವನ್ನು, ಶ್ರೀಮಂತರಾದವರು ಹಣ ಸಹಾಯವನ್ನು ಮಾಡುವವರು ಇದ್ದಾರೆ, ಖುಷಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೇವೆ. ನಾವಾಗಿ ಏನನ್ನ ಯಾವುದನ್ನು
0: ಬಯಸುವುದಿಲ್ಲ. ಓಕೆ, ನಿಮ್ಮ ವಂಚೆ ಪಂಚಾಯತ್ ಸಿಟಿಸನ್ಶಿಪ್ ನಮ್ಗೆಲ್ಲ ಸಿಗುತ್ತಾ? ಕಾಣಿ, ನಮ್ ಕೇಮತಿಗೆ ಅನ್ಸುತ್ತೋ ಓ ಇದೇ ಪಂಚಾಯತ್ ಅಲ್ಲಿ ನಾವಿದ್ದೀರಾ ಆತಿದ್ದೇನೋ ಅಂತ. ಆ ತರ ಇರ್ಬೇಕು, ಆ ತರ ಇದೆ ವಣಸೆ ಪಂಚಾಯತ್. ಅವ್ರದ್ದು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತಂದ್ ಕೇಂದ್ರೆ AI, ಎಲ್ಲಿ ಕೇಂದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವ್ ಇದ್ರಲ್ಲಿ ಎಂತ ಕಮ್ಮಿ ಅಂತ ಹೇಳಿ ಅವ್ರ ಶಾಲೆಗೆ 1.5 ಲಕ್ಷದ ಒಂದು AI ಟೀಚರ್ನೇ ಕರ್ಕೊಂಡ್ಬಂದ್ರು ಕಾಣೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ, ಅಯ್ಯಬ್ಯ ಈ ಟೀಚರ್ ಬಂದ್ರೆ ನಮ್ ಟೀಚರ್ ಅಲ್ಲ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆತರ ಏನ್ ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಒಂದ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಎಂಬುದನ್ನ ಸರ್ ಹೇಳಿ ಕಮ್ಮ ಒಂದ್ಸಲ.
1: ಟೆಕ್ನಿಕಲಿ ಸಪೋರ್ಟ್ ತಗೊಂಡು, ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನ ಆಲೋಚನೆ ಮಾಡ್ತಾ ಬಂದವರು. ಪ್ರಸ್ತುತ AI ಒಂದು ಹವಾದಲ್ಲಿಗೆ ನಾವು ಇದ್ದೇವೆ, ಇಲ್ಲಿ ಎಲ್ಲ ಕಡೆ AI ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ, AI ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದರಲ್ಲಿ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
0: ಮಾಹಿತಿಯನ್ನು ಕಲೆ ಹಾಕಿದ್ದೆ.
1: ಆವಾಗ 2024 ಎರಡು ವರ್ಷ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೇನೆ. ಬಟ್ ಅದರ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಾ ಇರುವಾಗ ಒಂದೇನ ಅದರ ಕಾಸ್ಟ್ ನೋಡುವಾಗ 3 ಲಕ್ಷ ರೂಪಾಯಿ ಪ್ಲಸ್ GST ಅಂತೇಳಿ ಸಿಕ್ತು. ಸ್ವಲ್ಪ ನಮಗೆ ಅಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ, ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವರು ಡಿಟೇಲ್ ಆಗಿ ಹೇಳಿದರು. ಮತ್ತು 3 ಲಕ್ಷ ಪ್ಲಸ್ GST ಅಂತೇಳಿ ಹೇಳಿದರು. ಒಂದು ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 ಡೇಸಲ್ಲಿ ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಷನನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡುವ ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟು ಕೂಡಲೇ ನಮ್ಮ ಟೀಚರ್ಸ್ ಎಲ್ರಿಗೂ ಇಷ್ಟ ಆಯಿತು. ಕೂಡಲೇ ಇಮಿಡಿಯೇಟ್ ಅದನ್ನು 1 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾಯಿಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದೇ ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕೋ ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಇನ್ಫಾರ್ಮೇಷನ್ ಬೇಕು ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ AI ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5ನೇ ಕ್ಲಾಸ್ ಬೇಕಾದರೆ 5ನೇ ಕ್ಲಾಸು, 6ನೇ ಕ್ಲಾಸ್ ಬೇಕಾದರೆ 6ನೇ ಕ್ಲಾಸು, 7ನೇ ಕ್ಲಾಸು, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನು ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್ ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKGಯಿಂದ 12th ಸ್ಟ್ಯಾಂಡರ್ಡ್ ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 ಮಿನಿಟ್ಸ್ ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ, ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದವಾಗ ನಾವು ಮತ್ತೆ ಇದು ಬೇಕು ಇದು ಅಥವಾ ಇದು ಡಿಟೇಲ್ ಆಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲ್ ಆಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
0: ಓಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, 20 ಭಾಷೆ ಮಾತಾಡ
1: ಮಾತಾಡ್ತಾರೆ.
0: ಯಪ್ಪ, ಆದರೆ ಅದಕ್ಕೆ 40 ನಿಮಿಷ ಕಂಟಿನ್ಯೂಸ್ ಪಾಠ ಮಾಡೋಕ್ಕಾಗಿಲ್ಲ.
1: ಕಂಟಿನ್ಯೂಸ್ 40 ಮಿನಿಟ್ಸ್ ಪಾಠ ಮಾಡ್ತಾ ಇಲ್ಲ. ಇಂಟ್ರಾಕ್ಷನ್ ಅಂದರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರಿಗೆ
0: ಪರ್ಯಾಯ ಅಲ್ಲ
1: ಟೀಚರ್ ಟೀಚರಿಗೆ ಪೂರಕವಾಗಿ ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಅವ್ರ ಟೀಚರಿಗೆ ಬೇಕನ್ನಿಸ್ತು ಅದನ್ನು ಕೇಳಿದರೆ ಅದು ಹೇಳ್ತದೆ.
0: ಓಕೆ, ಅದಕ್ಕೆ
1: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ, ಮತ್ತು ಪವರ್ ಸಪ್ಲೈ ಬ್ಯಾಕಪ್ ಇರ್ತದೆ, ಬಟ್ ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ. ನಾವೊಂದು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSNL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ, ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲಲ್ಲಿ ಇದೆ.
0: ರೀಚಾರ್ಜ್ ಮಾಡೋ ವ್ಯವಸ್ಥೆಯ
1: ಅಲ್ಲ ಇಂಟರ್ನೆಟ್
0: ಅಲ್ಲ ಅದು ರೋಬೋ ಟೀಚರ್ AI ಐರಿಸ್ ಐರಿಸ್ಗೆ ಈಗ ಊಟಕ್ಕೆ ಹೊಟ್ಟೆಗೆಲೆ ಅಂತ ಹಾಕ್ತಾರೆ ನೀವು
1: ಹೊಟ್ಟೆಗೆ ಅಂತ ಇಲ್ಲ ಅದೇ ಹೇಳುದು ನೆಟ್ ಒಂದು ನೆಟ್ ಪವರ್ ಎರಡು ಬೇಕಾಗುವಂತ
0: ಅಷ್ಟೇ
1: ಅಷ್ಟೇ ಮತ್ತೆ ಅದು ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರ ಅಲ್ವಾ ಮೈಕರ್ ಲ್ಯಾಬ್ ಸಂಸ್ಥೆ ಕೇರಳ ಅಲ್ವಾದಲ್ಲಿ ಅವರು ಇದ್ದಾರೆ ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು ಸಾಫ್ಟ್ವೇರ್ ರಿಲೇಟೆಡ್ ಏನೇ
0: ಮೇಂಟೆನೆನ್ಸ್ ಚಾರ್ಜಸ್
1: ಅವ್ರಿಗೆ ಕೊಡಬೇಕಾಗ್ತದೆ ಇಲ್ಲಿ ಏನಾದರೂ ಸಮಸ್ಯೆಗಳಾದರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಶನ್ ಕಮ್ಯುನಿಕೇಟ್ ಮಾಡಿದರೆ ಅವರು ಅದನ್ನು ಸರಿ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ
0: ಓಕೆ ವೆರಿ ನೈಸ್ ಸರ್ ಆ್ಯಕ್ಚುಲಿ ನೀವು ಇಂಥದ್ದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡು ಬಂದ್ರಲ್ಲ ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋತು ಅಂತಿದ್ದೊಮ್ರು ನೀವೀಗ ಅದಕ್ಕೀಗ ಇನ್ನೊಂದು 2 ಎಕರೆ ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ ಯಾಕಂದ್ರೆ ಎಲ್ರಿಗೂ ಒಂದು ಕ್ರೇಜ್ ಈಗ ಹೆಂಗೆ ಮಾತಾಡ್ತಾರೆ ಹೆಂಗೆ ಪಾಠ ಮಾಡ್ತಾರೆ ತುಂಬ ಇದೆ ಮತ್ತು ಸುಮಾರು ಶಾಲೆಗೆ ನಮಗೂ ಒಂದು 5 ಆತಿದಿತ್ತಂತನೂ ಯೋಚನೆ ಮಾಡ್ತಾ ಇದ್ದಾರೆ ಸೊ ವಣಸೆಯವರು ಅದಕ್ಕೊಂದು ಮುನ್ನೋಡಿ ಹಾಡಿದ್ರು
1: ಪತ್ರಿಕೆಯವರು ಭಾರಿ ಪ್ರಚಾರವನ್ನ ಕೊಟ್ಟರು ಅಂದ್ರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲಿಲ್ಲ ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಸ್ಕೂಲು ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ ಅಂದ್ರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡ್ ಇದು ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳು ಇರ್ತದೆ ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ ಇವತ್ತು ಹಾಗಾಗಿದೆ ಪರಿಸ್ಥಿತಿ ಹಾಗಾಗಿದೆ ಆದರೆ ಬಹುಶಃ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ ಆಡ್ಲಿಕ್ಕೆ ಖಾಸಗಿ ಶಾಲೆ ಸಾಮಾನ್ಯವಾಗಿ ನಾವು ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ
0: ಸತ್ಯ
1: ಆಮೇಲೆ ನಮ್ಮಲ್ಲಿ ಈಗ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು
0: ಮಕ್ಕಳಿಗೆ
1: ಆಡುವಂತದ್ದು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಲ್ಲ ಸಾಮಾನ್ಯವಾಗಿ ಮಾಡುವುದಿಲ್ಲ ಸೈನ್ಸ್ ಫೆಸ್ಟ್ ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇ ನ ಪ್ರತಿ ವರ್ಷ ಮಾಡ್ತೇವೆ ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ ಈ ವರ್ಷ ನಮ್ಮ ಟೀಚರ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು ಅಂದ್ರೆ ಕನ್ನಡದಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಸೈನ್ಸ್ ಸೋಷಿಯಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಕ್ರಾಫ್ಟ್ 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನ ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನ ಮಾಡಿ ಸಾಕಷ್ಟು ಒಂದು more than 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ
0: ಬ್ಯೂಟಿಫುಲ್
1: ಇದೆಲ್ಲ ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂಥ ಒಂದು
0: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಸ್ಟ್ರೆಂತ್ ಎಷ್ಟು
1: 334 ಮಕ್ಕಳಿದ್ದಾರೆ
0: ವಾವ್ 80 ಹದ್ದು ಸೀದಾ ಜುಯ್ಯ 334 ಬ್ಯೂಟಿಫುಲ್ ಸರ್ ಖುಷಿ ಆಯ್ತು ಈ ಕತೆಗಳನ್ನ ಕೇಂಬಕ್ಕೆ ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕತೆಯಾರೆ ನಮ್ಮ ಸರ್ಕಾರಿ ಶಾಲೆಗಳ ಕತೆ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ ಆದ್ರೆ ಆ ಊರಿಗೆ ಒಬ್ರು ಉದಯ್ ಕುಮಾರ್ ಶೆಟ್ಟರ್ ಅಂತಾರೆ ಬೇಕತ್ತ ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ ಒಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರೆ ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ
1: ಜನರು ಅಪೇಕ್ಷೆ ಪಟ್ಟಿದ್ರು ಹಾಗಾಗಿ ಸುಮಾರು ಒಂದು 25 ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಮಾಡಬೇಕು ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೆ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ಟ್ ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನ ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು ಹಾಗಾಗಿ ಬಹುಶಃ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅದಕ್ಕಿಂತ ಬಹುಶಃ ಒಂದು ನಮ್ಮದು ಒಂದು ತಂಡ ಇದೆಯಲ್ಲ ಆ ತಂಡಕ್ಕೆ ಹಾಗೆ ವಣಸೆಯ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರು ಒಂದು ಒಳ್ಳೆ ಒಂದು ಶಿಕ್ಷಕರ ತಂಡ ಇದೆ ಆ ತಂಡ ಇರೋದ್ರಿಂದ ನಮ್ಗಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಬಂದ್ರೆ ಅಲ್ಲೊಂದು ಬ್ಯೂಟಿಫುಲ್ ತಂಡ ಇದೆ ನಾವು ಏನು ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಆ ತಂಡ ಇರೋದ್ರಿಂದ ನಮ್ಗಲ್ಲಿ ಕೆಲಸ ಮಾಡ್ಲಿಕ್ಕೆ ಆಯ್ತು ಹಾಗೆ ನಿರಾಮಯ ಸೊಸೈಟಿಗೆ ಬಂದ್ರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇರ್ಬೋದು, ಅಂದರೆ ಎಲ್ರಿಗೂ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ದರೆ ಖಂಡಿತ ಅದು ಮುಂದೆ ಹೋಗೋದಿಲ್ಲ. ನಾವು 7 ಪಂಚಾಯತ್, ಈಗ ಸಾಮಾನ್ಯವಾಗಿ 1 ಪಂಚಾಯತನ್ನೇ ಒಬ್ಬರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂಥವ್ರು, ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂದು ನಮ್ಮದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಆ ಬಾಡಿ ಸಪೋರ್ಟ್ ಆದರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮಗೆ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕಾಯಿತು. ಸೊ ಇದಲ್ಲದೆಯೂ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟಾಗಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನಾಳ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ ರೈತರಿಗಾಗಿ,
0: ಎಫ್ಇಒ
1: ಅಂತ ಹೇಳಿ ಕೇಂದ್ರ ಸರ್ಕಾರ 10,000 ಎಫ್ಇಒ ನ ಆರಂಭ ಮಾಡಿತು. ಅದರಲ್ಲಿ ಬಹುಶಃ 10,000
0: ನೀವು ಅದರಲ್ಲೂ ಇದ್ರಿಯಾ?
1: ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಒಂದು CMTC ಅಂತೇಳಿ, ಈ ರಾಜ್ಯದಲ್ಲಿ 4 CMTCಗಳಿದೆ. ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ವಣ್ಸೆಯಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಪರ್ ಹೆಡ್ ಎಷ್ಟಂತ ಹೇಳಿ ಸರ್ಕಾರ ನಮ್ಮ GPLF ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿಂದಲೇ ರಿಸೋರ್ಸ್ ಪರ್ಸನ್ ಅನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಹಂತದಲ್ಲಿ, ಕೆಲವೊಂದಕ್ಕೆ ತಾಲೂಕು ಹಂತದಲ್ಲಿ ರಿಸೋರ್ಸ್ ಪರ್ಸನ್ ಅನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲದನ್ನು ನಮ್ಮ GPLF ನ ಮಹಿಳೆಯರೇ, ಸಂಜೀವಿನಿಯ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂತ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಅವ್ರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
0: ನೀವು NRLM ಸಂಜೀವಿನಿ
1: NRLM ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019. ನಾವು 2018 ಇದು ಸಂಬಂಧಪಟ್ಟಾಗ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ವಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ರುಡ್ ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು. ಅವಾಗ ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನು ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನು ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರು ಇದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು, ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲೇ ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಹೇಗೆ ಅಂತೇಳಿ ಬಹುಶಃ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬನ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ವಿ 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ, ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದರು. 45 ಜನರ 3 ಬ್ಯಾಚನ್ನು ಮಾಡಿದ್ವಿ. 135 ಜನರಿಗೆ 6 ತಿಂಗಳು ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ 3 ಬ್ಯಾಚನ್ನು ಮಾಡಿ 6 ತಿಂಗಳು ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತು ಅವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾ, 35 ಜನ ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾಯಿದ್ರು. ಮತ್ತು ಚೂಡಿದಾರ ನೈಟಿ ಅದನ್ನು ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮನ್ನು ಮಾಡುವಂಥದ್ದು ಇರ್ಬೋದು, ಬಹುಶಃ ಇದನ್ನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿ ಫರ್ಮ್ ಇವತ್ತು ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭವಾಗಿದೆ, ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈಗ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
0: ಖುಷಿ ಆಯ್ತು ಸರ್ ಕೇಂಬಕ್ಕೆ, ಆಕ್ಚುಲಿ ಪಿಕ್ಚರ್ ಕಂಡಂಗೆ ಆಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೂ ಯಾವ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮರಾಜ್ಯ ಥರ ಹಬ್ಬದು. ಸೊ ಆ ಥರದ್ದೊಂದು ಕತೆ ಕೇಂದಾಯಿತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣ್ಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ ಅಲ್ಲಿ ಏನೆಲ್ಲ ಆಯಿತು, ಆ ಅಭಿವೃದ್ಧಿ ಹೆಂಗಾಯಿತು, ಅದ್ರ ಹಿಂದಿನ ಕೆಲಸಗಳೇ ಹೆಂಗಿತ್ತು, ಎಂತ ಆತೆ ಇತ್ತು, AI ಟೀಚರು ಬಂದ್ರೆ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ, ಯಶಸ್ವಿ ಗಾಥೆ ಕೇನ್ ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ.
1: ಥ್ಯಾಂಕ್ ಯು ಮೇಡಮ್.
0: ಉದಯ್ ಕುಮಾರ್ ಶೆಟ್ರು ವಣ್ಸೆ ಇವರ ಒಟ್ಟಿಗೆ ನಾವು ಇಷ್ಟೊ ತನಕ ಮಾತಾಡಿದ್ದೆ. ಕೇಳುಗ್ರೆ ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಆದರೆ ಎಷ್ಟು ಲೈಕ್ ಆತ್ತಲ್ಲ. ಆ್ಯಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ ಎಲ್ಲ ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
1: ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ.
0: 6,000 ಪಂಚಾಯತ್ಗಳು ಹಿಂಗೆ ಆಯ್ಲಿ. ಭಾರತದಲ್ಲಿರುವ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ತರ ಇರಲಿ ಅಂತ.
1: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿಯೂ 2010 ಕೆಲಸ ಮಾಡ್ತಾ ಇದ್ದೆ. ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
0: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು.
1: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಾ ಇದ್ದೆ.
0: ನಿಮ್ ಕಣಗಿದ್ದಾರೆ ಚಿರಾಯುವಾಗ್ಲಿ ಸರ್. ಅಕ್ಕ ಥ್ಯಾಂಕ್ ಯು ಕೇಳುಗ್ರೆ. ಸರಿ ಹಂಗಾರ ನಾವ್ ಈ ಮಾತುಕತೆ ಮುಗಿಸಿ ಹೋಯ್ಬತ್ತ. ಕೇಂತಾರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕುವಕ.
2: ಹೇ ಐಶಾ, ನೀನ್ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡ.
3: ಯಾವ ಕಾಲೇಜ್?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜ್.
3: ನೀ ದೊಡ್ಡಾದ್ಮೇಲೆ ಯಾವ ಕಾಲೇಜ್ ಗೆ ಸೇರ್ಕೊಂಬೋದು?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜ್ ಗೆ ಸೇರುದು?
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
0: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

ಇವತ್ತಿನ ಮಟ್ಟಿಗೆ ರೇಡಿಯೋ ಕುಂದಾಪುರದಲ್ಲಿ ನಂದಿಕೇಶ್ವರ ವಾದ್ಯ ವೃಂದ ಸೈಬರ್ ಕಟ್ಟೆ ಇವರು ನಮ್ಮ ಜೊತೆಗಿದ್ರು. ಇದೀಗ ಮಂಗಳ ವಾದ್ಯವನ್ನು ಕೇಂಬ ನಮ್ಮೊಂದಿಗೆ ಸ್ಯಾಕ್ಸೋಫೋನ್ ನಲ್ಲಿ ಭಾಸ್ಕರ್ ದೇವಾಡಿಗ ಸೈಬರ್ ಕಟ್ಟೆ, ಹಾಗೂ ಕೌಶಿಕ್ ದೇವಾಡಿಗ ಕುಂಬಶಿ, ಹಾಗೂ ತವಿಲ್ನಲ್ಲಿ ಶ್ರವಣ್ ದೇವಾಡಿಗ ಕುಂಬಶಿ, ಹಾಗೂ ತಾಳದಲ್ಲಿ ರಕ್ಷಿತ್ ದೇವಾಡಿಗ ಸೈಬರ್ ಕಟ್ಟೆ ನಮ್ಮೊಂದಿಗಿದ್ರು. ಹಂಗಾರೆ ಮಂಗಳ ವಾದ್ಯದ ವಾದನವನ್ನು ಕೇಂಬಲ್ಲ.

0: 99.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬ್ರಹ್ಮಾವರದಲ್ಲಿ ಉತ್ತಮ ಗುಣಮಟ್ಟದ ಪ್ರಮಾಣೀಕೃತ MO4 ಭತ್ತದ ಬೀಜ ಮಾರಾಟಕ್ಕೆ ಲಭ್ಯವಿದೆ. 25 KG 1200 ರೂಪಾಯಿಗಳು. ರೈತರು ಇದರ ಉಪಯೋಗ ಪಡೆದುಕೊಳ್ಳಬಹುದಾಗಿದೆ. ವಿಶೇಷ ಸೂಚನೆ, ಇಲ್ಲಿ ಯಾವುದೇ RTC ಮತ್ತು ಆಧಾರ್ ಕಾರ್ಡ್ ಅವಶ್ಯಕತೆ ಇರುವುದಿಲ್ಲ. ಸಂಪರ್ಕಿಸಿ 9964174774 ಅಥವಾ 9686896274. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಯುವ ಸ್ಪಂದನದಲ್ಲಿ. ಇವತ್ತು ನಾನು ಒಂದು ಹಾಡು ಹಾಡ್ಕತ್ತ, ಇಲ್ಲ ನೀವೇನು ಹೆದರ್ಬೇಡಿ, ನಾನು ಹಾಡು ಹಾಡೋಕೆ ಹೋತಿಲ್ಲ, ಆದ್ರೆ ಹಾಡು ನೆನ್ಪು ಮಾಡ್ಕೊಳ್ಕತ್ತ. ಅದೆಂತಂದ್ರೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡ. ಯಾಕೆಂದ್ರೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯುವ ಸ್ಪಂದನದ ಅತಿಥಿಯಾಗಿ ಶ್ಯಾಮ್ ಅಂತ ನಾವೀಗ ಕರೆಯೋದಾದ್ರೆ ಶ್ಯಾಮ್ ಇದಾರೆ. ಶ್ಯಾಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ.
1: ಹೆಂಗಿದ್ರಿ ಶ್ಯಾಮ್?
2: ಚೆನ್ನಾಗಿದ್ಯಾ,
1: ಹುಷಾರಿದ್ಯಾ? ಓಕೆ. ನಮ್ಮ ಗಂಗೊಳ್ಳಿಯ ಶ್ಯಾಮ್ ಈಗ 10ನೇ ಕ್ಲಾಸ್ SV ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗಂಗೊಳ್ಳಿಯ ವಿದ್ಯಾರ್ಥಿ. ಎಸ್. ಶ್ಯಾಮ್ ಯಾಕೆ ತುಂಬಾ ಡಿಫ್ರೆಂಟ್ ಅಂಡ್ ವಿಶೇಷ ಅಂತ ಅನಿಸ್ತಾರಂದ್ರೆ, ಶ್ಯಾಮ್ ಯೂಟ್ಯೂಬ್ ಮೂಲಕ ಫ್ಲೂಟ್ ಕೊಳಲು ಕಲಿತು ಈಗ ರಾಷ್ಟ್ರಮಟ್ಟದ ಕೊಳಲು ವಾದಕರಾಗಿದ್ದಾರೆ. ಅದ್ರ ಒಟ್ಟಿಗೆ ಒಂದು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಅದೆಂತ ಕೇಂದ್ರೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲ, ಕರೆಕ್ಟ್ ಹೇಳ? ಅದ್ರಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಎಷ್ಟು ರಾಗಗಳನ್ನ ನುಡಿಸ್ಬೇಕಾಯ್ತು ಒಂದ್ ನಿಮಿಷದಲ್ಲ?
2: ನಾನು 10 ರಾಗಗಳನ್ನ ಬಾರಿಸಿದೆ.
1: ಒಂದ್ ನಿಮಿಷದಲ್ಲಿ 10 ರಾಗ ಅಂದ್ರೆ ಎಷ್ಟು ಸೆಕೆಂಡ್ ಒಂದೊಂದು ರಾಗ ಚೇಂಜ್ ಆಯ್ತು ಮಗ?
2: ದಟ್ ಈಸ್ ಫ್ಲೆಕ್ಸಿಬಲ್,
1: ದಟ್ಸ್ ಅಪ್ ಟು ಯು. ಯು ಕ್ಯಾನ್ ಚೇಂಜ್. ಸೊ 10 ರಾಗ ಚೇಂಜ್ ಮಾಡಿದಕ್ಕೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ನೀವು ಸೇರ್ಕೊಂಡ್ರಿ ಒಂದು ನಿಮಿಷದಲ್ಲಿ. ವಾವ್. ಅಂಡ್ ವಾಟ್ ಇಸ್ ಇಂಟ್ರೆಸ್ಟಿಂಗ್, ನಾನು ಈಗಷ್ಟೇ ಹೇಳ್ದೆ ಅಲ್ಲ ನಿಮ್ಗೆ, ಅವರು ಯೂಟ್ಯೂಬ್ ನಲ್ಲಿ ಕೊಳಲು ಕಲ್ತದ, ಅದ್ರ ಕಥೆಯೆಲ್ಲ ಕೇಮ್ಕಿತ್ತೆ. ಅಂಡ್ ಆಲ್ಸೋ ಪ್ರವೀಣ್ ಗೋಡ್ಕಿಂಡಿ ಕೊಳಲು ವಾದಕರು, ಖ್ಯಾತ ಕೊಳಲು ವಾದಕರು, ಅವರ ಶಿಷ್ಯರಾಗಿರುವ ಸುನಿಲ್ ಅವರ,
2: ಸುನಿಲ್ ಕುಮಾರ್
1: ಅವರ ಜೊತೆ ನೀವು ಈಗ ಆನ್ಲೈನ್ ನಲ್ಲಿ ಈ ಕೊಳಲನ್ನ ಕಲಿತಾ ಇದ್ದೀರಿ. ಎಷ್ಟು ವರ್ಷ ಆಯ್ತು?
2: ಈಗ 4 ವರ್ಷ.
1: 4 ವರ್ಷ ಆಯ್ತಾ? ಓಕೆ. ಕೊಳಲು ಕಲುಕ್ಕೆ ಶುರು ಮಾಡಿ ಎಷ್ಟು ವರ್ಷ ಆಯ್ತು ಯೂಟ್ಯೂಬ್ ಮೂಲಕ?
2: ಅವ್ರ ಹತ್ರ ಸೇರೋಕ್ಕಿಂತ ಮುಂಚೆ 2-3 months.
1: ಅಂದ್ರೆ ಅದು 4 ವರ್ಷನೇ, ಹೆಚ್ಚು ಕಮ್ಮಿ ಅಲ್ಲ. ಎಲ್ರಿಗೂ ಮೊಬೈಲ್ ಕೊಟ್ರೆ ಅದನ್ನ ಕಾಣಕ, ಗೇಮ್ಸ್ ಆಡ್ಕ, ರೀಲ್ಸ್ ಕಾಣಕ ಅಂತೇಳೆಲ್ಲ ಅನ್ಸುತ್ತೆ. ಶ್ಯಾಮಿಗ ಅದು ಹೆಂಗೆ ಯೂಟ್ಯೂಬ್ನಾಗ ಹೋಗಿ ನಾನು ಕೊಳಲನ್ನೇ ಕಾಣಕಂತ ಅನ್ಸಿದ್ದು?
2: ನಾನು ಮತ್ತೆ ನನ್ನ ಅಕ್ಕ ಭಜನೆ ಮಾಡ್ತಿದ್ದೇವೆ ಸಂಜೆ ಹೊತ್ತಿಗೆ. ಅಕ್ಕ ಹೇಳ್ದಾಳ, ಅವಳು ಹಾಡು ಹಾಡ್ತಾಳೆ, ಮತ್ತೆ ನಾನು ಎಂತರೂ ಇನ್ಸ್ಟ್ರೂಮೆಂಟ್ ಪಾಡಿಸೋದಕ್ಕೆ ಇಲ್ಲ, ಅದಕ್ಕೆ ಅಕ್ಕ ಹೇಳ್ದಾಳ ಕೊಳಲನ್ ಬಾಯಸ ಅಂತ ಹೇಳಿದೆ. ಅದಕ್ಕೆ ನಾನು ಆನ್ಲೈನಲ್ಲಿ ಹೋಗಿ ಕೊಳಲ್ ಕಂಡ್ಕೊಂಡೆ. ಆಮೇಲೆ ಅದು ದಿವಸದಿಂದ ಕೊಳಲ್ ಬಂತು.
1: ಅಷ್ಟು ಅಲ್ಲ, ಅಷ್ಟೊತ್ತಿಗೆ ಕೊಳಲ್ ಇದ್ದಿತ್ತ ಬಾರ್ಸೋಕೆ?
2: ಅಂದ್ರೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದೆ.
1: ಓ, ಪರ್ಚೇಸ್ ಮಾಡಿದ್ದು. ಓಕೆ. ಹಾ, ಇದು ಕತಿ ಬಾರಿ ಇಂಟ್ರೆಸ್ಟಿಂಗ್. ವಜ್ನಿ ಮಾಡೋಕೆ ಅಕ್ಕನಿಗೆ ಹಿಮ್ಮೇಳದಲ್ಲಿ ಏನಾದ್ರೂ ಏನೋ ಹಿಮ್ಮೇಳ ಮ್ಯೂಸಿಕ್ ಬೇಕಂತ ಹೇಳಿ ಯಾವ್ದಕ್ಕಂದ್ರೆ ಅಕ್ಕ ಕೊಳಲು ಒಂದಿದ್ದಕ್ಕೆ ತಮ್ಮ ಕೊಳಲನ್ನ ಕಲುಕೋದ್ದು. ವೆರಿ ಇಂಟ್ರೆಸ್ಟಿಂಗ್. ಓಕೆ. ಹಾ, ಸೊ ಆನಂತರ ಎಂತಾಯ್ತು ಶ್ಯಾಮ್?
2: ಆಮೇಲಿಂದ ಕೊಳಲ್ ಯೂಟ್ಯೂಬ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಕಲಿತೆ. ಆಮೇಲೆ ಆನ್ಲೈನ್ ಅಲ್ಲೇ ಸುನಿಲ್ ಕುಮಾರ್ ಅವ್ರು ನೋಡ್ಕೊಂಡೆ. ಆಮೇಲೆ ಅವ್ರ ಹತ್ರ ಮಾತಾಡಿ ಸೇರ್ಕೊಂಡೆ ಅವ್ರ ಕ್ಲಾಸಿಗೆ. ಆಮೇಲೆ ಅಲ್ಲಿಂದ ಅವ್ರ ಹತ್ರ ಕಲಿಕ್ ಸ್ಟಾರ್ಟ್ ಮಾಡಿದೆ. ಅವರು ಬೇರೆ ಬೇರೆ ರಾಗ ಅಲ್ಲಿನ ಟೆಕ್ನಿಕ್ಸ್ ಅದ ಹೇಳಿಕೊಳ್ಳು ಸ್ಟಾರ್ಟ್ ಮಾಡಿ. ಆಮೇಲೆ ನಂದು ಎಂತೆಲ್ಲ ತಪ್ಪಿತ್ತು ಅದನ್ನೆಲ್ಲ ಕರೆಕ್ಟ್ ಮಾಡ್ತಿದ್ದೆ.
1: ಓಕೆ. ಆನ್ಲೈನ್ ಅಲ್ಲಿ ಕಲೋದು ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಅಫ್ಕೋರ್ಸ್ ನೀವು ಶುರು ಮಾಡದ್ದೇ ಯೂಟ್ಯೂಬ್ ಮೂಲಕ, ಎಲ್ಲೂ ಗುರು ಯಾರು ಎದುರ್ಬೋದೇ ಇರಲಿಲ್ಲ ನಿಮಗೆ, ಒಂಥರ ಏಕಲವ್ಯ ಅಂತಾರೆ ಶುರು ಮಾಡದ್ದ. ಆದರೆ ಈ ಆನ್ಲೈನ್ ಕಲಿಯೋಕೆ ಎಷ್ಟು ಕಂಫರ್ಟೇಬಲ್ ಅನ್ಸುತ್ತೆ? ಈ ಕೊಳಲು ಗೀಳಲು ಹಂಗಿದೆಲ್ಲ ಕಲುದಾರೆ, ಈಗ ಎಲ್ಲದೂ ಆನ್ಲೈನ್ ಆಗಿಬಿಟ್ಟಿದೆ, ಬಟ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಅಂತ
2: ಅಂದರೆ ಆ ರೀತಿ ಕ್ಲಿಯಾರಿಟಿ ಸಿಕ್ಕುವುದಿಲ್ಲ. ಟೆಕ್ನಿಕ್ಸ್ ಇರತ್ತೆ ಕೆಲವು, ಗಮಕ್ ಮೀಂಡ್ ಅದೆಲ್ಲ ಯೂಟ್ಯೂಬ್ ಅಲ್ಲಿ ಹೇಳಿಕೊಡ್ತಾರೆ, ಆದ್ರೆ ಅಷ್ಟು ಗುರು ಹತ್ರ ಹೋಯ್ಕಲ್ಲೋ ಅಷ್ಟು ಆ ತರ ಏನ್ ಕ್ಲಾರಿಟಿ ಸಿಕ್ಕುದಿಲ್ಲ ನಮ್ ಮೈಂಡಿಗೆ. ಅದಕ್ಕೆ ಗುರು ಇಂಪಾರ್ಟೆಂಟ್. ಆಕ್ಚುಲಿ
1: ಗುರು ಬೇಕೇ ಬೇಕು, ಒಂದು ವಿದ್ಯೆ ಕಲಿಬೇಕಾದ್ರೆ ಗುರು ಬೇಕೇ ಬೇಕು. ಈ ಕೊಳಲು ಯಾವ ಲೆವೆಲ್ ಸ್ಟ್ಯಾಂಡರ್ಡ್? ಈಗ ಕೊಳಲು ಕಲಿಕ್ ಮುಂಚೆನೆ, ಕೊಲುಕ್ ಹಾಪ್ ಮುಂಚೆನೆ ನಿಮ್ಗೆ ಸಂಗೀತ ಜ್ಞಾನ ಎಲ್ಲ ಇದ್ದಿತ್ತ?
2: ಒಂಚೂರು.
1: ಮತ್ತೆ
2: ನಾನೇ ಬೇರೆ ಬೇರೆ ವಿಡಿಯೋ ಮಸ್ತ್ ಟೈಮ್ ಕೊಡು ಸ್ಟಾರ್ಟ್ ಮಾಡಿದೆ ಅದ್ರ ಮೇಲೆ. ಅದರಿಂದ ಕಲಿತ ಸೌದು ಅಷ್ಟೇ.
1: ಎಂತ ಗೊತ್ತಾ ಶ್ಯಾಮ್, ನಂದೊಂದು ಕತೆ ಇತ್ತು. ನಾನು ಮುಂಗಾರು ಮಳೆಯಲ್ಲಿ ಅನಿಸುತ್ತಿದ್ದೆ ಯಾಕೋ ಇಂದು ಅಂತ ಒಂದು ಹಾಡಿದೆ, ಗೊತ್ತಿತ್ತ ಕೇಂದಿದ್ಯಾ? ಹಾ, ಅದ್ರ ಮಧ್ಯದಲ್ಲಿ ಒಂದು ವಯಲಿನ್ ಬರ್ತತ್ತ, ಹೌದಾ? ಅದು ಫುಲ್ ಪ್ಯಾಥೋ ಸಾರೋ ತರದೊಂದು ವಯಲಿನ್ ಬರ್ತತ್ತ. ಅದಕ್ಕೇನು ಖುಷಿಯಾಯಿ ನಂಗೆ ಅನಿಸ್ತು, ಒಂದಿನ ನಾನು ವಯಲಿನ್ ಹಿಂಗೆ ಬಾರಿಸ್ಕಂತ ಹೇಳಿ. ಸೊ ಅದಕ್ಕೆ ನಾನೊಂದು ವಯಲಿನ್ ತಗೊಂಡು ಒಬ್ರು ಗುರುಗಳ ಹತ್ರ, ಅವ್ರೆ ಆಕಾಶವಾಣಿ ಮಟ್ಟದ ಸಂಗೀತ ಏನೋ ಅಭ್ಯಾಸ ಮಾಡಿರುವಂತ ಗುರುಗಳವರು, ಅವ್ರ ಹತ್ರ ಕೊಲ್ಲಕ್ಕೆ ಹೋದೆ. ಕೊಲ್ಲಕ್ಕೆ ಹೋದ್ಮೇಲೆ ನಂಗೆ ಗೊತ್ತಾಯ್ತು, ವಯಲಿನ್ ಬಾರಿಸ್ಬೇಕಂದ್ರೂ ಸಂಗೀತ ಜ್ಞಾನ ಬೇಕು ಅಂತೇಳಿ. ಓ ದೇವ್ರ, ಈಗ ವಯಲಿನ್ ಕಲಿಕರ ಸಂಗೀತನೇ ಕಲಿಕ ಇದು ಆಪದ ನಂಗೆ ಅನ್ನೋ ಪ್ರಶ್ನೆ ಆಗ ಮೂಡಿತ್ತು. ಆಮೇಲೆ ನನ್ನ ವಯಲಿನ್ ಕಲಿಕೆ ಏನಾಯ್ತು ಅಂತ ಮತ್ತೆ ಕಲಿಕರ ಹೇಳ್ತಿ, ಬಟ್ ನಿಮ್ಗೂ ಸಹ ಹಂಗೆ ಆಯ್ತಾ?
2: ಒಂಥರ ಕನ್ಫ್ಯೂಸ್ ಆಗ್ತಿತ್ತು ಮೊದ್ಲಿಗೆ, ಆಮೇಲೆ ಟೈಮ್ ಅದಕ್ಕೆ ಕೊಡ್ತಾ ಹೋದೆ, ಆಮೇಲೆ ಕಲ್ತ್ಕೊಂಡೆ ಸ್ವಲ್ಪ ಸ್ವಲ್ಪ.
1: ಈಗ ಆದಷ್ಟು ಸಂಗೀತ ಜ್ಞಾನ ಇದೆ, ಪ್ರಾಕ್ಟೀಸ್ ಹ್ಯಾಂಗ್ ಮಾಡುದು? ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಹ್ಯಾಂಗ ಅದು?
2: ಬೆಳಗ್ಗೆ ನಾ ಎದ್ರು ಕೂಡೆ ಅಂದ್ರೆ ಬ್ರಷ್ ಎಲ್ಲ ಆದ್ಮೇಲೆ ಸೀದಾ ಕೊಳದ ಪ್ರಾಕ್ಟೀಸ್ ಮಾಡೋಕೆ.
1: ಎಷ್ಟು ಗಂಟೆಗೆ ಹೇಳು ಶ್ಯಾಮ್?
2: ಐದುವರೆ.
1: ಐದುವರೆಗೆ ಹೇಳುದು ಬ್ರಷ್ ಎಲ್ಲ ಮಾಡುದು, ಕೊಳಲ್ ಪ್ರಾಕ್ಟೀಸ್. ವೆರಿ ನೈಸ್. ಅಪ್ಪ ಅಮ್ಮ ಎಬ್ಸುದ ಅಥವಾ ತಾವೇ ಹೇಳುದ?
2: ನಾನೇ ಹೇಳ್ತೀನಿ.
1: ಈಗ ಎಕ್ಸಾಮ್ ಟೈಮ್ ಅಲ್ಲ ಹೆಂಗ್ ಮಾಡ್ತೀರಿ? ಮೊನ್ನೆ ಎಕ್ಸಾಮ್ ಆಯ್ತಲ್ಲ SSLC.
2: ಎಕ್ಸಾಮ್ ಟೈಮಿಗೆ ಜಾಸ್ತಿ ಟೈಮ್ ಕೊಡೋಕ್ ಆಯ್ಲ ಅದಕ್ಕೆ. ಅದಕ್ಕೆ ಜಾಸ್ತಿ ಪ್ರಾಕ್ಟೀಸ್ ಮಾಡೋಕೆ ಹೋಗಿ
1: ಆಯ್ಲ. ಬಟ್ ಅಷ್ಟು ಮಿಸ್ ಮಾಡ್ತೀರಿ ನೀವು ಖಂಡಿತ ಅಲ್ಲ. ಈಗ ಈ ಕೊಳಲನ್ನ ಕಲ್ಲಕ್ಕೆ ಶುರು ಮಾಡ್ತಾ ಶುರು ಮಾಡ್ತಾ ಹೋದಂಗೆ ನಿಮ್ಮಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಆತ ಹೋಯ್ತು?
2: ಅಂದ್ರೆ ಸಂಗೀತ ಜ್ಞಾನ ಬಂತು.
1: ಆದ್ರೆ ಕೊಳಲನ್ನ ಯೂಟ್ಯೂಬ್ ಅಲ್ಲಿ ಕಲ್ಲಕ್ಕೆ ಶುರು ಮಾಡಿದಾಗ ಫಸ್ಟ್ ಪ್ರೈಸ್ ಯಾವ್ದ್ರಾಗ ಬಂತಂಬ್ರಲ್ಲೆ?
2: ಹೌದು, ಶಿವಸ್ ಮ್ಯೂಸಿಕಲ್ ಅಂತ ಅಕಾಡೆಮಿ ಒಂದಿತ್ತ, ಅಲ್ಲೊಂದು ಕಾಂಪಿಟೇಷನ್ ಮಾಡಿದ್ವಿ. ಅದರಲ್ಲೇ ನಾ ಫಸ್ಟ್ ಪ್ರೈಸ್ ಬಂತ ನಂಗೆ.
1: ಯಾವ ಹಾಡ್ ಬಾರಿಸಿದ್ರಿ?
2: ಅಲ್ಲಿ ಅವರೊಂದು ಸಾಂಗ್ ಕೊಟ್ಟಿರ, ಟೀಚರ್ ಇದ್ರು ಒಬ್ರು, ಅವರೇ ಹಾಡಿದೀರ ಸಾಂಗ್, ಅದನ್ನ ಕೊಳದಲ್ಲಿ ಬಾರಿಸಿದೆ. ಅವ್ರು ಯಾವ ತರ ಇಟ್ಟಿರಂದ್ರೆ ಕಾಂಪಿಟೇಷನ್, ಮಸ್ತ್ ಕೊಳದ ಪ್ಲೇಯರ್ಸ್ ಇದೀರ, ಅದ್ರಲ್ಲೇ ಯಾರು ಒಳ್ಳೆ ಹಾಡ್ತಾರೆ ಅವ್ರಿಗೆ ಪ್ರೈಸ್ ಅಂತ ಹೇಳಿದ್ರು.
1: ಓಕೆ,
2: ಅದರಲ್ಲೇ ನಾನೇ ಎಲ್ಲರಿಗಿಂತ ಒಳ್ಳೆ ಹಾಡ್ನ, ಅದಕ್ಕೆ ನಂಗೆ ಸಿಕ್ತು.
1: ವಾವ್, ಅದು ಸಂಗೀತ ಜ್ಞಾನ ಇದ್ದಿತ್ತ? ಯಾಕಂದ್ರೆ ಅಷ್ಟು ಕಲ್ಲಕ್ಕೆ ಶುರು ಮಾಡೋದು ಅಷ್ಟೇ ಅಲ್ಲ.
2: ಅದೇ ನಾನು ಯೂಟ್ಯೂಬ್ ಅಲ್ಲೆಲ್ಲ ಕಲ್ತ್ಕೊಂಡು
1: ಬರೀ 3 ತಿಂಗಳಾಯ್ತಂಬ್ರು ಕಲ್ಲಕ್ಕೆ ಶುರು ಮಾಡಿ ಅಷ್ಟರಲ್ಲಿ ಇಷ್ಟಪ್ಪ ಹಾಡಕ್ಕೆ ಅದ್ದ ಕಾಂಪಿಟೇಷನ್ ಅಲ್ಲಿ. ವಾವ್, ಅದ್ ಯಾವ ಹಾಡು ನೆನ್ಪಿದ್ಯಾ?
2: ಶಾರದೆ ಒಂದು ಸಾಂಗ್.
1: ಶಾರದೆ ನೆನ್ಪಿತ್ತ? ಇಲ್ಲ ಇಲ್ಲ ಇಲ್ಲ. ಓಕೆ ಸರಿ. ಆ ನಂತರ ಎಂತಾಯ್ತು ಅಂದ್ರೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಕಡೆಗೆ ಅರ್ಥ ಆಯ್ತು ನಂಗೂ ಒಬ್ಬ ಗುರು ಬೇಕು ಅಂತೇಳಿ. ಆಮೇಲೆ ಸುನೀಲ್ ಕುಮಾರ್ ಅವರು ನಿಮ್ಗೆ ಸಿಕ್ಕದ್ದು, ಅವ್ರ ಅತ್ತಿಗೀಗ 4 ವರ್ಷದಿಂದ ಕಲಿತಾ ಇದ್ದೀರಿ ನೀವು ಅಲ್ಲ. ಓಕೆ, ನಿಮ್ಮ ಫೇವ್ರೆಟ್ ಹಾಡು ಯಾವ್ದು? ಈಗ 10 ರಾಗನ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಹಾಡಿದ್ರಿ ಅಂತ ಹೇಳಿದ್ರಿ ನೀವು, ಅದರಲ್ಲಿ ನಿಮ್ಮ ಫೇವ್ರೆಟ್ ರಾಗ ಯಾವುದು?
2: ಫೇವ್ರೆಟ್ ರಾಗ ರಾಗ್ ದೇಶ್.
1: ರಾಗ್ ದೇಶ್?
2: ರಾಗ್ ದೇಶ್.
1: ಓಕೆ, ಅದನ್ನ ಹ್ಯಾಂಗ ಅದು ನಮ್ಗೆ ಒಂಚೂರು ಹಾಡಿ ತೋರಿಸ್ಲಕ್ಕ ಈಗ? ಅದ್ರ ಆ ರಾಗದಲ್ಲಿ ಬರೋ ಯಾವುದೇ ಹಾಡು?

0: ವಾವ್, ಸೂಪರ್, ತುಂಬ ಒಳ್ಳೆಯಿತ್ತು. ಅಲ್ಲ, ನಿಮ್ಮ ಸಂಗ್ರಹದಲ್ಲಿ ಅಷ್ಟಪ್ಪ ಕೊಳಲಿತ್ತಲ್ಲ, ಈ ಕೊಳಲ್ ಅದು ಹ್ಯಾಂಗ್ ಅದು ಚೇಂಜ್ ಮಾಡ್ತೀರಿ? ಅಂದ್ರೆ ಬೇರೆ ಬೇರೆ ರಾಗಕ್ಕೆ ಬೇರೆ ಬೇರೆ ಕೊಳಲ ಹ್ಯಾಂಗ್ ಅದು?
1: ಒಂದು ಸಾಂಗ್ ಇದು ಮೂಡ್ ಇರುತ್ತಲ್ವ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೊಳಲ್.
0: ಅದಕ್ಕೆ ಬೇರೆ ಬೇರೆ ಕೊಳಲನ್ನ ಬಳಸ್ತೀರಿ. ನಾನು ಇವನ್ ಪ್ರವೀಣ್ ಗೋಡ್ಕಿಂಡಿ ಅವರು ಲಾಸ್ಟ್ ಟೈಮ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ನಮ್ಮ ಭಂಡಾರ್ ಕಾಲ್ಸ್ ಕಾಲೇಜಿಗೆ ಬಂದಿದ್ರು, ಅಷ್ಟೊತ್ತಿಗೆ ಹಿಂಗಿಂದೆ ಒಂದು ಬ್ಯಾಗ್ ಇಟ್ಕೊಂಡಿದೆ ಸುಮಾರು ಕೊಳಲ್ ಅದರಲ್ಲಿ. ಸೊ ಹಾಗೆ ನೀವು ಒಟ್ಟು ಎಷ್ಟು ಕೊಳಲ್ ಇದೆ ನಿಮ್ಮ ಹತ್ರ ಈಗ ಸಂಗ್ರಹದಲ್ಲಿ?
1: ಮೂವತ್ತೆರಡು
0: ಕೊಳಲು.
1: ಮತ್ತು ಮನೆಯಲ್ಲಿದೆ.
0: ಮತ್ತು ಮನೇಲಿ ಇತ್ತ? ಒಟ್ಟು ಎಷ್ಟಿತ್ತು ಟೋಟಲ್?
1: 32.
0: ಮನೆ ತುಂಬಾ ಕೊಳಲ್ ಇಪ್ಪುದೀಗ. ಅಪ್ಪಯ್ಯ ತೆಗ್ಸಿ ಕೊಟ್ಟಿದಾ? ಅಡ್ಡಿಲ್ಲ ಮಾರ್ರೆ, ಎಲ್ಲರೂ ಆ ಮಕ್ಕಳಿಗೆ ಮೊಬೈಲ್ ತೆಗ್ಸಿ ಕೊಡ್ತಾರೆ. ನಿಮ್ಮ ಅಪ್ಪಯ್ಯ ಕೊಳಲ್ ತೆಗ್ಸಿ ಕೊಟ್ಟಿರು ಮಗನ ಆಸಕ್ತಿಗೆ ನೀರ್ಯಾರು ಕಲ್ದ. 32 ಕೊಳಲ್, ಒಂದು ಕೊಳಲಿಗೆ ಎಷ್ಟಿರುತ್ತೆ? ನಂಗೊಂದು ಜನರಲ್ ಕ್ಯೂರಿಯಾಸಿಟಿ, ಕುತೂಹಲ, ಒಂದು ಕೊಳಲಿದ ರೇಟ್ ಎಷ್ಟಿರುತ್ತೆ?
1: ಸ್ಮಾಲರ್ ಪಿಚ್ ಕೊಳಲ್ ಅಂದ್ರೆ ಸ್ಟಾರ್ಟ್ ಆಗುದು 1,000-1,500.
0: ಸ್ಮಾಲರ್ ಪಿಚ್ ಸ್ಮಾಲರ್ ಸೈಜ್ ಅಲ್ಲಿ ಇರುತ್ತಾ?
1: ಅಂದ್ರೆ 20 cm.
0: ಓಕೆ, 20 cm ಕೊಳಲಿಗೆ 1,500 ತನಕ ಇರುತ್ತೆ. ಹಾ, ಉದ್ದುದ ಈಗ ಕೈಯಿಂದ ಹಿಡ್ಕೊಂಡಿರಲ್ಲ ಉದ್ದುದ್ದ, ಆ ಕೊಳಲಿಗೆಲ್ಲ?
1: ಅದಕ್ಕೆಲ್ಲ 6,500-8,000.
0: ಓ ಅಪ್ಪ, ಈಗ ಈ ಉದ್ದ ಕೊಳಲ್ ಹೋದಾಗ ಪಿಚ್ ಜಾಸ್ತಿ ಆತ ಹೋಗ್ತದೆ ಹೆಂಗೆ? ಬೇಸ್ತರ ಜಾಸ್ತಿ ಬತ್ತತ್ತ? ಗಣಸರು ವಹಿಸ್ತಾರ, ಹೆಣ್ಮಕ್ಳು ವಹಿಸ್ತಾರ ಬೇಕು ಅಂದ್ರೆ?
1: ಅಂದ್ರೆ ಸಣ್ಣ ಕೊಳಲ್ ಪಿಚ್.
0: ಸಿ, ನಮ್ ತರದ ವಾಯ್ಸ್ ಗೆಲ್ಲ ಸಣ್ಣ ಕೊಳಲ್ ಸಾಕತ್ತ. ಗಂಡಸರ ವಾಯ್ಸ್ ಡೆನ್ಸ್ ಇರೋ, ಡೆಪ್ತ್ ಇರುವಂತ ಬೇಸ್ ವಾಯ್ಸ್ ಗಳಿಗೆ ಉದ್ದುದ್ದ ದೊಡ್ಡ ಕೊಳಲ್ಗಳು ಬೇಕಾಗುತ್ತೆ. ಅದು ನೀವು ರಾಗದ ಮೇಲೆ ಡಿಸೈಡ್ ಮಾಡ್ತೀರಿ. ಈ ರಾಗಕ್ಕೆ ಆ ಕೊಳಲ್ ಲೈಕ್ ಆತ. ಈಗ ಸಣ್ಣ ಕೊಳಲಿಗೆ ಹೆಣ್ಮಕ್ಳ ತರದ ವಾಯ್ಸ್ ಬರುತ್ತಲ್ಲ, ಅದಕ್ಕೆ ಯಾವ ರಾಗಗಳು, ಆ ಕೊಳಲಿಗೆ ಯಾವ ರಾಗಗಳು ಒಳ್ಳೇದಾಗ್ತ ನಿಮ್ಗೆ ನುಡ್ಸೋಕೆ?
1: ಮಾರ್ನಿಂಗ್ ಟ್ಯೂನ್ ತರ. ಅದು ಮತ್ತೆ ಹ್ಯಾಪಿ ಸಾಂಗ್ಸ್ ಎಲ್ಲ ಆಕ್ಚುಲಿ ಅದರಲ್ಲೇ ಹಾಡ್ತೇವೆ.
0: ಓಕೆ,
1: ಆಮೇಲೆ ಬೇಸ್ ಕೊಳಲ್ ಅಂದ್ರೆ ತುಂಬಾ ಸ್ಯಾಡ್ ಸಾಂಗ್, ಮಿಕ್ಸ್ಡ್ ಇಮೋಷನ್ಸ್ ಆತ.
0: ಅದಕ್ಕೆಲ್ಲ ಸ್ವಲ್ಪ ದೊಡ್ಡ ಕೊಳಲ್ ಬೇಕಾತ. ಹ್ಯಾಪಿ ಇದಲ್ಲಾದ್ರೆ ಸಣ್ಣ ಸಣ್ಣ ಕೊಳಲ್ಗಳು ಸಾಕತ್ತ ಅಂತ ಹೇಳ್ಕೊಂಡು. ಈ ಕೊಳಲ್ಗಳನ್ನ ಹಿಡಿಯುವಾಗ ನಿಮ್ಗೆ ಎಷ್ಟು ಖುಷಿ ಆತ ಅಂದ್ರೆ, ಸಿ ಗೊತ್ತಿರ್ಲಿಲ್ಲ ನಿಮ್ಗೂ ಕೊಳಲ್ ಬಾರ್ಸೋಕಾತ್ತ 4 ವರ್ಷದ ಹಿಂದೆ ಗೊತ್ತಾದದ್ದು. ಆ ಗೊತ್ತಾದ್ಮೇಲೆ ಪ್ರತಿ ಟೈಮ್, ಎವ್ರಿ ಟೈಮ್ ವೆನ್ ಯು ಹೋಲ್ಡ್ ದ ಫ್ಲೂಟ್, ಆ ಕೊಳಲ್ ಹಿಡ್ಕೊಂಡಾಗ ಎಷ್ಟು ಖುಷಿ ಆತ?
1: ತುಂಬಾ ಖುಷಿ ಆಗುತ್ತೆ.
0: ಈಗ ಅಕ್ಕನಿಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಡು ಶುರು ಮಾಡಿ ಆಯ್ತಾ ಭಜನೆಗೆ? ದಿನ ಪ್ರತಿದಿನ ಸಾಯಂಕಾಲ ನಿಮ್ಮ ಮನೇಲಿ ಕೊಳಲ ಜೊತೆ ಭಜನೆ ಆಗತ್ತಾ? ಅಕ್ಕ ಭಜನೆ ಹೇಳುದು, ನೀವು ಕೊಳಲ್ ಬಾರಿಸೋದು.
1: ಅಂದ್ರೆ ಈಗ ಅಕ್ಕ ಕಾಲೇಜ್ ಓದ್ತಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ,
0: ಹಾಸ್ಟೆಲ್ ಇಪ್ಪತ್ತು
1: ಲಾಕ್ಡೌನ್ ಟೈಮಿಗೆಲ್ಲ ಭಜನೆ ಎಲ್ಲ ಮಾಡ್ತಿದ್ದೆ.
0: ಓಕೆ, ಸೊ ಅಕ್ಕ ತಮ್ಮ ಒಂದು ಕಾಂಬಿನೇಷನ್ ಅಲ್ಲಿ. ಯಾವ ಭಜನೆಗೆ ನಿಮ್ಗೆ ಕೊಳಲ್ ನುಡ್ಸೋಕ್ ಭಾರಿ ಇಷ್ಟ ಆಗ್ತದೆ, ಯಾವ ಭಜನೆ ಯಾವ ಪದ್ಯ?
1: ಪಿಳ್ಳಂಗೋವಿ.
0: ಪಿಳ್ಳಂಗೋವಿಯಾ? ಹೆಸರಲ್ಲೇ ಇದೆಯಲ್ಲ, ಇಲ್ಲಿ ಒಂದ್ಸಲ ನಾವು ನುಡ್ಸೋದ್ ಕೇಳ್ಬೋದಾ? ಹಾ, ಶುರು ಮಾಡುವಾ.

0: ಬ್ಯೂಟಿಫುಲ್, ಎಷ್ಟು ಲೈಕ್ ನಡೆಸ್ದೆ ಮಾರಯ್ಯ. ಆಕ್ಚುಲಿ ಶ್ಯಾಮ ಅಂತ ಸುಮ್ಮನೆ ಆಕಸ್ಮಿಕವಾಗಿ ಹೆಸರಿಟ್ಟಿದ್ದಲ್ಲ ಶ್ಯಾಮನಿಗೆ, ಅದು ಮೋಸ್ಟ್ಲಿ ಅದಕ್ಕೆ ಕಾರಣನೇ ಇದೆ, ಶ್ಯಾಮನೇ ಇದಕ್ಕ. ಹಾಗೆ ಆ ಫ್ಲೂಟ್ ನುಡಿಸುವಾಗ ನನಗೆ ಹಾಗೆ ಈ ಥರ ಫ್ಲೂಟ್ ನುಡಿಸ್ತಾ ಇದ್ರೆ ಫುಲ್ ಹಿಂದೆ ಮುಂದಲ್ಲ ಸುಂದರಿಯರೇ ಇರ್ತಾರೆ ಶ್ರೀಕೃಷ್ಣಂಗಿದ್ದಂಗೆ, ಅಷ್ಟು ಚಂದ. ಹಾಂ, ಗೋವುಗಳು ಬರೋದು ಮಾತ್ರ ಅಲ್ಲ, ಎಲ್ಲರೂ ಬರ್ಬೋದು. ಏನು ಚೆನ್ನಾಗಿತ್ತು, ಮಧುರವಾಗಿತ್ತು ಶ್ಯಾಮ್, ತುಂಬ ಖುಷಿಯಾಯಿತು. ಇಷ್ಟು ಸಣ್ಣ ವಯಸ್ಸಿಗೆ ಇಷ್ಟು ಚಂದದಲ್ಲಿ ಯೂಟ್ಯೂಬಲ್ಲಿ ನೋಡಿಕೊಂಡು ಆನ್ಲೈನಲ್ಲಿ ಕೇಳಿಕೊಂಡು, ಹಾಂ, ಇದು ಮೋಸ್ಟ್ಲಿ ಅದು ಹೇಳ್ತಾರಲ್ಲ ಸಂಸ್ಕಾರ ಪೂರ್ವಜನ್ಮದ ಅಂಥದ್ದೆಂಥದ್ದು ಇತ್ತು ಕುಸಾಕ. ಎನಿವೇಸ್, ಈಗ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಅದ್ರಲ್ಲಿ ಮಾಡ್ಕಂತ ಎಂತ ಕನ್ನಿಸ್ತ, ಸಾಕಲ್ಲ ಇಷ್ಟೇ ನುಡ್ಸ್ಕೊಂಡಿದ್ರೆ ಸಾಲ್ದ. ಅದರಲ್ಲೂ ಹೆಂಗೇನ್ರೆ ನೀವು ಈ ಫೀಲ್ಡಿಗೆ ಬಂದ ಅಥವಾ ಕಲುಕ್ ಶುರು ಮಾಡಿ ಅಂತ ತುಂಬ ಸಮಯ ಏನು ಆಯ್ಲಿಲ್ಲ ಅಲ್ದಾ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು? ನಾನಂದು ರೆಕಾರ್ಡ್ ಮಾಡ್ಕೊ ಹೋಯ್ಕಂದ್ರೆ ನಂಗೆ ಅಷ್ಟು ಗೊತ್ತಿರ್ಕಲ್ಲ, ಆ ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು ಶ್ಯಾಮ್ಗೆ?
1: ಅಂದ್ರೆ ನಮ್ದೇ ಅಕಾಡೆಮಿಯಲ್ಲಿ ಒಬ್ರು ಇದ್ದಿರು, ಅವರು ಸಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ರು.
0: ಓಕೆ,
1: ಅವ್ರನ್ನ ಕಣಕ್ಕೆ ನಂಗೂ ಎಂತಾರು ಮಾಡ್ಬೇಕನ್ನಿಸ್ತು.
0: ಹಾ,

0: ಅದೆಲ್ಲ ಆಯ್ಬಪ್ಪದು. ಓಕೆ, ಸೊ ಈಗ ಹೋತ ಕ್ಲಾಸಲ್ಲೆಲ್ಲ ಮಕ್ಕಳೆಲ್ಲ ಹೇಳುದಿಲ್ಲ, ಯಶಾಮ್ ಒಂದು ಕೊಳಲ್ ನೋಡ್ಸ ನಮ್ಗೊಂದು ಕೇನ್ಕ ಅಂತಲ್ಲ, ಹಂಗಲ್ಲ ಇತ್ತ? ಇಲ್ಲ. ಶಾಲೆಯಲ್ಲಿ ಪ್ರೋತ್ಸಾಹ ಹೆಂಗಿತ್ತು? ಶಾಲೆ ವಾರ್ಷಿಕೋತ್ಸವಕ್ಕೆ, ಸ್ಕೂಲ್ ಡೇಗೆ, ಆನ್ವಲ್ ಡೇಗೆ ಎಲ್ಲ ನೀವು ಕೊಳಲ್ ನೋಡ್ಸೋದು ಹಂಗಲ್ಲ ಇದೆಯಾ?
1: ಹೌದು, ಅಲ್ಲಿ ಹೇಳ್ತಾರೆ ಶಾಲೆಯಲ್ಲಿ. ಹಾಂ, ಓದಿ ಅಂತಂದು ಮತ್ತೆ ಸನ್ಮಾನ ಎಲ್ಲ ಮಾಡಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಶಾಲೆ,
0: ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಎಲ್ಲೆಲ್ಲ ಈಗ ಈ ಕೊಳಲು ಕಚೇರಿ, ಈಗ ಕೊಳಲು ವಾದನದ ಕಚೇರಿ ಎಲ್ಲೆಲ್ಲ ಕೊಟ್ಟಿರಿ, ಈಗ ಎಲ್ಲೆಲ್ಲ ಹೋಗಿ ಪ್ರದರ್ಶನ ಮಾಡಿರಿ?
1: ತುಂಬಾ
0: ಎಲ್ಲೆಲ್ಲ ಒಂಚೂರು ಹೇಳಕ್ಕ?
1: ಗೊಂಬೆ ಮನೆ, ಉಪ್ಪಿನ ಕುದುರೆ,
0: ಅಲ್ಲಿಗೆ ಹೋಗಿರಿಯಾ? ಓಕೆ.
1: ಮಂಗಳೂರು ರಾಗ ತರಂಗ, ಉಡುಪಿ ಯು ಚಾನಲ್, ಆಮೇಲೆ ಫಂಕ್ಷನ್,
0: ಸುಮಾರು ಫಂಕ್ಷನ್ ಈಗಲ್ಲ. ಓಕೆ, ಫಂಕ್ಷನಿಗೂ ಹೋತ್ರಿ ನೀವು? ಓಕೆ, ಈಗ ನಿಮಗೆ ಪುರಸ್ಕಾರಗಳು ಸುಮಾರೆಲ್ಲ ಸಿಕ್ಕಿತ್ತಲ್ಲ, ಎಂತೆಲ್ಲ ಸಿಕ್ಕಿತ್ತ?
1: ಶಿವರಾಮ್, ಡಾಕ್ಟರ್ ಶಿವರಾಮ್ ಕಾರಂ ಪ್ರಶಸ್ತಿ,
0: ಬಾಲ ಪುರಸ್ಕಾರ,
1: ಕೆಳದಿ ಚೆನ್ನಮ್ಮ ಹಾಗೂ ಹೊಯ್ಸಳ ಪ್ರಶಸ್ತಿ.
0: ಓಕೆ, ನಿಮ್ಗೆ ಮುಂದೆ ಆಸೆ ಅಂತ, ಎಷ್ಟು ಚಂದ ಈ ಕೊಳಲನ್ನ ಬಾರಿಸಿ ಎಲ್ಲಿಗೆ ಹೋಗಿ ನಿಲ್ಕಂತ ಆಸೆ? ವೇ ಡೂ ಯು ವಾಂಟ್ ಟು ಲುಕ್ ಯುವರ್ ಸೆಲ್ಫ್ ಇನ್ ಅನದರ್ 10 ಇಯರ್ಸ್
1: ಇನ್ ಇಂಟರ್ನ್ಯಾಷನಲ್ ಲೆವೆಲ್? ಮ್ಯೂಸಿಕ್ ಪ್ರೊಡಕ್ಷನ್.
0: ವೆರಿ ನೈಸ್, ಸೂಪರ್. ಯು ವಾಂಟ್ ಟು ಜಾಯಿನ್ ಮ್ಯೂಸಿಕ್ ಪ್ರೊಡಕ್ಷನ್ ಹೌಸಸ್, ಅವ್ರನ್ನೆಲ್ಲ ಜಾಯ್ನ್ ಆಗಕ್ಕೆ ಇಷ್ಟಪಡ್ತೀರಿ ನೀವು? ಎಂತಕ್ಕೆ
1: ಅಂದ್ರೆ ನಂಗೆ ಇದರಲ್ಲಿ ಆಸೆ ಇದೆ. ಅದಕ್ಕೆ
0: ಅಂದ್ರೆ ಸಾಧನೆ ಅಲ್ಲಿ ಮಾಡ್ಕಂತ ಯಾಕೆ ಆಸೆ? ಅಂದ್ರೆ ಈ ಮ್ಯೂಸಿಕ್ ಇಂಡಸ್ಟ್ರೀಸ್ಗೆ ಹೋಯ್ಕಂತ ಯಾಕೆ ಆಸೆ?
1: ಯಾಕಂದ್ರೆ ನನಗೆ ಇಷ್ಟ ಇದೆ.
0: ಅದಿಷ್ಟ ಅಂತ ಹೇಳಿ, ಅದು ಜಾಸ್ತಿ ಸ್ಕೋಪ್, ಗುರುತಿಸುವಿಕೆ ಕೂಡ ಜಾಸ್ತಿ ಇರುತ್ತೆ ಆ ಫೀಲ್ಡಲ್ಲಿ ಅಂತ ಹೇಳ್ಕೊಂಡು. ಸೊ ಮ್ಯೂಸಿಕ್ನ ನೀವು ಕೇಂಬತ್ತಿಗೆ, ಅದು ಫಿಲ್ಮ್ ಮ್ಯೂಸಿಕ್ ಅಥವಾ ಇನ್ಯಾವುದೇ ಮ್ಯೂಸಿಕ್ ಆದರೂ ಅಲ್ಲೆಲ್ಲ ಕೊಳಲ್ ಹುಡುಕ್ತಾ ಇರ್ತೀರಿ? ಫಾರ್ ಎಕ್ಸಾಂಪಲ್, ನಿಮ್ಮ ಕೊಳಲ್ ಇಷ್ಟ ಅಲ್ವಾ, ಈಗ ನಿಮ್ಗೆ ಯಾವ್ದು ಇಷ್ಟ ನೀವು ಅದನ್ನು ಹುಡುಕ್ತೀರಿ. ಈಗ ನಮ್ಮ ಎ ಆರ್ ರೆಹಮಾನ್ ಮ್ಯೂಸಿಕ್ ಇರ್ಬೋದು, ಇಳಿಯರಾಜ ಮ್ಯೂಸಿಕ್ಗಳಲ್ಲೆಲ್ಲ ಕೊಳಲ್ ಬರುವಂಥದ್ದೆಲ್ಲ ತುಂಬ ಇರುತ್ತೆ. ಕೆಲವುದೆಲ್ಲ ಕೆಲವು ಪರ್ಟಿಕ್ಯುಲರ್ ಮ್ಯೂಸಿಕ್ ಕಂಪೋಸರ್ಸ್ಗಳಿದ್ದಾರೆ, ಅವ್ರಿಗೆ ಈ ಕೆಲವೊಂದು ವಾದ್ಯಗಳು ಅವ್ರಿಗೆ ಇಷ್ಟ, ಅದು ಇರ್ಕದ್ರಂಗೆ ಅಂತ ಹೇಳ್ಕೊಂಡು. ಆ ಥರ ನೀವೇನಾದ್ರು ಹುಡುಕ್ತೀರಾ, ಯಾವ್ದಾದ್ರು ಸಾಂಗ್ ಬಂದಾಗ ಇದ್ರಲ್ಲಿ ಕೊಳಲ್ ಎಲ್ಲಾದರೂ ಇದೆಯಾ, ಫ್ಲೂಟ್ ಅಥವಾ ಫ್ಲೂಟ್ ಇರೋ ಯಾವುದಾದ್ರು ಮ್ಯೂಸಿಕ್ ನಿಮಗೆ ಇಷ್ಟವಾಗುವಂಥದ್ದು ಯಾವುದಿದೆ ಹೇಳಿ?
1: ಎ ಆರ್ ರೆಹಮಾನ್ ತುಂಬ ಮ್ಯೂಸಿಕ್ ಇಷ್ಟ.
0: ಇಷ್ಟವಾ? ಯಾವ್ದ್ರೆಲ್ಲ ಕೊಳಲ್ ಇದೆ?
1: ತೂಹಿರೆ, ತುಮ್ಮಿಲೆ, ಯೆ ಹಸಿವಾದಿಯ, ರೋಜಾ ಜಾನೆ,
0: ಯೆಸ್, ಮತ್ತೆ
1: ಎನ್ನವಳೆ, ಎನ್ನವಳೆ.
0: ಸೊ ಇವೆಲ್ಲ ಮ್ಯೂಸಿಕ್ ಇಷ್ಟ. ಈಗ ನಮ್ಗೊಂದು ಕೇಳಿಸುದಾರೆ, ಯಾವ್ದು ಪ್ಲೇ ಮಾಡಕ್ ಇಷ್ಟ ಪಡ್ತೀರಿ?

ಬ್ಯೂಟಿಫುಲ್ ಲೈಕ್ ಆಯ್ತಾ, ತುಂಬಾ ಚಂದ ಆಯ್ತು. ಸೊ ನಿಮ್ಮ ಅಮ್ಮ ಹೇಳ್ತಾ ಇದ್ರು, ತೇರಾ ಏರಿ ಅಂಬರದಾಗೆ ನೆಸರ ನಗುತ್ತಾನಾ, ತುಂಬಾ ಫೇಮಸ್ ಹಾಡಿದ್ ನಮ್ಮ ಕನ್ನಡದಲ್ಲಿ, ಆ ಹಾಡೊಂಚೂರು ಹಾಡ್ಲಕ್ಕ?

0: ಅಬ್ಬಾ, ಮುರುಳಿ ಗಾನದಲ್ಲಿ ಮುಳುಗಿ ಹೋದಂಗೆ ಆಯ್ತು ಮಾರೆ. ಒಂದ್ಸಲ ಸೂಪರ್ ಆಯ್ತು, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಎಷ್ಟು ಚಂದ ಬರೆಸ್ತೀಯ, ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಭವಿಷ್ಯ. ಮೋಸ್ಟ್ಲಿ ಇದಿನ್ನೂ ಆ್ಯಕ್ಚುಲಿ ನಿಮಗಿರೋ ಗುರಿನೇ ಅದು, ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು ಅಂತ. ಖಂಡಿತವಾಗ್ಲೂ ಆಗುತ್ತೆ, ಅಷ್ಟು ಚಂದ. ಅದೆಷ್ಟು ಚಂದ ಇದೆ ಆ ಫ್ಲೋ, ಫ್ಲೂಟ್ ನೋಡ್ಸೋ ಫ್ಲೋ, ಸೂಪರ್ ಆಗಿದೆ. ಆದರೆ ನೀವಿಷ್ಟು ಚಂದ ಬೆಳಿಲಿಕ್ಕೆ ನಿಮ್ಮ ಅಪ್ಪ ಅಮ್ಮನ ಪ್ರಯತ್ನ, ಬ್ಯಾಕಪ್, ಅದೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇದೆ. ಯಾರು ತುಂಬ ಸಪೋರ್ಟ್ ಮಾಡಿದ್ದು ಫಸ್ಟ್ಗೆ, ಅಮ್ಮನ ಅಪ್ಪನ? ಅಪ್ಪ ಫಸ್ಟ್ಗ. ಅಪ್ಪಂಗೆ ಹೆಂಗೆ ಗೊತ್ತಾಯ್ತು ಮಗನಿಗೆ ಕೊಳಲು ನುಡಿಸೋದು ಇಷ್ಟ ಅಂತ?
1: ಅಂದರೆ ಹೆಂಗೆ ಸಪೋರ್ಟ್ ಮಾಡ್ತಿದ್ದೀರ ಅಂದರೆ, ಅಮ್ಮ ಸ್ಟಾರ್ಟಿಂಗ್ ಕರ್ಕರೆ ಆಗುತ್ತೆ ಆ ಥರ, ಸೌಂಡ್ ಮಾಡಬೇಡ ಆ ಥರ.
0: ಆನ್ಲೈನ್ ಕ್ಲಾಸ್, ಅಮ್ಮನಿಗೆ ಆನ್ಲೈನ್ ಕ್ಲಾಸ್ ಇದ್ದಿತ್ತ, ಅಮ್ಮ ಟೀಚರ್ ಅಲ್ಲ, ಸೊ ಅವ್ರಿಗೆ ತೊಂದರೆ ಆಗ್ತಿತ್ತು. ಆದರೆ ಅಪ್ಪ ಆಗ ಇಲ್ಲ ಮಗನೆ ಅಂತ ಹೇಳಿ ಸಪೋರ್ಟಿಗೆ ನಿಂತರು. ಆನಂತರ ಅಮ್ಮ, ಈಗ ಅಮ್ಮ ಎಲ್ಲ ಕೊಳಲು ಹುಡುಕಿ ಕೊಡೋದಲ್ಲ ಅಮ್ಮನೆ ಈಗ ಅಲ್ದಾ? ಅಮ್ಮ ಹೇಳ್ತಿದ್ರು ಅವನಿಗೆ ಬ್ಯಾಕ್ಎಂಡಲ್ಲಿ ಒಂದು ಜನ ಬೇಕ ಎಂದಕಂದ್ರೆ ನೆನಪತ್ತ ಅಂತ ಹೇಳ್ಕೊಂಡು. ಎಸ್, ಅಪ್ಪ ಅಮ್ಮನ ಸಪೋರ್ಟ್ ಅಷ್ಟು ಇದ್ದುಕೋಯಿ ಈಗ ಈ ಮಟ್ಟ ನಿಜವಾಗ್ಲೂ ಆಯ್ತಾ? ಎಷ್ಟು ಚಂದ ನುಡಿಸ್ತಿದ್ರು ಅಂದರೆ ಸೂಪರ್ ಆಗಿದೆ. ರೇಡಿಯೋ ಕುಂದಾಪುರಕ್ಕೆ ಒಂದಿಷ್ಟು ಹಾಡುಗಳು ಬೇಕು ನಮಗೀಗ. ಯಾಕೆ ಅಂತಂದ್ರೆ ತಮ್ಮ ಕೊಳಲು ನುಡಿಸೋದ್ರ ಬಗ್ಗೆ ಲೈಕ್ ನುಡಿಸ್ತೆ ಅಂತ ಕರ್ಕರಿ ಅತ್ತಂತಿದ್ರ?
1: ಇಲ್ಲ, ಸಪೋರ್ಟ್ ಮಾಡ್ತಾರೆ,
0: ಫುಲ್ ಸಪೋರ್ಟ್. ಸೊ ಚಂದ. ಈಗ ಅಕ್ಕ ಮತ್ತೆ ತಮ್ಮನ ಕಾಂಬಿನೇಷನ್ ಅಲ್ಲಿ ಯಾವ ಭಜನೆಗೆ ಸೂಟ್ ಆತಂದ್ರೆ ಪಿಳ್ಳಂಗೋವಿಯ, ಅದ್ ಬಿಟ್ರೆ ಇನ್ನೊಂದು
1: ನಮ್ಮಮ್ಮ ಶಾರದಿ ಅಂದ್ರೆ ಭಜನೆ ಸಾಂಗ್ಸ್.
0: ಯಾವ ಭಜನೆ ಆದ್ರೂ ಓಕೆ, ಕೊಳಲು ನುಡಿಸ್ತೀರಿ, ಸೂಪರ್ ಆಯ್ತು. ಈಗ ಸಿನಿಮಾ ಹಾಡುಗಳಲ್ಲಿ ಯಾವ್ದೇ ಹಾಡಿರ್ಬೋದು, ಕನ್ನಡ, ಹಿಂದಿ, ತಮಿಳು, ಯಾವ್ದೇ ಇರ್ಬೋದು, ನಿಮ್ ಫೇವ್ರೆಟ್ ಹಾಡು ಕೊಳಲಿರೋದು ಯಾವ್ದು?
1: ಪಂಕೋತಿಸು.
0: ಹೆಂಗದು?

0: ಪ್ರವೀಣ್ ಗೋಡ್ಖಿಂಡಿಯವರ ಅಭಿಮಾನಿ ಅದಕ್ಕೆ ಸಾರ್ಥಕ ಆಯ್ತು ಶ್ಯಾಮ್. ಎಷ್ಟು ಚಂದ ಲೀಲಾ ಜಾಲವಾಗಿ ಸರಾಗವಾಗಿ ನುಡಿಸಿದ್ರೆ ಬ್ಯೂಟಿಫುಲ್ ಆಗಿತ್ತು ನಿಜವಾಗ್ಲೂ. ನಾವೆಲ್ಲ ಕಳೆದೇ ಹೋಯ್ತು ಇದ್ರಲ್ಲಿ ಸ್ಟುಡಿಯೋದಲ್ಲಿ. ನೀವು ದಿನ ಬರ್ತೇರಿ ಅಕ್ಕ ಸ್ಟುಡಿಯೋಕ್ಕೆ. ಓಕೆ, ಸೊ ಇದನ್ನೆಲ್ಲ ಕಲಿತಾ ಕಲಿತಾ ಎಷ್ಟು ಹಾಡುಗಳೀಗ ನೀವು ನುಡಿಸಬಹುದು? ಹೆಚ್ಚು ಕಮ್ಮಿ
1: 100 ಅಧಿಕ.
0: 100 ಅಧಿಕ? ವಾವ್. ಅದ್ರಲ್ಲೆಲ್ಲ ಬರ್ತ ಸಿನಿಮಾದಿಂದ ಡಿವೋಷನಲ್ ಇಂದ ಭಕ್ತಿಗೀತೆ ಫೋಕ್ ಎಲ್ಲ ಬರ್ತದ. ಲೈಟ್ ಮ್ಯೂಸಿಕ್, ಲೈಟ್ ಮ್ಯೂಸಿಕ್ ಅಲ್ಲಿ ಎಂತಲ್ಲ ನುಡಿಸ್ಲಕ್. ಮಧುವನ ಕರೆದರೆ ಅಚ್ಚ ಮೂವಿ ಇದೆ, ಮಧುವನ ಕರೆದರೆ ಬರ್ತತ್ತಾ ನುಡಿಸ್ಬೋದಾ? ಹಂಗಾರ್ ಸೈ ಬಿಡಿ, ಒಂದ್ಸಲ ಮಧುವನ ಕರೆದರೆ ಕೇಂಬಲ್ಲ. ಹಾ, ಎಲ್ಲ ಕೃಷ್ಣಂಗೆ ಮಧುವನ ಕರೆದರೆ ಪಿಳ್ಳಂಗೋವಿಯ. ಹಾ ಅಲ್ದಾ? ಓಕೆ, ಶುರು ಮಾಡು ಹಂಗಾರ್ ಒಂಚೂರು ಕೇಂಬ ಶುರು ಮಾಡಿ.

0: ಅದ್ಭುತ, ವಾವ್, ಸಖತ್ತಾಯ್ತು ಮಾರೆ, ಖುಷಿ ಆಯ್ತು. ಕೇಂತ ಇಪ್ಪ ಅಂತ ಅನ್ಸುತ್ತ. ಸೊ ಶ್ಯಾಮ್, ಸೊ ಇಷ್ಟೆಲ್ಲ ಆದಾಗ ನಿಮ್ಗೊಂದು ಇದು ಬಂದಿರುತ್ತಲ್ಲ, ಈಗ ಒಂದು ಎಂತ ಹೇಳ್ತಾರೆ, ಪ್ರೌಡ್, ನಿಮ್ಮ ಬಗ್ಗೆನೆ ಹೆಮ್ಮೆ, ನಂಗೆ ಒಳ್ಳೆ ಕೊಳಲು ವಾದನ ಮಾಡು ಬತತ್ತು ಅಂತ, ಹಂಗೇನಾರು ಇದೆಯಾ?
1: ಇಲ್ಲ, ನಾ ಇನ್ನು ಎಂತ ಕಲೀಲ.
0: ಎಂತ ಕಲೀಲ ಬಗೆ ಇತ್ತಲ್ಲ, ಅದಿದ್ರೆ ನೀವು ಇಂಟರ್ನ್ಯಾಷನಲ್ ಇಂದ ಅದರಾಚೆಗೂ ಹತ್ರಿ. ಸೊ ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಹಾಗೆ ಅದರೊಟ್ಟಿಗೆ ನೀವು ಮಾತಾಡೋದು ಕಡಿಮೆ, ನೀವು ಕೊಳಲು ನುಡಿಸೋದ್ರಲ್ಲೇ ಯು ಆರ್ ಎಕ್ಸ್ಪರ್ಟ್, ಯು ಆರ್ ಅನ್ ಎಕ್ಸ್ಪರ್ಟ್. ಆಯ್ತಾ, ಮಾತು ಕಮ್ಮಿ. ಮನೇಲಿ ಜಾಸ್ತಿ ಮಾತಾಡೋದು ಯಾರು?
1: ಅಕ್ಕ.
0: ಅಕ್ಕನ? ಅಕ್ಕ ಈಗ ಇಲ್ಲ ಅಲ್ಲ, ನೀವು ಮೂರು ಜನ ಇಪ್ಪದಲ್ಲ, ಯಾರು ಮಾತಾಡೋದು ಜಾಸ್ತಿ ಮಾತಾಡೋದ ನಿಮ್ಮ ಮೂರು ಜನರಲ್ಲಿ? ಅಮ್ಮ ಅಪ್ಪ ನೀನು ಯಾರು?
1: ಅಮ್ಮ.
0: ಅಮ್ಮನೇ ಜಾಸ್ತಿ ಮಾತಾಡೋದ? ಹಂಗಾರೆ ಅಮ್ಮನೇ ಕರೆದು ನಿಮ್ಮ ಹತ್ರ ನಿಮ್ಮ ಬಗ್ಗೆ ಮಾತಾಡಿಸುವ. ಸೊ ಅಲ್ಲೇ ಇರಿ ಅಮ್ಮ, ನೀವು ನೀ ಕೂಗಣಿ. ಓಕೆ, ಈಗ ಮಗ ಮಾತಾಡೋದು ಕಡಿಮೆ, ಫ್ಲೂಟ್ ನುಡಿಸಿದ್ದೇ ಜಾಸ್ತಿ. ಸೊ ನೂರಕ್ಕಿಂತ ಜಾಸ್ತಿ ಕೊಳಲು ವಾದನವನ್ನು, ಹಾಡನ್ನು ಕೊಳಲು ವಾದನದ ಮೂಲಕ ನುಡಿಸ್ತೆ ಅಂತ ಅವ್ರು ಹೇಳ್ರೆ. ಈಗ ಅವ್ರ ಅಮ್ಮ ಆಗಿಂದ ಕೊಳಲು ಕೊಡುಕೆಲ್ಲ ಓಡಾಡ್ತಿದ್ದದ ಎಲ್ಲ ಅಮ್ಮ. ಅಪ್ಪ ವಿಡಿಯೋ ಶೂಟಿಂಗಲ್ಲಿ, ಅವರು ವಿಡಿಯೋಗ್ರಾಫರೇ, ಫೋಟೋಗ್ರಾಫರೇ ಅಲ್ದಾ? ಗಣೇಶ್ ಅವರು, ನೀವು ಮಾಲತಿ ಗಣೇಶ್ ಅವರು, ಶ್ಯಾಮ್ ಅವರ ತಾಯಿ. ಈಗ ಹೇಗೆ ಅವನಿಗೆ ಫಸ್ಟಿಗೆ ಇಂಟ್ರೆಸ್ಟ್ ಬಂದಾಗ ನೀವು ರಗ್ಲಿ ಅಂದ್ರೆ ಅಮ್ರು? ಹೌದಾ?
2: ಆ್ಯಕ್ಚುಲಿ ಅವಾಗ ಕೊರೋನಾ ಟೈಮ್, ಎಲ್ಲರೂ ಮನೆಯಲ್ಲೇ ಇತ್ತಲ್ಲ, ಅವಾಗ ನನಗೆ ಆನ್ಲೈನ್ ಕ್ಲಾಸ್ ಇತ್ತು, ಟೀಚರ್ ಆದ್ರಿಂದ ಆನ್ಲೈನ್ ಕ್ಲಾಸಲ್ಲಿ, ಆನ್ಲೈನ್ ಕ್ಲಾಸ್ ಹತ್ರ ಬಂದು ಕೊಳಲು ನುಡಿಸ್ತಾ ಇದ್ದ. ನನಗೆ ಅವಾಗ ಕ್ಲಾಸ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಚೆ ಹೋಗ ಆಚೆ ಹೋಗೋದು, ನಮ್ದು ಟೆನ್ಷನ್ ಬೇರೆ
0: ಆಗಿತ್ತು, ಹೌದು,
2: ಬೇರೆ ಬೇರೆ ಟೆನ್ಷನ್ ಇತ್ತು. ಅವಾಗ ಅವನೇನು ಊದ್ತಾ ಇದ್ದ, ನಾನು ಅವನಿಗೆ ಸಪೋರ್ಟ್ ಮಾಡ್ಲಿಲ್ಲ ಆ ಟೈಮ್, ನಿಜವಾಗಿ ಹೇಳುದಾದ್ರೆ. ಆ ನಂತರ ನನ್ನ ಮಗ ಒಂದು ಪ್ರೈಸ್ ತಂದ ನಂತರ, ಹೋ, ನನ್ನ ಮಗನಿಗೆ ನಾನು ಸಪೋರ್ಟ್ ಮಾಡಿಲ್ಲ, ನಂದೇ ಟೆನ್ಷನ್ ಅಲ್ಲಿ ಇದ್ದೆ ಅಲ್ಲ ಅಂತೇಳಿ, ಮತ್ತೆ ಅವನ್ ಪ್ರೈಸ್ ತಂದ ನಂತರ ಅವೆಲ್ಲರೂ ಊರಿನವರೆಲ್ಲ ಹೊಗಳಿದ್ರು, ಅವನಿಗೆ ಒಂದು ಕ್ಲಾಸಿಗೆ ಹಾಕಿ, ಅವನಿಗೆ ಗುರುಗಳು ಬೇಕು, ಯಾಕಂದ್ರೆ ಅವನು ವಿದೌಟ್ ಗುರು ಅಷ್ಟು ಮಾಡಿದನಂತ ಹೇಳಿದ್ರೆ, ಗುರು ಇದ್ರೆ ಏನೋ ಮಾಡ್ತಾನೆ, ಅವನಿಗೆ ಗುರುಗಳಿಗೆ ಹುಡುಕಿ ಅಂತ. ಅದು ಕೂಡ ನಾವು ಏನು ಮಾಡ್ಲಿಲ್ಲ, ಅವನಿಗೆ ಒಂದು ಮೊಬೈಲ್ ಒಂದು ಪಪ್ಪನ ಮೊಬೈಲ್ ಇಟ್ಕೊಂಡೆ ಮಾಡ್ತಿದ್ದ ಆ ಟೈಮಿಗೆ. ಅದು ಮೊಬೈಲ್ ಅಲ್ಲೇ ಹುಡುಕಿದ, ಸರ್ಚ್ ಮಾಡಿದ,
0: ಆರನೇ
2: ಕ್ಲಾಸ್, ಪ್ರವೀಣ್ ಗೋಡ್ಕಿಂಡಿ ಅಂತ ಹುಡುಕಿದ, ಹುಡುಕಿ ಹುಡುಕಿ ಒಂದು ನಂಬರ್ ಸಿಕ್ತು, ನಂಬರಿಗೂ ಅವನೇ ಕಾಲ್ ಮಾಡಿದ. ಕಾಲ್ ಮಾಡಿದ ತಕ್ಷಣ ಅವರು ಸುನೀಲ್ ಕುಮಾರ್ ಅಂತೇಳಿ, ಅವರು ಪ್ರವೀಣ್ ಗೋಡ್ಕಿಂಡಿ ಅವರ ಶಿಷ್ಯ ಅವರು. ಆಕ್ಚುಲಿ ಅವರು ಒಂದೇ ಸಲ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಶಿಷ್ಯರಾಗಿ ತಗೊಳ್ಬೇಕು ಅಂತ ಹೇಳಿದ್ರೆ ಅವ್ರಿಗೊಂದು ಟೆಸ್ಟ್ ಇರ್ತದೆ, ನಿನ್ಗೇನೆಲ್ಲ ನುಡಿಸ್ಲಿಕ್ಕೆ ಬರುತ್ತೆ ನೋಡ್ಸ್ ನೋಡುವ ಅಂತ ಹೇಳಿದ್ರು. ಅದಕ್ಕೆ ಅವನು ಏನೋ ಒಂದು ನುಡಿಸಿದ, ಅದು ಆವಾಗ್ಲೇ ಅವನು ಸುಮಾರು ಕಲ್ತು ಬಿಟ್ಟಾಗಿತ್ತು ಅವನು, ಅಂದ್ರೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಸ್ವಲ್ಪ ಬೇಕಿತ್ತು ಅವನಿಗೆ, ಕಲ್ತು ಬಿಟ್ಟಾಗಿತ್ತು. ಅವರು ಅವ್ನು ನುಡಿಸಿದ್ ನೋಡಿ ಅವ್ರಿಗೆ ಖುಷಿ ಆಯ್ತು, ನಾಳೆಯಿಂದನೇ ಕ್ಲಾಸಿಗೆ, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಂತೆ.
0: ಇದೆಲ್ಲ ಆನ್ಲೈನ್ ಅಲ್ಲೇ ಇಂಟರ್ವ್ಯೂ ಆಗಿದ್ದು?
2: ಇಂಟರ್ವ್ಯೂ ವಾಟ್ಸಪ್ ಅಲ್ಲಿ ಅವರು ಕಾಲ್ ಮಾಡಿದ್ರು, ಕಾಲ್ ಮಾಡಿ ಅವರು ನಾಳೆಯಿಂದನೇ ಕ್ಲಾಸಿಗೆ ಜಾಯ್ನ್ ಆಗು, ವಾರದಲ್ಲಿ ಎರಡು ಕ್ಲಾಸ್ ಇರ್ತದೆ ಅಂತ ಹೇಳಿದ್ರು. ಆಮೇಲೆ ಸೇರಿದ ರಾಗ ರಾಗ ಅಂದ್ರೆ ಅವನಿಗೆ ಸರಿಗಮ ಪದನಿಸ ಬೇಕಿಲ್ಲ ಅಷ್ಟು, ಅದೆಲ್ಲ ಕಲ್ತಾಗಿತ್ತು ಅವನು. ಆಕ್ಚುಲಿ ಬೇಸ್ ಸ್ಟಾರ್ಟ್ ಮಾಡುದ ಸರಿಗಮ ಪದನಿಸ,
0: ಹೌದು,
2: ಇವನಿಗೆ ಇನ್ನೂ ಬೇಕು ಅದಲ್ಲ ಹಾಡು, ಅದು ಹಾಡುದು ಯಾವ್ದು, ಇದು ಹಾಡುದು ಯಾವ್ದು ಅಂತ ಸರಿ ಕೇಳ್ತಾ ಇದ್ದ. ಸರ್, ಆ ಹಾಡು ಹಾಡ್ಬೇಕು, ನಾನು ಈ ಹಾಡು ಹಾಡ್ಬೇಕು ಅಂತ. ಅವರು ವೇಟ್ ಮಾಡು ವೇಟ್ ಮಾಡು, ಅದೆಲ್ಲ ಆಮೇಲೆ ಕಲಿಬಹುದು ಕಲಿಬಹುದು. ಇವನು ಅದ್ರಿಗೆ ಅವ್ರಿಗಿಂತ ಫಾಸ್ಟ್ ಇದ್ದ. ಇವನು ಮತ್ತೆ ಯೂಟ್ಯೂಬ್ ಅಲ್ಲ ಸರ್ಚ್ ಮಾಡಿದ, ಯೂಟ್ಯೂಬ್ ಅಲ್ಲೆಲ್ಲ ನೋಡ್ಕೊಂಡು ಅದರಲ್ಲೆಲ್ಲ ಕಲ್ತ್ಕೊಂಡು, ಅದೇ ಆಕ್ಚುಲಿ ನೋಟ್ಸ್ ಇದ್ರೆ ಮಾತ್ರ ಕರೆಕ್ಟ್ ಹಾಡ್ಲಿಕ್ಕೆ ಆಗುತ್ತೆ. ಆಕ್ಚುಲಿ ನೋಟ್ಸ್ ಇಲ್ಲದೆ ಅವ್ರಿಗೆ ಹಾಡ್ಲಿಕ್ಕೆ ಬರಲ್ಲ, ಸಣ್ಣ ಪ್ರಾಯ ಅವಾಗ. ಅವನೇನು ಪ್ರವೀಣ್ ಗೋಳ್ಕಿಂಡಿ ಅವ್ರದ್ದೇ ವಿಡಿಯೋ ಇಟ್ಕೊಂಡು ಅವ್ರದ್ದೇ ನೋಡ್ಕೊಂಡು ಅವ್ರದ ಫಿಂಗರ್ ಮೂವ್ಮೆಂಟ್ಸ್ ಬರ್ತದಲ್ಲ, ಆ ಫಿಂಗರ್ ಮೂವ್ಮೆಂಟ್ಸ್ ಅಲ್ಲಿ ಅದ್ರ ನೋಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿ ಅವನೇ ಬರ್ಕೊಂಡು ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಆಕ್ಚುಲಿ ಒಂದು ದೇವರ ದಯನೇ ಇರ್ಬೋದು ಏನೋ ಗೊತ್ತಿಲ್ಲ.
0: ಇಲ್ಲ, ನಿಜವಾಗ್ಲೂ ಅದು ಪೂರ್ವಜನ್ಮದ ಸಂಸ್ಕಾರವೇ ಅದು. ಎಷ್ಟು ಸುಲಭದಲ್ಲಿ ಇಂಥ ವಿದ್ಯೆಗಳೆಲ್ಲ ಒಲಿಯಕ್ ಸಾಧ್ಯನೇ ಇಲ್ಲ, ಅಷ್ಟು ಲೀಲಾಜಾಲವಾಗಿ ಆ ಬೆರಳನ್ನ ನುಡಿಸ್ಕೊಂಡು ಹಾಡ್ಬೇಕು ಆ ಉಸಿರು ಜೊತೆಗೆ ಅಂತಂದ್ರೆ, ಅಂತ ಹಾಡುಗಳನ್ನ ಇಟ್ ಈಸ್ ನಾಟ್ ಈಸಿ, ಅಷ್ಟು ಸುಂದರವಾಗಿ ಹಾಡ್ತಾ ಇದ್ರು. ಸೊ ಆದ್ರೆ ಅವ್ರ ಅಪ್ಪ ಫುಲ್ ಸಪೋರ್ಟ್ ಅಂತೆ?
2: ಅಪ್ಪ ಫುಲ್ ಸಪೋರ್ಟ್, ಯಾಕಂತ ಹೇಳಿದ್ರೆ ಅವ್ರ ಮಕ್ಕಳು ಇಬ್ಬರಿಗೂ ಸಪೋರ್ಟ್. ಯಾಕಂದ್ರೆ ಅವನ್ ಕಲಿತಾ ಇದ್ದಾನೆ, ಆ ವಿದ್ಯೆ ಯಾರಿಗೂ ಬರುವುದಿಲ್ಲ ಸುಲಭದಲ್ಲಿ.
0: ನಿಜ,
2: ವಿದ್ಯೆ ನನ್ನ ಮಗನಿಗೆ ಬಂದಿದೆ ಅಂದ್ರೆ ಏನೋ ಇರಬೇಕು. ಅದಕ್ಕೆ ತುಂಬಾ ಆ ಕರೋನಾ ಟೈಮಿಗೆ ತುಂಬಾ ಕಷ್ಟ ಇರ್ತಿತ್ತು, ಬಿಸ್ನೆಸ್ ಇರ್ಲಿಲ್ಲ, ಮನೆಯಲ್ಲಿ ಇತ್ತು ಎಲ್ಲರೂ ಕೂಡ. ಅದರಲ್ಲೂ ಕೂಡ ಅವ್ರು ಅವನಿಗೋಸ್ಕರ ಅಡ್ಡಿಲ್ಲ, ಅವನೇನ್ ಹೇಳ್ತಾನೆ ಎಲ್ಲ ತಗಿಸಿ ಕೊಡ್ತಿದ್ರು. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಿತ್ತು, ಪಪ್ಪ ಇದು ನೋಡಿ ಇದು ಉಂಟು ಪಪ್ಪ ಅಂತ ಹೇಳಿದ ತಕ್ಷಣ ತಗೋ ಅಂತ. ಅವನಿಗೆ ಯಾವತ್ತು ಇಲ್ಲ ಅಂತ ಹೇಳಿಲ್ಲ, ಈವರೆಗೂ ಇಲ್ಲ ಅಂತ ಹೇಳಿ. ಅವನಿಗೆ ಏನ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗೆ, ಮ್ಯೂಸಿಕ್ ಅವನೇ ಮಾಡ್ತಾನೆ, ಎಲ್ಲೆಲ್ಲದೋ ಮಾಡಿಕೊಂಡು ಕಂಪ್ಯೂಟರ್ ಅಲ್ಲಿ ಅವನೇ ಮ್ಯೂಸಿಕ್. ಅವನ್ ಯೂಟ್ಯೂಬ್ ಇದೆ, ಆ ಯೂಟ್ಯೂಬ್ ಅಲ್ಲಿ ತುಂಬಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅವನೇ ಮಾಡ್ಕೊಂಡಿದ್ದ.
0: ಹೌದಾ?
2: ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ಅವನೇ ಹಾಕ್ತಾ ಇದ್ದ. ಅದು ನೋಡೋದು ಖುಷಿ ಆಗ್ತದೆ, ಏನೋ ಒಂದು
0: ವೆರಿ ನೈಸ್. ಆಕ್ಚುಲಿ ಒಂದು ಖುಷಿ ಅಂತ ಗೊತ್ತಾ ಇದ್ರಲ್ಲಿ, ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕರೆ ಹಾಳಾತು ಅಂತ ಹೇಳ್ತಾರೆ. ಹಾಳಾಪರ್ ಹಾಳಾತ್ರು. ಅದನ್ನ ಹ್ಯಾಂಗೆ ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳಕ್ಕೆ, ಅದರೊಟ್ಟಿಗೆ ಹ್ಯಾಂಗೆ ಬೆಳಿಲಕ್ಕೆ ಅಂಬುದಕ್ಕೆ ನಮ್ಮ ಶ್ಯಾಮ್ ಒಳ್ಳೆ ಉದಾಹರಣೆಯಾಗಿ ನಿಲ್ತಾರೆ. ಅಪ್ಪಯ್ಯ ಎಷ್ಟು ಕೊಳಲ್ ತೆಗ್ಸಿ ಕೊಟ್ಟಿರ್ಕೊಂಡು 32 ಕೊಳಲ ಅಂತ ಹೇಳಿದರು. ಒಂದು ಕೊಳಲ್ದು ಕಾಸ್ಟ್ 8,000 ತನಕ ಹೊತ್ತು, ಅಂದರೆ ದೊಡ್ಡ ದೊಡ್ಡ ಕೊಳಲ್ ಆದರೆ ಅದರ ಮೀಟರ್ ವಾಯ್ಸ್ ಅಂದ್ರೆ ಸೆಂಟಿಮೀಟರ್ ವಾಯ್ಸ್ ಅದು ಡಿಫ್ರೆನ್ಸ್ ಆಯ್ತು ಅಂತೆಲ್ಲ ಹೇಳಿದರು. ಸೊ ಆ ಸಪೋರ್ಟ್ ನಿಮ್ಮ ಅಪ್ಪ ಅಮ್ಮ ಇಬ್ಬರು ಅವನನ್ನು ಈ ಸ್ಟುಡಿಯೋ ಕರ್ಕೊಂಡು ಬಂದರೆ ಅದಿಪ್ಪು ಕೊಯ್ ಮೋಸ್ಟ್ಲಿ ಅವನಿಗೆ ಅದೊಂದು ಧೈರ್ಯ ತಾಕತ್ತು ಸ್ಥೈರ್ಯ ಅದೆಲ್ಲ ಆಪು ಕೊಯ್. ಜೊತೆಗೆ ಅಕ್ಕ ಆ್ಯಕ್ಚುಯಲ್ ರೀಸನ್ ಅಕ್ಕನೇ ಭಜನೆ ಮಾಡೋಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಗೆ ತಮ್ಮ ಕೊಳಲ್ ಕೊಲಕ್ಕೆ ಹೋದ್ದ. ಸೊ ಒಳ್ಳೆ ಸ್ಟೋರಿ ನಿಮ್ಮದು, ಫ್ಯಾಮಿಲಿ ಸ್ಟೋರಿ ಭಾರಿ ಲೈಕ್ ಇತ್ತು. ಶ್ಯಾಮ್ ಈ ಮಟ್ಟದಿಂದ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟ ಅಂತ ಹೇಳ್ರ, ಸೊ ಆ ಮಟ್ಟವನ್ನು ಮುಟ್ಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ ರೇಡಿಯೋ ಕುಂದಾಪುರ ಕಡೆಯಿಂದ.
2: ಧನ್ಯವಾದಗಳು ಮೇಡಮ್. ನಿಮ್ಮ ಸಪೋರ್ಟ್ ಕೂಡ ಅವನಿಗೆ ಯಾವಾಗಲೂ ಇರಬೇಕು, ಯಾಕಂದ್ರೆ ಅವನಿಗೆ ಒಂದು ಒಳ್ಳೆ ವೇದಿಕೆ ಸಿಗಬೇಕು, ಆ ವೇದಿಕೆ ಈ ಮುಖಾಂತರ ಆಗಲಿ ಅಂತ ನನ್ನ
0: ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.
2: ತಾಯಿಯಾಗಿ ನಮ್ಮ ಆಸೆ, ತಂದೆ ತಾಯಿಯಾಗಿ ಅವನಿಗೊಂದು ಒಳ್ಳೆ ವೇದಿಕೆ, ಒಳ್ಳೆ ಅಪರ್ಚುನಿಟಿ, ಮತ್ತು ಅವನು ಜನರು ಅವನನ್ನು ಗುರುತಿಸುವಂಗೆ ಆಗಬೇಕು ಅನ್ನೋದೇ ನಮ್ಮ ಆಸೆ.
0: ಇಲ್ಲ
2: ಅವನು ಪ್ರತಿಭೆ ನೋಡಿದರೆ ನಮಗೆ ಮನೆಯಲ್ಲಿ ನೆನೆಸ್ಕೊಳ್ಳಿಕ್ಕಾಗ ವಿಷಯನ, ಇಷ್ಟು ಒಳ್ಳೆ ಪ್ರತಿಭೆ ಮನೆಯಲ್ಲಿ ಕೂತಿದ್ದಲ್ಲ ಅಂತ ಒಂದ್ಸಲ ಬೇಜಾರಾಗ್ತದೆ. ಅಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗಿ ಬಂದ, ರಾಷ್ಟ್ರೀಯ ಮಟ್ಟಕ್ಕೆ ಹೋದ್ರೂ ಇನ್ನೂ ಏನೋ ಕಡಿಮೆ, ಇನ್ನೂ ಆಗಲಿಲ್ಲ, ಇನ್ನೂ ಕಡಿಮೆ ಅನಿಸುತ್ತೆ ನಮಗೆ.
0: ಅಲ್ಲ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವನಿನ್ನು 10th ಕ್ಲಾಸ್ ಹುಡುಗ ಅಷ್ಟೇ, 15 ವರ್ಷದವನು, 2010 ಹುಟ್ಟಿದ್ದು. ಸೊ 15 ವರ್ಷ ಆದದಷ್ಟೇ. ಈ ವಯಸ್ಸಿಗೆ ಇಷ್ಟೊಂದು ವಿದ್ಯೆಯನ್ನು ಪಳಗಿಸ್ಕೊಂಡಿದ್ದಾರಂದ್ರೆ ಇನ್ನೆಲ್ಲೋ ಹೋಗಿ ಮುಟ್ಟುವಂಥ ದೊಡ್ಡ ಅವಕಾಶಗಳು ಕಾಯ್ತಾ ಇರುತ್ತೆ. ಈಗ SSLC ಎಕ್ಸಾಮ್ ಬರೆದಿದ್ದಾರೆ, ಅದರದ್ದು ರಿಸಲ್ಟ್ ಬರಲಿಕ್ಕಿದೆ, ಅದರ ನಂತರ ಮುಂದಿನದು ಡಿಸಿಷನ್ ಆಗ್ತಾ ಹೋಗುತ್ತೆ. ಅದರೊಟ್ಟಿಗೆ ಈ ಪ್ರವೃತ್ತಿ ಇದೆಯಲ್ಲ, ಅದು ಬೆಳೀತ ನಾಳೆ ಅದು ವೃತ್ತಿಯೇ ಆಗ್ತು. ಸೊ ಅಂಥದ್ದೊಂದು ಮಟ್ಟಕ್ಕೆ ಶ್ಯಾಮ್ ಮುಟ್ತಾನೆ, ಮುಟ್ಟೆ ಮುಡ್ತಾನೆ, ಅಂಥ ಪ್ರತಿಭೆ ಇರುವಂತಹ ಹುಡುಗ. ನಿಮ್ಮ ಸಪೋರ್ಟ್ ಹೀಗೆ ನಿರಂತರವಾಗಿರಲಿ, ಸೊ ಇದೇ ತರ ಹೋಗ್ತಾ ಇರಲಿ ಅಂತ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಹಾ ಶ್ಯಾಮ್, ಕಾರ್ಯಕ್ರಮನ ಮುಗಿಸೋ ಮುಂಚೆ ಕನ್ಕ್ಲೂಡಿಂಗ್ ಆಗಿ ಒಂದು ಬ್ಯೂಟಿಫುಲ್ ಮುರುಳಿ ಗಾನ, ಯಾವುದು?
1: ಕೋರಾ ಕಾಗಜ್.
0: ಹಾ, ಶುರು ಮಾಡುವಾ?

0: ಶ್ಯಾಮ್ ಅವರೇ, ಆಗ ನಾನು ಇಂಟ್ರೊಡಕ್ಷನ್ ಕೊಡೋತ್ತಿಗೆ ಹೇಳಿದೆ ನೀಲ ಮೇಘ ಶ್ಯಾಮ ಅಂತ ಹೇಳ್ಕೊಂಡೆ. ಸೊ ಅದಕ್ಕೆ ಸರಿಯಾಗಿ ಮುರಳಿ ಗಾನ ಕಲ್ತ್ಕೊಂಡೆ. ಎಲ್ಲರೂ ತಲೆದೂಗಕ್ಕೆ ಹಾಗೆ ಕೊರಳನನ್ನು ನುಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋಗೆ ಬಂದು ಇಷ್ಟು ಹೊತ್ತು ಇಷ್ಟು ಸುಂದರವಾಗಿ ಕೊಳಲ್ ನುಡಿಸಿದ್ದು. ಮಾತಾಡೋದು ಇನ್ನೊಂಚೂರು ಕಲಿಕತ್ತ, ಬಟ್ ಕೊಳಲ್ ನುಡಿಸಿದ್ದಂತೂ A1, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್.
1: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಜ್ಯೋತಿ ಮ್ಯಾಮ್, ಮತ್ತೆ ರೇಡಿಯೋ FM ಕುಂದಾಪುರ 89.6 FM.
0: ಆಯಿತು, ನಿಮಗೂ ಕೂಡ ಥ್ಯಾಂಕ್ ಯು. ಬರ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಯುವ ಸ್ಪಂದನ ಮುಗಿಸಿ ಹೊರಡ್ತಾ ಇತ್ತು ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಕೇಳ್ತಾ ಇರಿ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ HS ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಬ್ರೋ, ಐ ಆಮ್ ಥಿಂಕಿಂಗ್ ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಳ್ಳಿ ಅಂತ.
3: ಟೆನ್ಷನ್ ಯಾಕ್ ಬ್ರೋ, ಕುಂದಾಪುರದ ಭಂಡಾರ್ ಕಾಸ್ ಕಾಲೇಜ್ ಇದೆ ಅಲ್ಲ.
4: ಹೌದು, ಬನ್ನಿ ಕುಂದಾಪುರದ ಭಂಡಾರ್ ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HEP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ. ಬನ್ನಿ ಭಂಡಾರ್ಕರ್ಸ್ ಕಾಲೇಜಿಗೆ, ಅಡ್ಮಿಷನ್ಸ್ ಓಪನ್. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ. ಹೌದು, ನಮ್ಮ ರೇಡಿಯೋ ಕುಂದಾಪುರದಲ್ಲಿ ಸಪ್ತಾಹ ಇತ್ತು. ಯಾವ್ದು ಕೇಂದ್ರೆ, ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್, ಬಂಜೆತನದ ಬಗ್ಗೆ ಅರಿವಿನ ಸಪ್ತಾಹ. ಇವತ್ತಿನ ಈ ಸಂಚಿಕೆಯಲ್ಲಿ ಏನಿದೆ ಅಂತ ಕೇಂದ್ರೆ, ಬಂಜೆತನಕ್ಕೆ ನಾನು ಹೇಳ್ತಾನೆ ಇದ್ದೆ ಕಾರ್ಯಕ್ರಮದಲ್ಲಿ, ಬರೀ ಒಂದು ಕಾರಣ ಅಲ್ಲ, ಅದಕ್ಕೆ ಸುಮಾರು ಕಾರಣ ಇರುತ್ತ. ಆ ಸುಮಾರು ಕಾರಣಗಳು ಏನು ಏನು ಅನ್ನೋದನ್ನ ನಮ್ಮ ರೇಡಿಯೋದ ಮೂಲಕ, ಈ ಕಾರ್ಯಕ್ರಮದ ಮೂಲಕ ಹೇಳಿದ್ರೆ ಅಟ್ಲೀಸ್ಟ್ ಅರ್ಥ ಆದ್ರೆ, ಕೆಲವರು ಅದರಿಂದ ಆಗ್ತಿರೋ ತಪ್ಪುಗಳನ್ನ ಸರಿ ಮಾಡ್ಕೊಂಡ ಮದ್ದಿಲ್ಲದೆಯೂ ಬಂಜೆತನ ಆಗದಿದ್ದಂಗೆ ಅಥವಾ ಆಗ್ತಾ ಇದ್ರೆ ನಿವಾರಣೆ ಮಾಡ್ಕೊಂಬಂಗೆ ಆತು ಅನ್ನೋ ಒಂದು ಭರವಸೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಿಪ್ಪದು. ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಟ್ಟಿಗೆ ಡಾಕ್ಟರ್ ಪ್ರಿಯಾಂಕಾ ಜೋಗಿ ಅವರಿದ್ದಾರೆ, ಗೈನಕಾಲಜಿಸ್ಟ್ ಅಂಡ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ನವಮಾಸ ವಿಮೆನ್ ಸ್ಪೆಷಾಲಿಟಿ ಕ್ಲಿನಿಕ್, ಕೋಟೇಶ್ವರ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
5: ನಮಸ್ಕಾರ.
2: ಹೆಂಗಿದ್ರಿ ಡಾಕ್ಟರ್?
5: ಸೂಪರ್.
2: ಕಂಡ್ರೆ ಗೊತ್ತ ಸೂಪರ್ ಇದ್ರ ಅಂತ. ಅದು ನೀವು ಸೂಪರ್ ಇರ್ಕೆ ಮರೆ, ನೀವು ಗೈನಕಲ್ಲ. ಯಾಕಂದ್ರೆ ಡಾಕ್ಟರ್, ನಮ್ಗೆ ಹ್ಯಾಂಗರು ಮಾಡಿ ಒಂದು ಮಗು ಒಂದು ಆಪಂಗ್ ಮಾಡಿ ಅಂತ ನಿಮ್ಮ ಹತ್ರ ಬಂದು ಬೇಡ್ಕೊಂಬರ್ ಸುಮಾರು ಜನ ಇರ್ತಾರೆ. ದೇವ್ರಿಗೆ ಬೇಡಿ ಬೇಡಿ ಸಾಕಾದರೆಲ್ಲ ಗೈನಕಾಲಜಿಸ್ಟ್ ಹತ್ರ ಬಂದಿರ್ತಾರೆ. ಸೊ ಹಾಗಾಗಿ ನೀವು ಒಂಥರ ಅವರೆಲ್ಲರೂ ಪಾಲಿಗೆ, ಗೈನಕಾಲಜಿಸ್ಟ್ಗಳು ದೇವ್ರಿದ್ದಂಗೆ. ಕಡೆ ನಿಮ್ಗೆ ಕೈ ಮುಗಿದ್ರೆ ಕೆಲವರೆಲ್ಲ ನಿಮ್ದೇ ಹೆಸರು ಇಡ್ತಾರೆ. ಯಾಕಂದ್ರೆ ಡಾಕ್ಟರ್ ರಂಜಿತ್ ಕುಮಾರ್ ಶೆಟ್ಟರ್ ಹೇಳ್ತಾ ಇದ್ರ, ನಮ್ಮ ಕುಂದಾಪುರ ಬದಿಯಲ್ಲಿ ರಂಜಿತ್, ರಂಜಿತಾ ಅಂಬರ್ ಸುಮಾರು ಜನ ಇದ್ರೆ, ಯಾಕಂದ್ರೆ ಡಾಕ್ಟರ್ ರಂಜಿತ್ ಕುಮಾರ್ ಅವರ ಕೈಯಲ್ಲಿ ಹೆರಿಗೆ ಮಾಡಿಸ್ಕೊಂಡವರು ಅಂತ ಹೇಳ್ಕೊಂಡ ಹಾಗೆ ಪ್ರಿಯಾಂಕ ಅವ್ರ ಹೆಸರಿಟ್ಕೊಂಡವರು ಸುಮಾರು ಜನ ಇರಬಹುದು. ಸೊ ಈಗ ವಿಷಯ ಅಂತ ಕೇಂದ್ರೆ, ಬಂಜೆತನ, ಇನ್ಫರ್ಟಿಲಿಟಿ. ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟೇ ಆಗಿದ್ರಿ. ಈ ಇನ್ಫರ್ಟಿಲಿಟಿ ಎಂಬ ವಿಷಯ ಬಂದಾಗ ಬಂಜೆತನ ಅಂದ್ರೆ ಎಂತ, ಇದ್ರ ಬಗ್ಗೆ ನಾವಿನ್ನು ಹೇಳಲ್ಲ. ಬಂಜೆತನ ಅನ್ನೋದು ವಾಟ್ ಇಸ್ ದಟ್ ಸ್ಟೇಟ್ ಅಂತ, ಯಾವ ಸ್ಥಿತಿ ಅದು, ಅದನ್ನೊಂಚೂರು ಹೇಳಿ ಕಂಬ.
5: ಈಗ ಮದುವೆ ಆದ ಒಂದು ವರ್ಷದವರೆಗೆ ಗಂಡ ಹೆಂಡತಿ ಒಟ್ಟಿಗೆ ಇದ್ದು ಒಂದು ವಾರಕ್ಕೆ ಒಂದು ಎರಡು ಮೂರು ಸಲ ಮಿಲನ ಕ್ರಿಯೆ ಮಾಡಿ ಆದ್ರೂ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಾವು ಆವಾಗ ಇನ್ಫರ್ಟಿಲಿಟಿ ಅವರಿಗೆ ಬರ್ತಾ ಇದೆ ಅಂತ ಹೇಳ್ತೀವಿ. ಸೊ ಆ ಒಂದು ಸ್ಟೇಜಲ್ಲಿ ಆಫ್ಟರ್ 1 ಇಯರ್ ಇಫ್ ದೇ ಡೋಂಟ್ ಗೆಟ್ ಪ್ರೆಗ್ನೆಂಟ್ ದೇ ಹ್ಯಾವ್ ಟು ಕನ್ಸಲ್ಟ್ ಗೈನಕಾಲಜಿಸ್ಟ್ ಆರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಇದು ಕೆಲವು ಇದರಲ್ಲಿ ಯಾವುದ್ರಲ್ಲಿ ಅಂದರೆ, ಈಗ ಏಜ್ ಒಂದು 35 ವರ್ಷಕ್ಕಿಂತ ಜಾಸ್ತಿ ಆಗಿದ್ದರೆ ನೀವೊಂದು 6 ತಿಂಗಳು ವೇಟ್ ಮಾಡಿ, 6 ತಿಂಗಳಲ್ಲಿ ನಿಮಗೆ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ ಅಂತ ಹೇಳಿದರೆ ಯು ಹ್ಯಾವ್ ಟು ಕನ್ಸಲ್ಟ್ ಗೈನಕಾಲಜಿಸ್ಟ್ ಆರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಆ್ಯಂಡ್ ಅನದರ್ ಕಂಡೀಷನ್ ಅಂದರೆ, ನಿಮಗೆ ಮೊದಲೇ ಗೊತ್ತಿರುತ್ತೆ ಕೆಲವು ಕಂಡೀಷನ್ಸ್, ಹೆಲ್ತ್ ಕಂಡೀಷನ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಕೆಲವರಿಗೆ PCOD ಇರುತ್ತೆ, ಕೆಲವರಿಗೆ ಥೈರಾಯ್ಡ್ ಇಶ್ಯೂಸ್ ಇರುತ್ತೆ, ಕೆಲವರಿಗೆ ಏನಾದರೂ ಒಂದು ಆಟೋಇಮ್ಯೂನ್ ಡಿಸೀಸ್ ಅಥವಾ ಬೇರೆ ಏನಾದರೂ ಕಾಯಿಲೆಗಳಿದ್ದಾಗ ಒಂದು 6 ತಿಂಗಳವರೆಗೆ ನೀವು ಟ್ರೈ ಮಾಡಿ ಆಗ್ತಾ ಇಲ್ಲ ಪ್ರೆಗ್ನೆನ್ಸಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಗೈನಕಾಲಜಿಸ್ಟ್.
2: ಓಕೆ, ಸೊ ಆ ಸಂದರ್ಭದಲ್ಲಿ ನೀವು ತಲೆಬಿಸಿ ಮಾಡ್ಕೊಂಡ್ಕತ್ತ. ಆದರೂ ಮದಿ ಆದ ಕೂಡಲೇ ಒಂದ್ಸಲ ಗೈನಕಾಲಜಿಸ್ಟ್ ನ ಮೀಟ್ ಮಾಡೋದು ಬಾರಿ ಒಳ್ಳೇದು. ಹೆಚ್ಚಿನವರಿಗೆ ಎಂತಕ್ ಮದುವೆ ಆತಿತ್ತ, ಮದುವೆ ಆಪದ್ರ ಹಿಂದಿನ ಉದ್ದೇಶ ಎಂತ, ಮಿಲನ ಕ್ರಿಯೆ ಅಂದ್ರೆ ಎಂತ, ಅದು ಹ್ಯಾಂಗ್ ಮಾಡಕ್ ಎಂತೆಲ್ಲ ಮಾಡ್ಕ, ಇಂಥ ವಿಷಯಗಳೇ ಗೊತ್ತಿಪ್ಪುದಿಲ್ಲ. ಸುಮ್ನೆ ಇರ್ತರು ಕಡೆಗೆ ಒಂದಿನ ಬಂದ್ಕ ನಂಗೆ ಮಗು ಇಲ್ಲ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭಗಳ ನೀವು ಬಹಳಷ್ಟು ಫೇಸ್ ಮಾಡಿರ್ಬಹುದು. ಸೊ ಯಾವ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನ ಬಂದು ಭೇಟಿಯಾದ್ರೆ, ಅಂದ್ರೆ ಗೈನಕಾಲಜಿಸ್ಟ್ ಗಳನ್ನ ಬಂದು ಭೇಟಿಯಾಗೋದು, ಒಂದು ಸಜೆಷನ್ ತಗೊಳ್ಳೋದು ಅಥವಾ ಕೌನ್ಸಿಲಿಂಗ್ ಮಾಡಿಸ್ಕೊಂಬುದು ಇಂಪಾರ್ಟೆಂಟ್ ಆಗ್ತದೆ ಡಾಕ್ಟರ್?
5: ಈಗ ಈ ಒಂದು ವಿಷಯವನ್ನ ನಾವು ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಪ್ರೀ ಕನ್ಸೆಪ್ಷನಲ್ ಅಂತ ಹೇಳಿದ್ರೆ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ ಮೊದಲು ಏನೇನು ಆಗಿರಬೇಕು, ಏನೇನು ಟೆಸ್ಟ್ಗಳನ್ನ ಮಾಡಬೇಕು, ಯಾವ ರೀತಿಯ ಒಂದು ಸಂದರ್ಶನ ನಿಮ್ಮ ಡಾಕ್ಟರ್ ಜೊತೆ ಆಗಬೇಕು ಅಂತ ಹೇಳುವಂಥ ಒಂದು ಪಾರ್ಟನ್ನು ಪ್ರೀ ಕನ್ಸೆಪ್ಷನ್ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ. ಸೊ ಈಗ ಮದುವೆ ಆಗಿರ್ತೀರಿ, ಮದುವೆ ಆಗಿ ಒಂದು ನೀವು ನೆಕ್ಸ್ಟ್ ಒಂದು 3 ಮಂತ್ಸ್ ನಂತರ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀರಂತ ಹೇಳಿದ್ರೆ ಆ ಒಂದು 3 ಮಂತ್ಸ್ ಮೊದಲು ನೀವು ನಮ್ಮನ್ನು ಕನ್ಸಲ್ಟ್ ಆಗಬೇಕು. ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಒಂದು ಬೇಸಿಕ್ ಹೆಲ್ತ್ ಚೆಕಪ್ ಮಾಡ್ತೇವೆ, ಇಬ್ಬರದ್ದು ಹುಡುಗನ ಗಂಡಂದು ಹೆಂಡತಿದು ಬೇಸಿಕ್ ಹೆಲ್ತ್ ಚೆಕಪ್ ಮಾಡ್ತೇವೆ. ಅದರಲ್ಲಿ ಏನಾದರೂ ತೊಂದರೆಗಳಿದ್ರೆ ಅದಕ್ಕೆ ಸರಿಯಾದ ಪರಿಹಾರ ನೀಡ್ತೇವೆ. ಅದೇ ರೀತಿ ನೆಕ್ಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋದು ಹೇಗೆ, ಇಂಟರ್ಕೋರ್ಸ್ ಬಗ್ಗೆ ಕೆಲವು ಡೌಟ್ಸ್ಗಳಿದ್ರೆ ಕ್ಲಿಯರ್ ಮಾಡೋದು, ಅಥವಾ ನೀವು ಕೆಲವು ಫೋಲಿಕ್ ಆ್ಯಸಿಡ್ ಎಂಥ ಒಂದು ಸಪ್ಲಿಮೆಂಟ್ಸನ್ನು ಹೇಗೆ ತೊಗೊಳ್ಬೇಕು ಅಂತ ಹೇಳುವಂಥದ್ದು, ಮತ್ತು ಯಾವ ರೀತಿಯ ನಿಮ್ಮ ಇದು ಲೈಫ್ ಸ್ಟೈಲ್ ಇರಬೇಕು ಆ ಒಂದು 3 ಮಂತ್ಸ್. ಈಗ ಏನಾಗತ್ತಂತ ಹೇಳಿದ್ರೆ ಒಂದು ಮಗು ಅಂತ ಹೇಳುವಂತದ್ದು ಗಂಡ ಮತ್ತೆ ಹೆಣ್ಣು ಎರಡೂ ಸೇರಿ ಆಗ್ತಾ ಇರುವಂತದ್ದು. ಸೊ ಇಬ್ಬರ ಮೈಂಡ್ ಸೆಟ್ ಅಥವಾ ನಿಮ್ಮ ಫಿಸಿಕಲ್ ಹೆಲ್ತ್ ಹೇಗಿರ್ತದೆ ಅದರ ಮೇಲೆ ನಿಮ್ಮ ಮಗುವಿನ ಆರೋಗ್ಯ ಇರ್ತದೆ. ಸೊ ಆ ಒಂದು 3 ಮಂತ್ಸ್ ನೀವು ಎಷ್ಟು ಚೆನ್ನಾಗಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ತೀರಿ ಅಷ್ಟು ಚೆನ್ನಾಗಿರುವಂತ ಪ್ರೆಗ್ನೆನ್ಸಿ ಅಥವಾ ಬೇಬಿ ನಿಮಗೆ ಹುಡ್ತದೆ.
2: ಓಕೆ, ಸೊ ಇದೆಂತದಾದ್ರೂ ಒಂದು ಗೈಡೆನ್ಸ್ ಇಟ್ಕೊಂಡಂಗೆ, ಸೊ ಓಕೆ ಹಿಂಗ್ ಮಾಡ್ಕ ಹಂಗ್ ಮಾಡ್ಕ. ಹೆಚ್ಚಿನ ಸಂದರ್ಭದಲ್ಲಿ ಅದು ನಮ್ ಬೇರೆ ಹತ್ರ ಡಿಸ್ಕಸ್ ಮಾಡೋಕೂ ಆತಿಲ್ಲ. ಈಚೆ ಗಂಡಂಗೂ ಗೊತ್ತಿಲ್ಲ, ಹೆಂಡತಿಗೂ ಸಮ ಗೊತ್ತಿಲ್ಲ, ಅಪ್ಪ ಅಭಿ ಹತ್ರ ಕೇಂಬಕ್ ನಾಚಿಕೆ ಮುಜುಗಾರ, ಅವ್ರಿಗೂ ಗೊತ್ತಿತ್ತ ಇಲ್ಲೇ ಗೊತ್ತಿಲ್ಲ. ಆ ಸಂದರ್ಭ ಗೈನಕಾಲಜಿಸ್ಟ್ ಗಳು ಒಂದು ಮಾರ್ಗದರ್ಶಕರ ಆತ್ರ. ಈಗ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ, ಒಂದು ಆರೋಗ್ಯಕರವಾಗಿ ನಾವು ಗರ್ಭಿಣಿ ಆಗೋದು, ಅದು ಯಾವ ವಯಸ್ಸಿಗೆ ಅಂತ ನೀವು ಹೇಳ್ತೀರಿ ಡಾಕ್ಟರ್?
5: ನಮ್ಮ ಪ್ರಕಾರ ಈಗ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಸ್ಪೆಕ್ಟ್ ತಗೊಳ್ಳೋದಾದ್ರೆ ಒಂದು 20-28 ಅಂದ್ರೆ ಹೆಣ್ಣಿಗೆ ಒಂದು 20-28 ವಯಸ್ಸು ಒಂದು ಸೂಕ್ತವಾದ ಒಂದು ವಯಸ್ಸು. ಯಾಕಂತ ಹೇಳಿದ್ರೆ ಆ ಟೈಮಲ್ಲಿ ನಿಮ್ಮ ಎಗ್ ಅಂದ್ರೆ ಆ ಅಂಡಾಣುವಿನ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಬಹಳ ಚೆನ್ನಾಗಿರ್ತದೆ. ಸೊ ಆ ಟೈಮಲ್ಲಿ ನಿಮ್ಮ ಪ್ರೆಗ್ನೆನ್ಸಿ ಆದ್ರೆ ನಿಮ್ಮ ಕಾಂಪ್ಲಿಕೇಶನ್ಸ್ ಕಮ್ಮಿ ಇರ್ತದೆ, ಅದೇ ರೀತಿ ಸಿ ಸೆಕ್ಷನ್ ರೇಟ್ ಸಹ ಕಮ್ಮಿ ಇರುತ್ತೆ. ಯಾಕಂತ ಹೇಳಿದ್ರೆ ವೆಜಿನಲ್ ಡೆಲಿವರಿ ಆವಾಗ ಬಹಳ ಆಗ್ತದೆ, ಜಾಸ್ತಿ ಆಗ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮ ಆ ಒಂದು ಸ್ಟ್ರೆಸ್ ಅನ್ನ ನಿಮ್ಮ ಬಾಡಿ ತಡ್ಕೊಳ್ತದೆ. ಸೊ 20-28 ಇಯರ್ಸ್ ಇಸ್ ಅ ಬೆಸ್ಟ್ ಟೈಮ್ ಫಾರ್ ಹ್ಯಾವಿಂಗ್ ಬೇಬಿ. 28 ಇಯರ್ಸ್ ನಂತರ ಏನಾಗುತ್ತಂತ ಹೇಳಿದ್ರೆ ನಿಮ್ಮ ಎಗ್ಗಿನ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಎರಡು ಕಮ್ಮಿ ಆಗ್ತಾ ಹೋಗ್ತದೆ. ಸೊ ನೀವು ಪ್ರೆಗ್ನೆಂಟ್ ಆದ್ರೂ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರ್ತದೆ, ನಿಮ್ಮ ಹೆಲ್ತಲ್ಲಿ ಏರುಪೇರು ಆಗುವಂಥದ್ದು ಇರ್ತದೆ, ಸ್ಟ್ರೆಸ್ ಜಾಸ್ತಿ ಇರ್ತದೆ. ಹಾಗೆ 35 ವರ್ಷದ ನಂತರ ಅಂತೂ ಎರಡೂ ಬಹಳ ಕ್ಷೀಣವಾಗ್ತದೆ, ಬಹಳ ಡ್ರಾಸ್ಟಿಕಲಿ ಡೌನ್ ಆಗ್ತದೆ. ಸೊ ನಿಮ್ಮ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಕಮ್ಮಿ ಆಗ್ತದೆ. ಹಾಗೆ ಗಂಡಸರಲ್ಲಿ ನಿಮಗೆ ಅಪ್ ಟು 35 ಇಯರ್ಸ್ ವರೆಗೆ ಹೆಲ್ದಿ ಸ್ಪರ್ಮ್ ಇರ್ತದೆ, ಬಟ್ ಆಫ್ಟರ್ 35 ಇಯರ್ಸ್ ಅದರಲ್ಲೂ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಕಮ್ಮಿ ಆಗ್ತಾ ಹೋಗುವಂಥದ್ದು ಚಾನ್ಸಸ್ ಇರ್ತದೆ. ಅಗೇನ್ ಬಿಲೋ 35 ಇಯರ್ಸ್ ಅಲ್ಲಿ ನಿಮ್ಮ ಹೆಲ್ತ್ ಕಂಡೀಷನ್ ಮೇಲೇನೆ ಹೋಗ್ತದೆ. ಸೊ ಆರೋಗ್ಯಕರವಾಗಿದ್ರೆ ಅಪ್ ಟು 35 ಇಯರ್ಸ್ ಇಸ್ ರೈಟ್ ಟೈಮ್ ಫಾರ್ ಹ್ಯಾವಿಂಗ್ ಕಿಡ್ ಫಾರ್ ಮೆನ್.
2: ಓಕೆ, 35 ವರ್ಷ ತನಕ ಅವರಿಗೆ ತೊಂದರೆ ಇಲ್ಲ, ಬಟ್ ಹೆಣ್ಮಕ್ಳಿಗೆ 28 ವರ್ಷದ ಒಳಗೆ ಆದ್ರೂ ಬಾರಿ ಒಳ್ಳೇದು ಅಂತ ಹೇಳ್ತೀರಿ ನೀವು. ಸೊ ಅಂದ್ರೆ ಫರ್ಟಿಲಿಟಿ ಅನ್ನೋದು ಹೆಣ್ಮಕ್ಳಲ್ಲಿ ಬೇಗ ಕ್ಷೀಣ ಆಗ್ತಂತ್ರೆ?
5: ಹೌದು, ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ನಾವು ಋತುಮತಿ ಆಗ್ತಾ ಆಗುವ ಸ್ಟೇಜ್ನಿಂದ ಪ್ರತಿಯೊಂದು ತಿಂಗಳಲ್ಲೂ ನಾವು ಒಂದೊಂದು ಅಂಡಾಣುವನ್ನ ಕಳ್ಕೊಳ್ತೇವೆ. ಯಾಕಂದ್ರೆ ಪ್ರತಿಯೊಂದು ತಿಂಗಳು ನಮ್ಮ ಗರ್ಭಕೋಶ ಒಂದು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಪ್ರಿಪೇರ್ ಆಗ್ತಾ ಇರ್ತದೆ. ಸೊ ಆ ಒಂದು ತಿಂಗಳಿಂದಾನು ನಿಮ್ಮ ಅಂಡಾಣುಗಳ ಇದು ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ದೇರ್ ಆರ್ ಓನ್ಲಿ ರಿಸ್ಟ್ರಿಕ್ಟೆಡ್ ಅಮೌಂಟ್ ಆಫ್ ಎಗ್. ಸೊ ಆ ಒಂದು ನಂಬರ್ ಕಮ್ಮಿ ಆಗ್ತಾ ಹೋದ ಹಾಗೆ ನಿಮ್ಮ ಫರ್ಟಿಲಿಟಿ ಚಾನ್ಸಸ್ ಸಹ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಅಗೇನ್ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಮಗೆ ಪ್ರೆಗ್ನೆನ್ಸಿ ಆಗಬೇಕು ಅಂದ್ರೆ ಒಳ್ಳೆ ಹೆಲ್ದಿ ಎಗ್ ಇಂಪಾರ್ಟೆಂಟ್. ಸೊ ಒಂದು 30 ವರ್ಷದ ನಂತರ ಇದು ಬಹಳ ಇದರಲ್ಲಿ ಕ್ಷೀಣ ಆಗ್ತಾ ಹೋಗ್ತದೆ. ಸೊ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ನಮಗೆ ಡಿಲೇ ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಆ ಏಜ್ ವೆರಿ ಇಂಪಾರ್ಟೆಂಟ್.
2: ಓಕೆ, ಸೊ ದಟ್ ಈಸ್ ಅ ಟೈಮ್ ನೋ ಫಾರ್ ಹೆಲ್ದಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀರಿ. ಈಗ ಇವತ್ತಿನ ದಿನಗಳಲ್ಲಿ ನೀವೇಗ ಗೈನಾಕ್ ಆಗಿ ನಿಮ್ಗೆ ಎಷ್ಟೋ ಕೇಸಸ್ಗಳು ಬರ್ತಾ ಇರುತ್ತೆ, ನಿಮ್ಗೆ ಅನ್ನಿಸ್ತಾ ಇದೆಯಾ ಬಂಜೆತನ ಜಾಸ್ತಿ ಆತಿತ್ತಂತ?
5: ಹೌದು, ಡೆಫಿನೆಟ್ಲಿ. ಈಗ ಒಂದು 10 ವರ್ಷದ ಕೆಳಗೆ ನಾವು ನೋಡಿದ್ರೆ ಫರ್ಟಿಲಿಟಿ ಇದು ಕಂಪೇರ್ ಮಾಡಿದ್ರೆ ಈಗಿನ ಇದಕ್ಕೆ ತುಂಬ ಕಮ್ಮಿ ಆಗಿದೆ. ಓವರ್ಆಲ್ ಎಲ್ಲ ಇಡೀ ವರ್ಲ್ಡಲ್ಲೇ ಫರ್ಟಿಲಿಟಿ ರೇಟ್ ಕಮ್ಮಿ ಆಗಿದೆ. ರೀಸನ್ ಏನಂತ ಹೇಳಿದ್ರೆ ಒಂದು ಅದೇ ಲೇಟ್ ಮ್ಯಾರೇಜ್, ಲೇಟ್ ಪ್ಲಾನಿಂಗ್. ಮ್ಯಾರೇಜ್ ಆದ್ರೂ ಮತ್ತೆ ಗ್ಯಾಪ್ ತಗೊಳ್ಳೋದು, ಒಂದು 2-3 ಇಯರ್ಸ್ ನೋಡುವ ಅಂತ ಹೇಳುವಂಥದ್ದು. ಅದರ ಜೊತೆಗೆ ನಿಮ್ಮ ಕಮಿಟ್ಮೆಂಟ್ಸ್ ಜಾಸ್ತಿ ಆಗ್ತಾ ಇರ್ಬೋದು, ಕರಿಯರ್ ಇದಿರ್ಬೋದು, ಆಂಬಿಷನ್ ಇರ್ಬೋದು, ಆ ರೀತಿಯ. ಆಮೇಲೆ ನೀವು ಗೈನೆಕ್ ಸ್ಪೆಷಲಿಸ್ಟ್ ಅಥವಾ ಫರ್ಟಿಲಿಟಿ ಸ್ಪೆಷಲಿಸ್ಟನ್ನ ಮೀಟ್ ಆಗೋದೇ ಲೇಟ್ ಆಗ್ತಾ ಇರುವಂಥದ್ದು. ಕೆಲವರು ಏನು ಮಾಡ್ತಾರೆ, ಒಂದು 2 ವರ್ಷ 3 ವರ್ಷ ಹಾಗೆ ವರ್ಷ ಹೋದದ್ದೇ ಗೊತ್ತಾಗೋದಿಲ್ಲ, ಲೇಟರ್ ಇಯರ್ಸ್ಗೆ ಕನ್ಸಲ್ಟ್ ಮಾಡ್ತಾರೆ. ಆವಾಗ ಯಾವುದೇ ಟ್ರೀಟ್ಮೆಂಟಿನ ಸಕ್ಸಸ್ ಕೂಡ ಸಹ ಕಮ್ಮಿ ಆಗಿರ್ತದೆ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುವಂತದ್ದು. ಈಗ ಹೆಚ್ಚಿನ ಜನರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಹೆಚ್ಚಿನವರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆ, ಅದೇ ರೀತಿ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಎಲ್ಲ ಬಹಳ ಬೇಗವಾಗಿ ಬರ್ತಾ ಇದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗ್ತಾ ಇದೆ. ಸೊ ಈ ಒಂದು ಒತ್ತಡದಿಂದನೂ ನಮ್ಮ ಫರ್ಟಿಲಿಟಿ ಕಮ್ಮಿ ಆಗ್ತಾ ಇದೆ. ಅದರ ಜೊತೆಗೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್, ಎನ್ವೈರನ್ಮೆಂಟಲ್, ಈಗ ಎಲ್ಲಿ ನೋಡಿದ್ರು ಕೆಮಿಕಲ್, ನಿಮಗೆ ಕೆಮಿಕಲ್ ಇಲ್ಲದೇ ಇರುವಂಥ ಪದಾರ್ಥಗಳಿಲ್ಲ. ನಾವು ಯೂಸ್ ಮಾಡ್ತಾ ಇರುವಂಥ ಕಾಸ್ಮೆಟಿಕ್ಸ್, ಕಾಸ್ಮೆಟಿಕ್ ಯೂಸೇಜ್ ಜಾಸ್ತಿ ಆಗಿದೆ. ಲಿಪ್ಸ್ಟಿಕ್ ಇಲ್ಲದೆ ನಾವು ಹೊರಗಡೆ ಹೋಗೋದಿಲ್ಲ, ಸೊ ಲಿಪ್ಸ್ಟಿಕ್ ನಾವು ಏನಾಗುತ್ತೆ ಅದು ಎಲ್ಲ ಹೊಟ್ಟೆ ಒಳಗೆ ಹೋಗ್ತದೆ. ಸೊ ದೇರ್ ಈಸ್ ಡೈರೆಕ್ಟ್ ರಿಲೇಶನ್ಶಿಪ್, ಅಂದರೆ ನಾವು ಕಾಸ್ಮೆಟಿಕ್ಸಲ್ಲಿ ಏನು ಕೆಮಿಕಲ್ ಯೂಸ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಎಗ್ಗಿನ ಕ್ವಾಲಿಟಿ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಪ್ರೂವ್ ಆಗಿದೆ. ಸೊ ಅದು ವೆರಿ ಇಂಪಾರ್ಟೆಂಟ್. ಸೊ ಈ ರೀತಿಯ ಕಾರಣಗಳಿಂದ ನಮಗೆ ಫರ್ಟಿಲಿಟಿ ಕಮ್ಮಿ ಆಗ್ತಾ ಇದೆ.
2: ನನಗೊಂದು ವಿಷಯ ಅರ್ಥ ಆಗಿದೆ ಅಂತ ಕೇಳಿದ್ರೆ, ಹೆಚ್ಚಾಗಿ ಹೇಳ್ತಾರೆ ಐಟಿ ಉದ್ಯೋಗಿಗಳು, ಅವ್ರಿಗೆ ಸ್ಟ್ರೆಸ್ ಜಾಸ್ತಿ, ಅವರಲ್ಲಿ ಸಮಸ್ಯೆಗಳು ಜಾಸ್ತಿ. ನೀವು ಒಪ್ತೀರಾ ಈ ಮಾತನ್ನ? ನಿಮ್ಮಲ್ಲಿಗೆ ಬರೋರು ಹೆಚ್ಚಿನವರು ಯಾವ ಪ್ರೊಫೆಷನ್ ಅಲ್ಲಿ ಇರೋರು ಇರ್ತಾರೆ, ಯಾರಿಗೆ ಈ ಸಮಸ್ಯೆ ತುಂಬಾ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ?
5: ಈ ಒಂದು ಸಮಸ್ಯೆ ಎಲ್ಲಾ ಫೀಲ್ಡ್ ಅವರಿಗೂ ಇದೆ. ಯಾಕಂತ ಹೇಳಿದ್ರೆ ಈಗ ಇರುವಂತ ಸ್ಟ್ರೆಸ್ ಅವರವ್ರ ಸ್ಟ್ರೆಸ್ ಇಲ್ಲದೆ ಇರುವಂತ ಫೀಲ್ಡ್ ಇಲ್ಲ. ಸೊ ಯಾವ ರೀತಿ ಅವರು ಸ್ಟ್ರೆಸ್ ಅನ್ನ ಅವರು ತಗೊಳ್ತಾರೆ, ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಐ ಟಿ ಫೀಲ್ಡ್ ಅಲ್ಲಿ ಯಾಕೆ ಅಪ್ಪ ಅಂತ ಹೇಳಿದ್ರೆ ಅವರ ಲೈಫ್ ಸ್ಟೈಲ್ ಚೇಂಜಸ್, ಅದೇ ನಾನು ಈಗೇನು ಮೆನ್ಷನ್ ಮಾಡಿದೆ, ಅದು ಎಲ್ಲ ಒಂದು ರೀತಿಯ ವೆಸ್ಟರ್ನೈಸೇಷನ್ ಜಾಸ್ತಿ ಇರ್ತದೆ. ಆಮೇಲೆ ಫಾರ್ ಎಕ್ಸಾಂಪಲ್ ಈಗ ಅವರು ಗಂಡ ಡೇ ಡ್ಯೂಟಿ ಮಾಡಿದ್ರೆ ಹೆಂಡತಿ ನೈಟ್ ಡ್ಯೂಟೀಸ್ ಅಂತ ಇದಾಗ್ತಾ ಇರುವಂಥದ್ದು, ಅವರ ಶಿಫ್ಟ್ ಚೇಂಜಸ್ ಸಿಗ್ತಾ ಇರುವಂಥದ್ದು, ಅವರ ಬಾಂಧವ್ಯದಲ್ಲಿ ಏನಾದರೂ ಏರ್ಪೇರ್ ಆಗ್ತಾ ಇರುವಂಥದ್ದು ಇದೆ. ಸೊ ಐ ಟಿ ಅಲ್ಲೂ ಜಾಸ್ತಿ ಇದೆ, ಬಟ್ ಇಟ್ ಈಸ್ ನಾಟ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ಐ ಟಿ ಪೀಪಲ್, ಇಟ್ ಈಸ್ ದೇರ್ ಎವ್ರಿವೇರ್. ಸೊ ಎಲ್ಲರೂ ಇದರ ಬಗ್ಗೆ ಜಾಗೃತರಾಗಿರುವುದು ವೆರಿ ಇಂಪಾರ್ಟೆಂಟ್.
2: ಬಂಜೆತನ ಯಾವ ಯಾವ ಕಾರಣಗಳಿಂದ ಬರುತ್ತೆ?
5: ಈಗ ಬಂಜೆತನ ಅಂತ ಹೇಳಿ ಈಗ ಫರ್ಟಿಲಿಟಿ ಸರಿಯಾಗಿ ಆಗ್ತಾ, ಫರ್ಟಿಲಿಟಿ ಸರಿಯಾಗಿ ಆಗ್ತಾ ಇರೋದನ್ನ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಸೊ ಫರ್ಟಿಲಿಟಿ ಆಗಬೇಕು ಅಂತ ಹೇಳಿದ್ರೆ ಒಂದು ತುಂಬ ಸೂಕ್ಷ್ಮ ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಾ ಇರುತ್ತೆ. ಈಗ ಒಂದು ಮುಟ್ಟ ಆದ ದಿನದಿಂದ ನಮ್ಮ ದೇಹ ಒಂದು ಗರ್ಭಾವಸ್ಥೆಗೆ ಎಲ್ಲವನ್ನ ತಯಾರಿ ಮಾಡ್ಕೊಳ್ತಾ ಇರ್ತದೆ. ಸೊ ಆ ಒಂದು ತಯಾರಿ ಮಾಡುವಾಗ ಬಹಳಷ್ಟು ಹಾರ್ಮೋನ್ಗಳು ಇರ್ಬೋದು ಅಥವಾ ಕೆಲವು ಮೆಟಬಾಲಿಕ್ ಚೇಂಜಸ್ ಆಗ್ತಾ ಇರ್ಬೋದು. ಸೊ ತುಂಬಾ ಬದಲಾವಣೆಗಳಾಗ್ತದೆ. ಸೊ ಅದರಲ್ಲಿ ಎಲ್ಲಿ ಏನು ಸಮಸ್ಯೆ ಇದ್ರೂ ನಮ್ಮ ಪ್ರೆಗ್ನೆನ್ಸಿ ನಿಲ್ಲುವಂಥದ್ದು ಡಿಲೇ ಆಗ್ತಾ ಇರ್ಬೋದು. ಸೊ ಮೇಯ್ನ್ ಆಗಿ ನಮಗೆ ಈಗ ಜಾಸ್ತಿಯಾಗಿ ಇದಾಗ್ತಾ ಇರುವಂಥದ್ದು ಓವೇರಿಯನ್ ಕಾಸಸ್. ಓವೇರಿಯನ್ ಅಂದರೆ ಅಂಡಾಣುಗಳ ತೊಂದರೆಗಳು, ಅಂಡಾಣು ಬಿಡುಗಡೆ ಆಗ್ತಾ ಇರುವಂಥದ್ದು ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಅಂಡಾಣು ಉತ್ಪತ್ತಿ ಆಗದೇ ಇರ್ಬೋದು ಅಥವಾ ಲೋ ಕ್ವಾಲಿಟಿ ಅಂಡಾಣು ಉತ್ಪತ್ತಿ ಆಗ್ತಾ ಇರುವಂಥದ್ದು, ಕೆಲವು ಈಗ ಹಾರ್ಮೋನ್ ತೊಂದರೆ, ಈಗ PCOS PCOD ಅಂತ ಏನು ಹೇಳ್ತೇವೆ ಅಲ್ಲಿ ಗುಡ್ ಕ್ವಾಲಿಟಿ ಎಗ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅದೇ ರೀತಿ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ, ಅನದರ್ ಕಂಡೀಷನ್. ಅದು ಆ್ಯಕ್ಚುಲಿ ವೆರಿ ಚಾಲೆಂಜಿಂಗ್ ಕಂಡೀಷನ್ ಟು ಟ್ರೀಟ್ ಟು ಎನಿ ಗೈನಕಾಲಜಿಸ್ಟ್. ಸೊ ಆ ಒಂದು ಕಂಡೀಷನ್ ಇದ್ರೂ ನಿಮಗೆ ಎಗ್ ಸರಿಯಾಗಿ ರಿಲೀಸ್ ಆಗೋದಿಲ್ಲ. ಹಾಗೆ ಫೆಲೋಪಿಯನ್ ಟ್ಯೂಬ್ಸ್, 2 ಟ್ಯೂಬ್ ಇರ್ತದೆ, ಅದು ಯಾಕಂತ ಹೇಳಿದ್ರೆ ನಾವು ರಿಲೀಸ್ ಆಗಿರುವಂತ ಎಗ್ಗನ್ನ ಪಿಕಪ್ ಮಾಡಬೇಕು.
2: ಗರ್ಭನಾಳಗಳು,
5: ನಾಳಗಳು ಅದು ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಕೆಲವು ಇನ್ಫೆಕ್ಷನ್ ಇರ್ಬೋದು, ಕೆಲವು ಅಡೇಷನ್ಸ್ ಅಂದ್ರೆ ಅಂಟ್ಕೊಂಡಿರುವಂಥದ್ದು ಅಂಥದ್ದೆಲ್ಲ ಸಂದರ್ಭ ಇದ್ದಾಗ ನಾಳಗಳಿಂದ ಆ ಎಗ್ ಒಳಗಡೆ ಹೋಗೋದಿಲ್ಲ. ಸೊ ಅದು ಒಂದು ಸಮಸ್ಯೆ. ಇನ್ನೊಂದು ಗರ್ಭಕೋಶಕ್ಕೆ, ಏನಾದರೂ ಫೈಬ್ರಾಯ್ಡ್ ಇರ್ಬೋದು ಅಂದ್ರೆ ಗಡ್ಡೆಗಳಿರ್ಬೋದು ಅಥವಾ ಅಡಿನೋಮಯಸಿಸ್ ಅಂತ ಹೇಳ್ತೇವೆ ಅಂತ ಪ್ರಾಬ್ಲಮ್ಗಳು ಅಥವಾ ಈ ಹಾರ್ಮೋನ್ನ ತೊಂದರೆಯಿಂದ ಆಗ್ತಾ ಇರುವಂಥದ್ದು ಒಳ ಪದರದಲ್ಲಿ, ಅಂದ್ರೆ ನಮಗೆ ಗರ್ಭಕೋಶದ ಪದರ ವೆರಿ ಇಂಪಾರ್ಟೆಂಟ್. ನಮಗೆ ಒಂದು ಭೂಮಿ ಹೇಗೆ ಇಂಪಾರ್ಟೆಂಟ್, ಅದೇ ರೀತಿ ಪದರ ಚೆನ್ನಾಗಿರಬೇಕು. ಅದು ಚೆನ್ನಾಗಿದ್ದಾಗ ನಮ್ಮ ಪ್ರೆಗ್ನೆನ್ಸಿ ಚೆನ್ನಾಗಿ ಆಗ್ತದೆ. ಈಗ ಮಿಸ್ಕ್ಯಾರೇಜಸ್ ಎಲ್ಲ ಆಗ್ತಾ ಇರೋ ಕೆಲವು ಕಾರಣ ಗರ್ಭಕೋಶದ ಪದರ ಚೆನ್ನಾಗಿಲ್ಲದೆ ಇರುವಂಥದ್ದು. ಸೊ ಅದರಲ್ಲಿ ಸಮಸ್ಯೆಗಳಿದ್ದರೆ, ಕೆಲವು ಇನ್ಫೆಕ್ಷನ್ಗಳಿರ್ಬೋದು, ಕೆಲವು ಇನ್ಫೆಕ್ಷನ್ಗಳಿಂದ ನಮಗೆ ವಿಜಿನಲ್ ಇನ್ಫೆಕ್ಷನ್ ಇರ್ಬೋದು, ಸೊ ಅದರಿಂದನೂ ಪ್ರೆಗ್ನೆನ್ಸಿ ಡಿಲೇ ಆಗ್ತದೆ. ಅದೇ ರೀತಿ ಗರ್ಭಕೋಶದ ಬಾಯಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಅಥವಾ ಈಗ ವೆಜೈನದಲ್ಲಿ ಏನಾದರೂ ಗರ್ಭಕೋಶ ಯೋನಿಯ ಭಾಗದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಇನ್ನು ಕೆಲವೆಲ್ಲ ಸೈಕೊಲಾಜಿಕಲ್ ಇಶ್ಯೂಸು ಇರ್ತದೆ. ಈಗ ವೆಜೈನಸ್ಮಸ್ ಅಂತ ಹೇಳ್ತೇವೆ, ವೆಜೈನಿಸ್ಮಸ್ ಅಂತ ಹೇಳಿದರೆ ನಿಮಗೆ ಆ ಒಂದು ಫಿಯರ್ ಹೆಣ್ಮಕ್ಳಿಗೆ ಕೆಲವರಲ್ಲಿ ಇರ್ತದೆ, ಇಂಟರ್ಕೋರ್ಸ್ ಮಾಡಿದರೆ ಏನೋ ಆಗ್ತದೆ ಅಂತ ಹೇಳುವಂಥದ್ದು. ಸೊ ಅವರು ತುಂಬ ಕನ್ಸ್ಟ್ರಿಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಸೊ ಅದು ಅವರಿಗೆ ಇಂಟರ್ಕೋರ್ಸ್ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಸೊ ಅಂಥದ್ದರಿಂದನೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ. ಸೊ ಇವೆಲ್ಲ ಮತ್ತು ಅದರ ಜೊತೆಗೆ ನಿಮ್ಮ ಅದರ್ ಕೋಮಾರ್ಬಿಡಿಟೀಸ್ ಅಂತ ಹೇಳಿದ್ರೆ ಹೈ ಥೈರಾಯ್ಡ್ ಇಶ್ಯೂಸ್ ಇರ್ಬೋದು, ಅಥವಾ ಶುಗರ್ ಆ ಥರದ್ದು ಏನಾದರೂ ಇದ್ದರೆ, ಅಥವಾ ನಿಮಗೆ ಬೇರೆ ಏನಾದರೂ ಹೆಲ್ತ್ ಕಂಡೀಷನ್ಸ್ ಇದ್ದರೆ ಅದರಿಂದನೂ ಪ್ರೆಗ್ನೆನ್ಸಿ ಡಿಲೇ ಆಗ್ತದೆ.
2: ಈ ಥೈರಾಯ್ಡ್ ಇಶ್ಯೂಸಿಂದ ಬಂಜೆತನ ಆಗೋದು ಎಷ್ಟು ಸಾಧ್ಯತೆ ಇದೆ? ಅವ್ರಿಗೆ ಮಕ್ಕಳೇ ಆಗೋದಿಲ್ವಂದ್ರೆ ಥೈರಾಯ್ಡ್ ಇಶ್ಯೂ?
5: ಇಲ್ಲ, ಹಾಗೇನಿಲ್ಲ. ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಪ್ರೆಗ್ನೆನ್ಸಿ ಆಗ್ತದೆ, ಆಗುದೇ ಅಂತೇಳಿ ಏನಿಲ್ಲ. ಬಟ್ ಏನಾಗ್ತದೆ, ಥೈರಾಯ್ಡ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್. ಅದು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಅಮೌಂಟಲ್ಲಿ ರಿಲೀಸ್ ಆಗಬೇಕು. ಕೆಲವರಿಗೆ ಮೈನರ್ ಕರೆಕ್ಷನ್ಸ್ ಸಾಕಾಗ್ತದೆ, ಕೆಲವರಿಗೆ ತುಂಬ ಅದರದ್ದು ಜಾಸ್ತಿ ತೊಂದರೆಗಳಿದ್ರೆ ಅದಕ್ಕೆ ಮೇಜರ್ ಟ್ರೀಟ್ಮೆಂಟ್ ಸಹ ನಾವು ಹೇಳ್ತೇವೆ. ಬಟ್ ಹೆಚ್ಚಿನ ಸಮಯದಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮಗೆ ಪ್ರೆಗ್ನೆನ್ಸಿ ಅಂತೂ ಖಂಡಿತ ಆಗ್ತದೆ.
2: ಓಕೆ, ಈಗ ಬಂಜೆತನ, ಈ ಎಲ್ಲ ಸಮಸ್ಯೆ ನೀವು ಹೇಳಿದ್ರಲ್ಲ ಬಂಜೆತನಕ್ಕೆ ಈ ಸಮಸ್ಯೆಗಳೆಲ್ಲ ಕಾರಣ ಅಂದ್ರೆ ಇದು ಕಾರಣ ಅಂತ ಹೇಳಿದ್ರಿ ಈ ಸಮಸ್ಯೆ ಆಪದಕ್ಕೆ. ಸೊ ಇದನ್ನ ಸರಿ ಮಾಡೋಕಾಗ್ತ?
5: ಖಂಡಿತ. ಯಾಕಂತ ಹೇಳಿದ್ರೆ, ನಾವು ಕರೆಕ್ಟ್ ಸಮಯದಲ್ಲಿ ಸರಿಯಾದ ಸಮಯದಲ್ಲಿ ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅನ್ನ ಕನ್ಸಲ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಖಂಡಿತವಾಗಿ ಆ ಸಮಸ್ಯೆಗೆ ಪರಿಹಾರ ಕೊಡ್ಬೋದು. ಈಗ ಹೆಚ್ಚಾಗಿ ನಾವು ಏನ್ ಮಾಡ್ತೇವೆ, ಒಂದು ಹಾರ್ಮೋನ್ಸ್ ಇನಿಷಿಯಲ್ ಅಲ್ಲಿ ನಾವು ಸಮಸ್ಯೆ ಯಾವ ಸಮಸ್ಯೆ ಅಪ್ಪ ಏನಿಂದ ಪ್ರಾಬ್ಲಮ್ ಆಗಿದೆ ಅಂತ ಕಂಡುಕೊಳ್ಳಿಕ್ಕೆ ಟ್ರೈ ಮಾಡ್ತೇವೆ. ಸೊ ಆ ಸಮಸ್ಯೆಗೆ ಅನುಗುಣವಾಗಿ ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಈಗ ಹಾರ್ಮೋನ್ ತೊಂದರೆಗಳಿದೆ, ಎಗ್ ಪ್ರೊಡ್ಯೂಸ್ ಆಗಲಿಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಕೆಲವು ಹಾರ್ಮೋನ್ಗಳನ್ನು ನಾವು ಮಾತ್ರೆ ಅಥವಾ ಇಂಜೆಕ್ಷನ್ ರೂಪದಲ್ಲಿ ಪ್ರತಿಯೊಂದು ತಿಂಗಳಲ್ಲೂ ಕೊಟ್ಟು ಅದನ್ನು ನಾವು ಪ್ರೆಗ್ನೆನ್ಸಿ ನಿಲ್ಲುವ ಹಾಗೆ ಮಾಡ್ತೇವೆ. ಅದು ಇನಿಷಿಯಲ್ ಟ್ರೀಟ್ಮೆಂಟ್. ಹಾಗೆ ಮುಂದೆ ಹೋಗ್ತಾ ಇದ್ದ ಹಾಗೆ ನೆಕ್ಸ್ಟ್ ಸ್ಟೆಪ್ ಬರುತ್ತೆ, IUI ಅಂತ ಹೇಳಿ, ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳಿ. ಇದು IVF ಅಲ್ಲ, IUI. IUI ಏನಂತ ಹೇಳಿದ್ರೆ, ಗಂಡನ ವೀರ್ಯಾಣುವನ್ನ ನಾವು ಒಂದು ಲ್ಯಾಬ್ ಅಲ್ಲಿ ಶುದ್ಧೀಕರಿಸಿ ಒಳ್ಳೆ ವೀರ್ಯಾಣುಗಳನ್ನ ತೆಗೆದು ಹೆಣ್ಣಿನ ಗರ್ಭಕೋಶದ ಒಳಗೆ ಹಾಕುವಂತದ್ದು. ಇಟ್ಸ್ ಆಕ್ಚುಲಿ ಮೈನರ್ ಪ್ರೊಸೀಜರ್, ಬಟ್ ಹೆಚ್ಚಿನ ಸಂದರ್ಭದಲ್ಲಿ ಅದರ ಸಕ್ಸಸ್ ಇರುತ್ತೆ. ಒಂದು ಎರಡು ಇಬ್ಬರ ಹೆಲ್ತ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಸಕ್ಸಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ತದೆ.
2: ಇಲ್ಲೊಂದು ನಂಗೆ ಡೌಟ್ ಇತ್ತು, ನೀವೀಗ ಆ ಸ್ಪರ್ಮ್ ಅನ್ನ ಹೆಲ್ದಿರೋದನ್ನ ತೆಗೆದು ಹಾಕುದಂತ ಹೇಳ್ರಿ, ನ್ಯಾಚುರಲ್ ಆಗಿ ಇಂಟರ್ ಕೋರ್ಸ್ ಆದಾಗ ಆ ಸ್ಪರ್ಮ್ಗಳು ಹೋಗುದಿಲ್ಲ?
5: ಕೆಲವರಲ್ಲಿ ಏನಾಗಿರುತ್ತೆ, ಕೆಲವು ಗಂಡಸರಲ್ಲಿ ನಂಬರ್ ಕೌಂಟ್ ಚೆನ್ನಾಗಿದ್ರು ಆ ಸ್ಪರ್ಮಿನ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಈಗ ಏನಾಗುತ್ತೆ, ಒಂದ್ ಇಂಟರ್ಕೋರ್ಸ್ ಮಾಡಿದಾಗ ನಿಮ್ಮ ಸೆಮೆನ್ ಏನೋ ಇರ್ತದೆ ಅದು ಯೋನಿಯ ಒಳಗೆ ಬೀಳ್ತದೆ, ಬಟ್ ಅಲ್ಲಿಂದ ಇನ್ನೂ ತುಂಬಾ ದೂರ ನಡಿಬೇಕು ವೀರ್ಯಾಣು. ಸೊ ಆ ಒಂದು ಯಾವ ವೀರ್ಯಾಣುಗಳು ಹೋಗಿ ಆ ಎಗ್ಗನ್ನ ರೀಚ್ ಆಗ್ತದೆ, ಆ ಎಗ್ಗನ್ನ ಪೆನೆಟ್ರೇಟ್ ಮಾಡ್ತದೆ, ಅವಷ್ಟೇ ಪ್ರೆಗ್ನೆನ್ಸಿ ಆಗಲಿಕ್ಕೆ ಸಾಧ್ಯವಾಗುವಂಥದ್ದು. ಸೊ ಈ ಲೋ ಕ್ವಾಲಿಟಿ ಸ್ಪರ್ಮ್ ಇದ್ದಾಗ ಅಷ್ಟು ದೂರ ಹೋಗಿ ಅದು ರೀಚ್ ಆಗೋದಿಲ್ಲ. ಸೊ ನಾವೀಗ IUI ಏನು ಹೇಳ್ತೀವಿ, ಅದು ನಾವು ಇನ್ನೂ ಒಂದು ಹತ್ತಿರಕ್ಕೆ ಕರ್ಕ್ ತಗೊಂಡು ಹೋಗಿ ಅದನ್ನು ರಿಲೀಸ್ ಮಾಡ್ತೀವಿ. ಸೊ ಆವಾಗ ಚಾನ್ಸಸ್ ಇನ್ನೂ ಜಾಸ್ತಿ.
2: ಓಕೆ, ಅಂದ್ರೆ ನೀವು ಅಂಡಾಣು ಹತ್ರ ತಗೊಂಡು ಹೋಗಿ ಬಿಡ್ತೀರಿ?
5: ಹೌದು.
2: ಸೊ ಡ್ರಾಪ್ ಅಲ್ಲಿವರೆಗೆ ಇರುತ್ತಂತ?
5: ಹೌದು.
2: ಓಕೆ, ಸೊ ಇದು ಪರಿಹಾರಗಳನ್ನ ನೀವು ಹೇಳ್ತೀರಾ?
5: ಇನ್ನು ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂದ್ರೆ ಅದೇ IVF ಅಂತ ಹೇಳೋದು. ಈಗ ಮೊದಲೆಲ್ಲ ART ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ ಅಂತ ಹೇಳ್ತಾ ಇದ್ರು, ಬಟ್ ಆರ್ಟಿಫಿಷಿಯಲ್ ಅಲ್ಲ ಇದು, ಇದು ನ್ಯಾಚುರಲ್, ಇದು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಯಾಕಂದ್ರೆ ನಾವು ಅಸಿಸ್ಟ್ ಮಾಡೋದಷ್ಟೇ, ನ್ಯಾಚುರಲ್ ಪ್ರೆಗ್ನೆನ್ಸಿ ಅನ್ಗೆ ಆಗ್ಲಿಕ್ಕೆ ಸಹಾಯ ಮಾಡೋದಷ್ಟೇ. ಸೊ ಈ IVF ಅಂತ ಏನ್ ಹೇಳ್ತೇವೆ ನಾವು,

0: ಬೆನಿಫಿಟ್ಸ್ ಜಾಸ್ತಿ ಇದೆ.
1: ಕರೆಕ್ಟ್. ಬಟ್ ನನಗಿದ್ರಲ್ಲಿ ಒಂದು ಡೌಟ್ ಇದೆ IVF ಅಲ್ಲಿ ಎಂತಂತ ಕೇಂದ್ರೆ, ಈಗ ಗೈನಾಕ್ ಅಥವಾ ಯಾರೇ ಇರ್ಬೋದು ಮಕ್ಕಳಾಯಿಲ್ಲ ಅಂತ ಎಲ್ಲ ಟ್ರೈ ಮಾಡ್ತಾರೆ, ಮಕ್ಕಳಾಯ್ಕ ಅಂತ ಹೇಳ್ಕೊಂಡು ಎಲ್ಲ ಮದ್ದು ಮಾಡಿರ್ತಾರೆ, ಎಲ್ಲೂ ಆತಿಲ್ಲ ಎಂತಕ್ಕೂ ಆತಿಲ್ಲ. ಸರಿ, ಹಂಗಿದ್ರೆ ಒಂದು ಲಾಸ್ಟ್ ಆಪ್ಷನ್ ಇದು IVF, ಇದನ್ನೊಂದು ಮಾಡಿಬಿಡಿ ಅಂತ ಹೇಳ್ತಾರೆ. ಬಟ್ IVF ಸಕ್ಸಸ್ ರೇಟ್ ಸಿಕ್ಕರೆ ಯಾವ ಏಜ್ ಒಳಗೆ ಮಾಡಬೇಕು?
0: ಅದೇ ನಾನು ಹೇಳಿರುವಂಥದ್ದು, ಯಾಕೆ ನೀವು ಅರ್ಲಿಯೆಸ್ಟ್ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ, ಇದೇ ಕಾರಣಕ್ಕೆ ನಿಮ್ಮ ಎಲ್ಲ ಪ್ರೊಸೀಜರ್, ಎಲ್ಲ ಟ್ರೀಟ್ಮೆಂಟ್ ಪ್ರೊಸೀಜರ್ಗಳ ಸಕ್ಸಸ್ ರೇಟ್ ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ನಿಮ್ಮ ಏಜ್ 30 ವರ್ಷದ ಒಳಗಿತ್ತು ಅಂತ ಹೇಳಿದ್ರೆ ಎಲ್ಲ ಟ್ರೀಟ್ಮೆಂಟ್ಗಳ ಸಕ್ಸಸ್ ರೇಟ್ ಒಂದು 20% ಜಾಸ್ತಿ ಆಗ್ತದೆ. ಸೊ ಆ ಒಂದು ಕಾರಣಕ್ಕಾಗಿ ನೀವು ಅರ್ಲಿಯೆಸ್ಟ್ ಡಾಕ್ಟರ್ ಕನ್ಸಲ್ಟ್ ಮಾಡಿ, ಏನು IVF ನೆಸೆಸಿಟಿ ಡೆಫಿನೆಟ್ಲಿ ಇತ್ತು ಅಂತ ಹೇಳಿದ್ರೆ ನೀವು ಅದ ಒಂದು ಟ್ರೀಟ್ಮೆಂಟಿಗೆ ಮುಂದುವರಿಯುವುದು ಉತ್ತಮ.
1: ಓಕೆ, ಕೆಲವೊಂದು ಏಜ್ ಆದ್ಮೇಲೆ ಈ IVF ಅಂತವು ಅಷ್ಟು ಸಕ್ಸಸ್ ರೇಟ್ ಕೊಡುವುದಿಲ್ಲ. ಕೆಲವು ಸಲ ಎಂತ ತಂದ್ಕೇಂದ್ರೆ ಡಾಕ್ಟ್ರೇ, ಇದು ನಮ್ಗೆ ಕೂಡ ಅನುಭವ ಆಗಿದೆ, ಹೇಳುದಿಲ್ಲ ಅವರು, ನೀವು ಮಾಡಿ ನಿಮ್ಗೆ ಆತ್ ಟ್ರೈ ಮಾಡಿ ಕಾಂಬಾ, ಒಂದು 80% ಆತ್ 20% ನಾವು ನಿಮ್ಗೆ ಕನ್ಫರ್ಮ್ ಕೊಡುದಿಲ್ಲ ಅಂತ ಹೇಳಿದ್ರು. ಬಟ್ ಅದು ಒಂಥರ ಬಿಸ್ನೆಸ್, ಯಾಕಂದ್ರೆ ಈ ದಂಪತಿಗಳು ಪಾಪ ಅವ್ರು ಇಮೋಷನಲಿ, ಅವ್ರಿಗೆ ಒಂದು ಮಗು ಆರ್ ಸಾಕಪ್ಪ, ನೀವು ಎಷ್ಟು ಜನರನ್ನು ಕಂಡಿರ್ತೀರಿ ಹಂಗಿನ ನಿಮ್ ಕಾಲ್ ಹಿಡಿತೀರಿ, ನಂಗೆ ಒಂದು ಮಗು ಇಲ್ಲಿ ಡಾಕ್ಟ್ರೆ ಅಂತ ಹೇಳ್ಕೊಂಡ. ಸೊ ಅಂತ ಸಂದರ್ಭ ಅವ್ರು ಇಮೋಷನಲಿ ತುಂಬಾ. ಅಂಡ್ ಆಲ್ಸೋ ಐ ವಾಂಟ್ ಟು ಆಸ್ಕ್ ದಿಸ್ ಕ್ವೆಶನ್, ಸಿ ನಾವು ಟ್ರೀಟ್ಮೆಂಟ್ ಅಂತ ಹೇಳ್ತೀವಲ್ಲ, ಈ ಟ್ರೀಟ್ಮೆಂಟ್ ಅಂತ ಹೇಳಿದಾಗ ಬಂದಿರೋ ಪೇಷಂಟ್ಗಳು ಒಂದು ಮಗು ಅರ್ ಸಾಕಂತ ಯಾವ ಟ್ರೀಟ್ಮೆಂಟ್ಗೂ ದೇ ವಿಲ್ ಬಿ ರೆಡಿ. ಆದ್ರೆ ಅದರಿಂದ ಸೈಡ್ ಇಫೆಕ್ಟ್ಸ್ ಏನಾರು, ಈಗ IVF ಅಂತಾನೇ ಹೇಳಿದ್ವಿ, ಲೈಕ್ ಏನದು ಸೈಡ್ ಇಫೆಕ್ಟ್ಗಳು ಇರುತ್ತೆ ಅದರಲ್ಲಿ, ಯಾವ ತರ ಅದು
0: ಸೈಡ್ ಇಫೆಕ್ಟ್ಗಳಂತ ನಿಮ್ಗೆ ಡೆಫಿನೆಟ್ ಆಗಿ ಏನು ಇರೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಹಾರ್ಮೋನ್ ಇಂಜೆಕ್ಷನ್ಗಳನ್ನ ಕೆಲವು ಕೊಡ್ತೇವೆ. ಸೊ ಅದು ನಿಮ್ಮ ಹೆಲ್ತಿಗೆ ಆ ಸೈಡ್ ಇಫೆಕ್ಟ್ ತರ ಏನೋ ದೊಡ್ಡ ರೀತಿಯ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋದಿಲ್ಲ. ಆಯ್ತಾ, ನ್ಯಾಚುರಲ್ ಆಗಿ ನಿಮ್ಮ ದೇಹದಲ್ಲಿ ಏನು ಹಾರ್ಮೋನ್ ಬಿಡುಗಡೆ ಆಗುತ್ತೆ ಅದನ್ನೇ ಕೊಡ್ತೇವೆ. ಬಟ್ ಏನಂತ ಹೇಳಿದ್ರೆ ಅದೇ, ನೀವು ಕರೆಕ್ಟ್ ಏಜ್ ಅಲ್ಲಿ ನೀವು ಕನ್ಸಲ್ಟ್ ಮಾಡಿ ಅದನ್ನ IVF ಟ್ರೀಟ್ಮೆಂಟ್ ತಗೊಂಡ್ರೆ ಟ್ರೀಟ್ಮೆಂಟ್ನ ಸಕ್ಸಸ್ ಜಾಸ್ತಿ ಇರ್ತದೆ. ಇನ್ನು ಕೆಲವು ಅಂತೇಳಿ ನಿಮ್ಗೆ ಆ ರೀತಿ ಡೌಟ್ ಇತ್ತು, ನೀವೆಲ್ಲರೂ IVF ಹೋಗಿ ಅಂತ ಹೇಳ್ತಾ ಇದ್ರೆ ಎರಡು ಮೂರು ಒಪಿನಿಯನ್ ತಗೊಳ್ಬಹುದು. ಯಾಕಂದ್ರೆ ಈಗ ಎಲ್ಲಾ ಕಡೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದಾರೆ. ಸೊ ಒಂದು ಸೆಕೆಂಡ್ ಒಪಿನಿಯನ್, ಥರ್ಡ್ ಒಪಿನಿಯನ್ ತಗೊಳ್ಳಿ, ಆಮೇಲೆ ಮುಂದುವರಿಯಿರಿ. ಬಟ್ ಡೋಂಟ್ ಡಿಲೇ ಅಂತ ಹೇಳ್ತಾ ಇರೋ.
1: ಓಕೆ, ಇದಕ್ಕೆಲ್ಲ ಖರ್ಚು ವೆಚ್ಚ ಎಷ್ಟಾಗ್ತದೆ?
0: ಹೌದು, ಖರ್ಚು ವೆಚ್ಚ ಅಂತ ಹೇಳಿದ್ರೆ ಇದಕ್ಕೆ ಅದೇ ನಾನು ಏನ್ ಹೇಳ್ತೀರಾ ಅಂತ ಹೇಳಿದ್ರೆ, ಈಗಿನ ಕಪಲ್ಸ್ ಪ್ಲಾನ್ ಮಾಡುವಾಗ, ಮದುವೆ ಪ್ಲಾನ್ ಮಾಡುವಾಗ ಒಂದು 5-10 ಲಕ್ಷ ಒಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಲಿಕ್ಕೆ ಬೇಕು ಅಂತ ಒಂದು ಲೆಕ್ಕ ಇಟ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ, ಈಗ ಒಂದು ಸಲ ನಿಮ್ಮ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಮೆಡಿಸಿನ್ ಅದೆಲ್ಲ ಮೆಡಿಸಿನ್ಗಳು ಕಾಸ್ಟ್ಲಿ ಇರ್ತದೆ, ಇಂಜೆಕ್ಷನ್ಸ್ ಕಾಸ್ಟ್ಲಿ ಇರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಆ ದುಡ್ಡು ಹೇಗೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಎರಡನೇದು ಈ IUI ಏನ್ ಪ್ರೊಸೀಜರ್ ಇದೆ, ಅದು ಒಂದು ನಿಮ್ಗೆ ಪ್ರತಿ ಒಂದು ಸಿಟ್ಟಿಂಗ್ಸ್ ಅಲ್ಲಿ ಒಂದು 10-12 ಸಾವಿರ ಆಗುತ್ತೆ. ಅದೇ IVF ಗೆ ನೀವು ಹೋಗ್ತೀರಿ ಅಂತ ಹೇಳಿದ್ರೆ, ಡಿಪೆಂಡಿಂಗ್ ಆನ್ ಯುವರ್ ಕಂಡೀಷನ್, 2-2.5 ಲಕ್ಷ ಒಂದು ಸಿಟ್ಟಿಂಗ್ ಅಲ್ಲಿ ಬೇಕಾಗ್ತದೆ ಒಂದು ಸಿಟ್ಟಿಂಗಿಗೆ. ಹಾಗೆ
1: ಓಕೆ. ಸೊ ಈ ಟ್ರೀಟ್ಮೆಂಟ್ಗಳಿಗೆ ಗ್ಯಾರಂಟಿ ಇದೆಯಾ? ಫಸ್ಟ್ ಅದೇ ಅಲ್ಲ ಇಂಪಾರ್ಟೆಂಟ್. ಅಲ್ಲ ಡಾಕ್ಟ್ರೆ, ನಾವು ಮಾಡ್ತೋ ಎಂತಾರು ಮಾಡಿ ಮಾಡ್ತೋ, ಆದ್ರೆ ಗ್ಯಾರಂಟಿ ಮಗು ಆಗ್ತಾ ಡಾಕ್ಟ್ರೆ?
0: ಹೌದು, ಖಂಡಿತವಾಗಿ ನಾವು ಯಾವುದೇ ರೀತಿಯ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಈ ಪ್ರೊಸೀಜರ್ಗಳ ಸಕ್ಸಸ್ ರೇಟೇ ಬಿಲೋ 50% ಇರೋದು. ಯಾಕಂತ ಹೇಳಿದ್ರೆ, ನಾವು ಈಗ ಮನುಷ್ಯ ಒಂದು ಈಗ ತಿಳ್ಕೊಂಡಿರೋದು ಬರೀ 30% ಅಷ್ಟೇ, ಅದನ್ನ ಮೀರಿ ಕೆಲವು ಪ್ರಕ್ರಿಯೆಗಳು ನಮ್ಮ ದೇಹದಲ್ಲಿ ನಡೀತಾ ಇದೆ, ಅದನ್ನ ನಾವಿನ್ನೂ ತಿಳ್ಕೊಂಡಿಲ್ಲ. ಈಗ ಆ ಒಂದು ಮಿಲನ ಕ್ರಿಯೆ ಆದ್ಮೇಲೂ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿ IVF ಮಾಡಿ ಅದನ್ನ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಅದು ಹೋಗಿ ಅಲ್ಲಿ ಕುತ್ಕೊಳ್ಳೋದು ಅದೆಲ್ಲ ನಿಮ್ಮ ಬಾಡಿ ರೆಸ್ಪಾನ್ಸ್. ಸೊ ಅದ್ರ ಮೇಲೆ ಮ್ಯಾಟರ್ ಆಗಿರುತ್ತೆ. ಸೊ ನಿಮ್ಮ ದೇಹ ಪ್ರಕೃತಿ ಹೇಗಿದೆ, ನಿಮ್ಮ ಆರೋಗ್ಯ ಹೇಗಿದೆ, ನಿಮ್ಮ ಸ್ಟ್ರೆಸ್ ಲೆವೆಲ್ ಹೇಗಿದೆ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ಅದರ ಬೇಸಿಸ್ ಮೇಲೆ ಸಕ್ಸಸ್ ರೇಟ್ ವೇರಿಯೇಷನ್ ಆಗುತ್ತೆ. ಸೊ ಯಾವುದೇ ರೀತಿಯ ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ.
1: ಗೊತ್ತಾಯ್ತಾ ಇದೊಂದು ಸರಿ ಕೇನ್ ಕಣೆ, ಗ್ಯಾರಂಟಿ ಬಿಸ್ನೆಸ್ ಅಲ್ಲ ಇದು. ಬಟ್ ಡಾಕ್ಟರ್ ಹೇಳ್ದಂಗೆ ಅವ್ರ ಪ್ರಯತ್ನ ಮಾಡ್ತಾರ, ಆದ್ರೆ ಅದೊಮ್ಮೆ ದೇಹದ ಒಳಗೆ ಹೋದ್ಮೇಲೆ ದೇಹ ಹ್ಯಾಂಗ್ ರೆಸ್ಪಾಂಡ್ ಮಾಡತ್ತ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತ. ಅದಕ್ಕೆ ನಮ್ಮ ಮೆಂಟಲ್ ಸ್ಟೇಟ್ ಕೂಡ ಇಂಪಾರ್ಟೆಂಟ್ ಆಗ್ತ. ಈಗ ಇಂಟರ್ ಕೋರ್ಸ್ ಮಾಡುವಾಗ ನಾವ್ ಹೆಂಗೆ ನಮ್ಮ ಮೆಂಟಲ್ ಸ್ಟೇಟ್ ನ ಹ್ಯಾಪಿ ಆಗಿ ಖುಷಿಯಾಗಿ ಲೈವ್ಲಿ ಆಗಿ ಎಲ್ಲ ಇಟ್ಕೊಂಡ್ಕೋ, ಹಾಗೆ ಈ ತರ ಪ್ರೊಸೀಜರ್ ಆಪತ್ತಿಗೂ ಕೂಡ ಸೇಮ್ ಥಿಂಗ್. ಟೆನ್ಷನ್ ಮಾಡ್ಕೊಂಡು ಅಯ್ಯೋ ಈಗ ನಂಗೆ ಮಗು ನಿಲ್ಲುತ್ತಾ
0: ಆಗ್ಬೇಕು, ಇದೇ ತಿಂಗಳಲ್ಲಿ ಆಗ್ಬೇಕು, ಒತ್ತಡದಲ್ಲಿ ಇದ್ದಾಗ ಖಂಡಿತ ಅದು ರಿಸೀವ್ ಆಗೋದು ಡೌಟ್ಫುಲ್ ಇರುತ್ತೆ. ಸೊ ಏನ ಅಂತ ನಾನೇನ್ ಹೇಳೋದಂದ್ರೆ, ನಾವು ಟ್ರೀಟ್ಮೆಂಟ್ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನಿಮ್ ಪ್ರಯತ್ನ ನೀವು ಮಾಡಿ, ಉಳ್ದದ್ದು ದೇವ್ರಿಗೆ ಬಿಟ್ಟಿದ್ದು. ಆ ಒಂದು ಸ್ಟ್ರೆಸ್ ಇದ್ದಾಗ ಏನಾಗುತ್ತೆ, ಆಗುವಂತದ್ದು ಸಹ ಆಗದೆ ಇರುವಂತದ್ದು ಸಾಧ್ಯತೆ ಜಾಸ್ತಿ ಇರ್ತದೆ.

0: ಸೊ ರಿಲ್ಯಾಕ್ಸ್ ಆಗಿದ್ದಷ್ಟು ಬೆಟರ್.
1: ನನಗೆ ಅದಕ್ಕೆ ಅನ್ಸುದು ಡಾಕ್ಟರ್, ನಿಮ್ಮಲ್ಲಿ ಟ್ರೀಟ್ಮೆಂಟ್ಗೆಲ್ಲ ಬತ್ತರಲ್ಲ ಈಗ IVF-ಗೂ IVF ಸೆಂಟರ್ಗಳಿಗೆಲ್ಲ ಹಾತ್ರಲ್ಲ, ಅವ್ರಿಗೆ ಫಸ್ಟ್ ನೀವು ಮೆಡಿಟೇಷನ್ ಹೇಳಿ ಕೊಡ್ಕಂತೇಳಿ.
0: ಖಂಡಿತ, ನಾನು ಅವರನ್ನ ಪ್ರತಿ ಇದರಲ್ಲಿ ಪೇಷಂಟ್ ಬಂದಾಗ ಪ್ರತಿ ಸಲ ಅವರಿಗೆ ಐ ಥಿಂಕ್ ನಾವೊಂದು ಬೇರೆ ಪೇಷಂಟ್ಗೆ ಒಂದು 10-15 ನಿಮಿಷ ಒಳಗೆ ಮುಗಿಸಿದ್ರೆ ಇವರಿಗೆ ಒಂದು 30-35 ನಿಮಿಷ ಕೊಡ್ತೀವಿ, ಎಕ್ಸ್ಟ್ರಾ ಕೊಡ್ತೀವಿ. ಮೇನ್ಲಿ ಟು ಟೆಲ್ ಆಲ್ ದಿಸ್, ನಾಟ್ ಓನ್ಲಿ ಅಬೌಟ್ ಮೆಡಿಕೇಷನ್ಸ್, ನೀವು ಬೇರೆ ಎಲ್ಲ ಮೆಥಡ್ಸ್ ಲೈಕ್ ಮೆಡಿಟೇಷನ್ ಇರ್ಬೋದು, ನಿಮ್ಮ ಯೋಗ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಅಥವಾ ಬೇರೆ ಆಕ್ಟಿವಿಟೀಸ್ ಎಕ್ಸಸೈಸ್ ಇರ್ಬೋದು, ನಿಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಇದನ್ನೆಲ್ಲ ನಾವು ಗೈಡ್ ಮಾಡ್ತೀವಿ. ಸೊ ಅಂತ ಸಂದರ್ಭದಲ್ಲಿ ಯಾರು ಕರೆಕ್ಟ್ ಆಗಿ ನಮ್ಮನ್ನ ಫಾಲೋ ಮಾಡ್ತಾರೆ ಹೆಚ್ಚಿನವರು ಅದರಲ್ಲಿ ಸಕ್ಸಸ್ ಆಗ್ಬಿಡ್ತಾರೆ. ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಯು ಆರ್ ಟೆಲ್ಲಿಂಗ್ ದ ರೈಟ್ ಥಿಂಗ್.
1: ಕರೆಕ್ಟ್, ಯಾಕಂದ್ರೆ ಹೆಚ್ಚಿನ ಪ್ರೆಗ್ನೆನ್ಸಿಗಳು ನಿಲ್ಲುದಿಲ್ಲ ಅಂತಕ್ಕಂದ್ರೆ ಇವ್ರ ಪೀರಿಯಡ್ಸ್ ಡೇಟ್ ಬಂದ ಕೂಡಲೇ ಇವರದಿಲ್ಲಿ ಬಿ ಪಿ ಏರೋಕ್ ಶುರುವಾಗ್ತ, ಅಯ್ಯೋ ಅಯ್ಯೋ ಈ ಸಲ ನಿಲ್ಲುತ್ತಲ್ಲ ನಿಲ್ಲುತ್ತಲ್ಲ, ಅದು ಒಂದ್ಸಲ ಮೆನ್ಸಸ್ ಅಂತ ಗೊತ್ತಾರ್ಸೈ ಮತ್ತೆ ಅವರು ಟ್ವಿಂಟುಸ್ ಅವರು ಅಲ್ಲಿ ಮತ್ ಮಾತಾಡೋಕೆ ಇಲ್ಲ, ಅವ್ರು ಆ ಸ್ಟೇಟಿಗೆ ಹೋಗ್ಬಿಡ್ತಾರೆ, ಪ್ರಪಂಚವೇ ತಲೆ ಮೇಲೆ ಬಿದ್ದಂತ ಒಂದು ಪರಿಸ್ಥಿತಿಗೆ. ಯಾಕಂದ್ರೆ ಅವ್ರಿಗೆ ಆಗಿರೋ ನಿರಾಸೆ
0: ಇರ್ತದೆ, ಇಮೋಷನಲ್ ಬ್ಯಾಗೇಜ್ ತುಂಬಾ ಇರ್ತದೆ, ಪಾಪ ಕೆಲವರು ತುಂಬಾ ಸಫರ್ ಆಗಿರ್ತಾರೆ. ಕೆಲವು ಸಲ ನಾವು ಅದನ್ನೆಲ್ಲ ಅಡ್ರೆಸ್ ಮಾಡ್ಬೇಕಾಗತ್ತೆ. ಒಂದೊಂದ್ಸಲ ಬರೀ ಅದನ್ನ ಅಡ್ರೆಸ್ ಮಾಡಿನೇ ಕೆಲವರು ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗಿರೋರು ತುಂಬಾ ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈ ಕೋವಿಡ್ ಟೈಮಲ್ಲಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಎಲ್ಲೂ ಕೊಡ್ ಮಾಡ್ಲಿಕ್ಕಿಲ್ಲ ಅಂತ ಇತ್ತು. ಬಟ್ ಆಮೇಲೆ ನಾವು ನೋಡಿದಾಗ, ರೆಟ್ರೋಸ್ಪೆಕ್ಟಿವ್ಲಿ ನೋಡಿದಾಗ, ಆ 2 ಇಯರ್ಸ್ ಅಲ್ಲಿ ಫರ್ಟಿಲಿಟಿ ಜಾಸ್ತಿ ಆಯ್ತು, ಅಂಡ್ ಯಾರು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು ಅವ್ರಿಗೂ ನ್ಯಾಚುರಲ್ ಆಗಿ ಆಯ್ತು. ಸೊ ಯಾಕಂತ ಹೇಳಿದ್ರೆ ಅಷ್ಟು ಮ್ಯಾಟರ್ ಆಗುತ್ತೆ, ನೀವು ರಿಲ್ಯಾಕ್ಸ್ ಆಗಿದ್ರಿ, ಎಂಜಾಯ್ ಮಾಡಿದ್ರಿ, ಸೊ ಆ ಟೈಮಲ್ಲಿ
1: ನಿಮ್ಗೆ ಜೊತೆಯಾಗಿದ್ರಿ,
0: ಅವಾಗ ಒಟ್ಟಿಗೆ ಇದ್ರಿ, ಎಲ್ಲೆಲ್ಲ ಇದ್ದವರೆಲ್ಲ ಒಟ್ಟಿಗೆ ಆದ್ರು, ಪ್ರೆಗ್ನೆನ್ಸಿ ಆಯ್ತು.
1: ಅದೇ ಮೊದ್ಲೆಲ್ಲ ಹಾಂಗೆ ನಮ್ದು ಹಳೆಯರ್ದೆಲ್ಲ ಕತೆ ಹಾಂಗೆ ಇದ್ದಿತ್ತು, ಎಲ್ಲ ಒಟ್ಟಿಗಿದ್ರು, ಖುಷಿಯಾಗಿದ್ದೀರ, ಒಟ್ಟೊಟ್ಟಿಗೆ ಇದ್ದೀರ, ಅಲ್ದ ಗಂಡ ಹೆಂಡತಿ ಒಟ್ಟಿಗೆ ಇದ್ದೀರ. ಸೊ ಮಕ್ಕಳ ಆತಿದಿತ್ತು ಅಂದ್ರೆ ಬಂಜೆತನ ಇರ್ತಿದ್ದಿತ್ತು ಅಂದ್ರೆ ಆದ್ರೂ ಸಹ ಮಕ್ಕಳ ಆತಿದಿತ್ತು. ಬಟ್ ಈಗ ನಮ್ಗೆ ಯಾರಿಗೂ ಪುರ್ಸತ್ತಿಲ್ಲಲ್ಲ, ಗಂಡನ ಮುಖ ಕಂ ಪುರ್ಸತ್ತಿಲ್ಲ, ಹೆಂಡತಿ ಮುಖ ಕಂ ಪುರ್ಸತ್ತಿಲ್ಲ. ಸೊ ದಟ್ ಈಸ್ ದ ಒನ್ ಆಫ್ ದ ರೀಸನ್ಸ್ ಅಲ್ವಾ. ಈಗ ಪ್ರಿಯಾಂಕಾ ಚೋಪ್ರಾ ಎಲ್ಲ ಯಾವತ್ತೂ ಅವ್ರ ಒಂದು ಇಂಟರ್ವ್ಯೂಗಳೆಲ್ಲ ಹೇಳುದು ಎಂತಂದ್ರೆ, ನಾನು ನನ್ನ 30 ವರ್ಷ ಇರುವಾಗ ಅವ್ರ ಅಮ್ಮ ಡಾಕ್ಟರ್ ಅಂದ್ರೆ, ಆಗ ಅಮ್ಮ ಹೇಳಿದಕ್ಕೆ ನಾನು ನನ್ನ ಎಗ್ ಅನ್ನ ಫ್ರೀಜ್ ಮಾಡಿದ್ದೀನಿ. ಪ್ರಿಯಾಂಕಾ ಚೋಪ್ರಾ ಕೂಡ ಲೇಟ್ ಮ್ಯಾರೇಜ್, ಬಟ್ ಆಗ ಎಗ್ ಫ್ರೀಜ್ ಮಾಡಿದ್ದೆ, ಮತ್ತೆ ಈಗ ಮಾಲ್ತಿ ಅಂತೇನೋ ಮಗು ಇದೆ ಅಲ್ಲ, ಸೊ ಆ ಮಗು ಈಗ ಹುಟ್ಟಿದೆ ಅವರಿಗೆ ಅಂತ ಹೇಳ್ಕೊಂಡು. ಈ ಓಮ್ ಪ್ರಿಸರ್ವೇಶನ್ ಅಂತ ಹೇಳ್ತಾರಲ್ಲ ಇದನ್ನ, ಹಂಗಂದ್ರೆ ಎಂತ?
0: ಈಗ ಒಂದು ಹೊಸ ಅದೊಂದು ನಮ್ಗೆ ಬೆನಿಫಿಟ್. ಆಕ್ಚುಲಿ ನಮ್ಮಲ್ಲಿರುವ ಈಗ ಒಂದು 20 ವರ್ಷ ದಾಟಿದ ಮೇಲೆ ನಿಮ್ಗೆ ನಿಮ್ ದೇಹದಲ್ಲಿ ಎಗ್ ಪ್ರೊಡ್ಯೂಸ್ ಆಗುತ್ತೆ. ನಾನು ಹೇಳಿದೆ, ನೀವು ಋತುಮತಿ ಆದ ಸ್ಟೇಜಿನಿಂದ ನಿಮ್ಮಲ್ಲಿ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ ನಾವು ಎಷ್ಟು ಬೇಕೋ ಅಷ್ಟು, ನಿಮ್ಗೆ ಎಷ್ಟು ದುಡ್ಡಿದೆ ಅಷ್ಟು ನೀವು ಪ್ರಿಸರ್ವ್ ಮಾಡ್ಕೋಬಹುದು. ಕೆಲವು ಸಲ 10 ಎಗ್ಗಳನ್ನು ಪ್ರಿಸರ್ವ್ ಮಾಡ್ಬೋದು. ಸೊ ಅದನ್ನ ನೀವು ಎಷ್ಟು ವರ್ಷ ಬೇಕೋ ಅದನ್ನೆಲ್ಲ ನೀವು ಒಂದು ರೀತಿಯ ಬ್ಯಾಂಕ್ ಇರುತ್ತೆ, ಸೊ ಅಲ್ಲಿ ಡೆಪಾಸಿಟ್ ಮಾಡಿಟ್ಟ ಹಂಗೆ. ಸೊ ಅದನ್ನ ನೀವು ನೆಕ್ಸ್ಟ್ ಪ್ಲಾನ್ ಮಾಡುವಾಗ, ಈಗ ಫಾರ್ ಎಕ್ಸಾಂಪಲ್ ಒಂದು 35 ವರ್ಷದ ನಂತರ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತೀರಿ ಅಂತ ಅನ್ಕೊಳ್ಳಿ. ಸೊ ಆ ಎಗ್ಗನ್ನ ಉಪಯೋಗಿಸಿ IVF ಟ್ರೀಟ್ಮೆಂಟ್ ಮೂಲಕ ನಿಮ್ಮ ದೇಹಕ್ಕೆ ಅದನ್ನ IVF ಮಾಡಿ ಆಗ ಪ್ರೆಗ್ನೆನ್ಸಿ ನಿಮ್ಮ ಮಗುವೆ ಆಗುವಂತದ್ದು.
1: ಗಂಡನದೇ ಸ್ಪರ್ಮ್, ನಿಮ್ದೇ ಎಗ್, ಹೌದು, ಬೇರೆಯವ್ರದ್ದಲ್ಲ.
0: ಈಗ ಕರಿಯರ್ ಓರಿಯೆಂಟೆಡ್ ತುಂಬಾ ಜನ ಇದ್ದಾರೆ, ಸೊ ಒಂದು 35 ವರ್ಷದ ತನಕ ಡೆಫಿನೆಟ್ಲಿ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇರುತ್ತೆ. ಸೊ ಅಂತವ್ರಿಗೆ ಇದು ಬೆನಿಫಿಟ್.
1: ಎಷ್ಟು ಖರ್ಚು ಆಗ್ತೀಗ? ತುಂಬಾ ಜನ ಕೇಂಬರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ,
0: ಒಂದು ಎಗ್ ಪ್ರಿಸರ್ವ್ ಮಾಡೋದಕ್ಕೆ ಹೆಚ್ಚು ಕಮ್ಮಿ 1 ಲಕ್ಷ ಆಗುತ್ತೆ ಮಿನಿಮಮ್.
1: ಒನ್ ಟೈಮ್ ಪೇಮೆಂಟ್ ಅಥವಾ ಅಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟು
0: ಚೇಂಜ್? ಅದು ಎವ್ರಿ ಟೈಮ್ ನೀವು ಅದ್ರ ನಿಮ್ ಮಾಡ್ತಾ ಇರಬೇಕು. ಸೊ ಈಗ ನೀವು ಇಯರ್ ಜಾಸ್ತಿ ಆದಂಗೆ ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಪೇಮೆಂಟ್ ಆಗ್ತಾ ಇರುತ್ತೆ.
1: ಓಕೆ, ಸೊ ನೀವು ಎಲ್ಲಿ ತನಕ ಅಲ್ಲಿ ಫ್ರೀಜ್ ಮಾಡ್ಕೊಂಡು ಇರ್ತೀರಿ ಅಲ್ಲಿ ತನಕ ಅವರಿಗೆ ಪೇ ಮಾಡ್ತಾ ಇರ್ಕತ್ತ. ಇಫ್ ಯು ಆರ್ ರೆಡಿ ಫಾರ್ ಆಲ್ ದಟ್, ನೀವು ಒಂದು ಎಗ್ ಫ್ರೀಜ್ ಒಂದಲ್ಲ 10
0: ನಿಮ್ಗೆ ಎಷ್ಟು ಬೇಕು ಅಷ್ಟು ಎಗ್ ಅನ್ನ ಫ್ರೀಜ್
1: ಮಾಡ್ಕೊಂಡು
0: ಅದರಲ್ಲಿರುವಂತಹ ಹೆಲ್ದಿ ಎಗ್ ಅನ್ನ ತೆಗೆದು ಅವರು IVF ಮಾಡಿ ಆಮೇಲೆ ನಿಮ್ಗೆ ಇದು ಮಾಡ್ತಾರೆ.
1: ಬಟ್ ಮಗು ಹಾಪಕ್ಕೆ ಒಂದ್ ಎಗ್ ಸಾಕು?
0: ಒಂದ್ ಎಗ್ ಸಾಕು, ಒಂದ್ ಹೆಲ್ದಿ ಎಗ್ ಸಾಕು.
1: ಓಕೆ, ಸೊ ಒಳ್ಳೆ ಇನ್ಫಾರ್ಮೇಶನ್ ಇದು. ಈಗ ಇನ್ನೊಂದು, ನಾನೊಂದು ವಿಕ್ಕಿ ಡೋನರ್ ಅಂತ ಪಿಕ್ಚರ್ ಕಂಡಿದೆ, ನಂಗೆ ಅಷ್ಟೊಂದು ಗೊತ್ತಿರಲಿಲ್ಲ ಹಿಂಗಲ್ಲ ಒಂದು ಡೋನರ್ ಇರ್ತಾರಂತ. ನಮ್ಗೆ ಬೇರೆ ಇಲ್ಲಿ ಫಂಕ್ಷನ್ ಅಲಾಪತಿಗೆ ಡೊನೇಷನ್ ಹೋಗಿ ಡೋನರ್ ಸಿಪ್ಪುದು ಗೊತ್ತಿತ್ತು, ಬಟ್ ಹಿಂಗು ಸ್ಪರ್ಮ್ ಕೂಡ ಡೋನರ್ ಇರ್ತಾರೆ ಕೊಡುವವರು, ಈವನ್ ಎಗ್ ಡೋನರ್ಸ್ ಇರ್ತಾರೆ. ಈ ಹ್ಯಾಂಗಲ್ಲ ಅಂದ್ರೆ ಎಂತ?
0: ಈಗ ನೋಡಿ ನಾನೇನ್ ಹೇಳಿದೆ, ಈಗ ಒಂದು ಏಜ್ ಆದ್ಮೇಲೆ ನಿಮ್ಗೆ ಎಗ್ ಕ್ಷೀಣ ಆಗ್ತದೆ ಅಂತ ಹೇಳಿದೆ. ಸೊ ಅಂತವರಿಗೆ ಇದು ಬೆನಿಫಿಟ್. ಎಗ್ ಪ್ರೊಡ್ಯೂಸ್ ಆಗುದಿಲ್ಲ ನಿಮ್ ದೇಹದಲ್ಲಿ, ಎಂತ ಮಾಡ್ತೀರಿ? ಸೊ ಬೇರೆಯವರು ಎಗ್ ಅನ್ನ ತಗೊಳ್ಳಿ, ಅದನ್ನ ಪ್ರೆಗ್ನೆನ್ಸಿ ಆಗಿ ಕನ್ವರ್ಟ್ ಮಾಡಿ. ಇನ್ನು ಕೆಲವರಿಗೆ ಸರ್ಜರಿ ಆಗಿರ್ತದೆ, ಕೆಲವರಿಗೆ ಕ್ಯಾನ್ಸರ್ ಇರುತ್ತೆ, ಅಂತ ಸಂದರ್ಭದಲ್ಲಿ ಎರಡು ಅಂಡಾಶಯಗಳು ಹೋಗಿರ್ತದೆ. ಸೊ ಅಂತವರಿಗೆ ಇದು ಗರ್ಭಕೋಶ ಇದೆ ನಮ್ಮಲ್ಲಿ, ಆದ್ರೆ ಅಂಡಾಶಯ ಇಲ್ಲ. ಸೊ ಎಗ್ ಡೋನರ್ ಎಗ್ ಅನ್ನ ನೀವು ತಕೊಳ್ಳಿ. ಡೋನರ್ ಸ್ಪರ್ಮ್ ಯಾವಾಗ ಅಂತ ಹೇಳಿದ್ರೆ ಈಗ ಮೇಲ್ ಇನ್ಫರ್ಟಿಲಿಟಿ ಅಲ್ಲಿ ಇರಬಹುದು, ಅಂತ ಸಂದರ್ಭದಲ್ಲಿ ಏನೋ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಾ ಇಲ್ಲ, ಅವರಲ್ಲೂ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರ ಸ್ಪರ್ಮ್ ಅನ್ನ ಕೆಲವು ಸಲ ಮಿಕ್ಸ್ ಅಪ್ ಮಾಡಿ, ಅದು ಎಲ್ಲಾನು ಲೀಗಲ್ ಇರ್ತದೆ, ಎವ್ರಿಥಿಂಗ್ ವಿಲ್ ಬಿ ಡಾಕ್ಯುಮೆಂಟೆಡ್. ಯಾಕಂತ ಹೇಳಿದ್ರೆ ಲೇಟರ್ ಆನ್ ಅವರು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಡರ್ ಲೀಗಲ್ ಪ್ರೊಸೀಜರ್ ಓನ್ಲಿ ವಿ ಹ್ಯಾವ್ ಟು ಡೂ ದಟ್. ಆಯ್ತಾ, ಸೊ ಆ ಒಂದು ಇದು ಸಹ ಈಗ ಅವೈಲೇಬಲ್ ಇದೆ.
1: ಬೇರೆಯವರ ಎಗ್ ಅಥವಾ ಬೇರೆಯವರ ಸ್ಪರ್ಮ್ ಆದ್ರೆ ಅದು ನಮ್ದಲ್ಲ ಅನ್ನೋದೊಂದು ಭಾವನೆ ಬರುತ್ತಾ?
0: ಸಿ, ಲೈಕ್ ಒಂದು ಮಗು ಬೇಕು ಅಂತ ಹೇಳುವಂತ ಸ್ಟೇಜಿಗೆ ಹೋದಾಗ ನಿಮ್ಗೆ ಆ ಒಂದು ಮಗು ಒಂದು ಸಿಕ್ಕಿದ್ರೆ ಸಾಕು ಅಂತ ಹೇಳೋದೇ ಜಾಸ್ತಿ ಇರ್ತದೆ. ಯಾರ ಮಗು, ಯಾವ ಮಗು, ಏನು ಅಂತ. ಅಟ್ಲೀಸ್ಟ್ ನನ್ನ ಎಗ್ ಅಥವಾ ನನ್ನ ಗಂಡನ ಸ್ಪರ್ಮ್ ಇಂದ ಒಂದು ಮಗು ಆಗಿದೆ ಅಂತ ಹೇಳುವಂತ ಭಾವನೆ ಅದು ಜಾಸ್ತಿ ಇರ್ತದೆ. ಸೊ ಹೆಚ್ಚಿನವರು ಆ ತರ ಭಾವನೆ ಇಟ್ಕೊಳ್ಳೋದಿಲ್ಲ.
1: ಸೊ ಅದಕ್ಕೂ ನೀವು ಕೌನ್ಸಿಲಿಂಗ್ ಎಲ್ಲ ಮಾಡ್ತೀರಿ ಆ ಸಂದರ್ಭಗಳಲ್ಲಿ?
0: ಹಾ, ಅಂದ್ರೆ ಆ ಒಂದು ಕೆಲವರ ಸಿಚುವೇಶನ್ ಆ ತರ ಇದ್ರೆ ನಾವು ಆ ಒಂದು ಪಾಸಿಬಿಲಿಟೀಸ್ ಎಕ್ಸ್ಪ್ಲೈನ್ ಮಾಡಿಯೇ ತಗೊಳ್ತೇವೆ, ಅದೆಲ್ಲವೂ ಡಾಕ್ಯುಮೆಂಟ್ ಆಗಿರ್ತದೆ.
1: ಈಗ IVF ಅಂದ್ರೆ ನೀವು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿಯೇ ಮಾಡೋದು?
0: ಹೌದು ಹೌದು, ತುಂಬಾ ಅವರಿಗೆ ಎವ್ರಿ ಪ್ರೊಸೀಜರ್ ಎವ್ರಿ ಸ್ಟೆಪ್ ಎಲ್ಲವನ್ನ ಡಿಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅದನ್ನ
1: ಅಂದ್ರೆ ಅಲ್ಲಿ ಸೀಕ್ರೆಸಿ ಇರುವುದಿಲ್ಲ. ಲೈಕ್ ನೋಡಿ, ನಿಮ್ಮ ಎಗ್ ಅಷ್ಟು ಹೆಲ್ದಿ ಇಲ್ಲ, ಬೇರೆಯವ್ರ ಎಗ್ ಡೋನರ್ ಇಂದ
0: ಓಪನ್ ಆಗಿ ಮಾತಾಡಿ ಅದನ್ನ ಪ್ರೊಸೀಜರ್ ಮಾಡುವಂತ.
1: ಈಗ ಡೋನರ್ ಇಂದ ಎಗ್ ಅಥವಾ ಸ್ಪರ್ಮ್ ತಕೊಂಡ್ರೆ IVF ಚಾರ್ಜಸ್ ಜಾಸ್ತಿ ಆಗ್ತಾ?
0: ಹೌದು ಹೌದು,
1: ಇದನ್ನೊಂದು ಗಮನಿಸ್ಕೊಳ್ಬೇಕಾಗತ್ತೆ. ಈಗ ಸರೋಗೇಟ್ ಮದರ್ ಅಂತ ಹೇಳ್ತಾರೆ, ಸರೋಗಸಿ ಬಾಡಿಗೆ ತಾಯಿ, ಅದೇ ಏನದು, ಏನದು, ವಾಟ್ ಇಸ್ ಇಟ್ ಡಾಕ್ಟರ್?
0: ಈಗ ಏನಾಗುತ್ತೆ, ನಾನು ಹೇಳಿದೆ ಬೇರೆ ಬೇರೆ ಕಂಡೀಷನ್ಸ್ ಹೇಳಿದೆ ಇನ್ಫರ್ಟಿಲಿಟಿಗೆ. ಈಗ ನಮ್ಗೆ ಗರ್ಭಕೋಶ ಇಂಪಾರ್ಟೆಂಟ್. ಈಗ ಕೆಲವರಿಗೆ ಎಗ್ ಇಲ್ಲ, ಟ್ಯೂಬ್ ಸರಿ ಇಲ್ಲ, ಅವಕ್ಕೆ IVF ಮಾಡ್ಬೋದು, ಬಟ್ ಕೆಲವರಿಗೆ ಗರ್ಭಚೀಲನೇ ಸರಿ ಇರೋದಿಲ್ಲ, ಪ್ರಾಬ್ಲಮ್ ಒಂದೇ ಗಡ್ಡೆ ಇರ್ತದೆ, ಇಲ್ಲ ಯಾವುದೋ ಒಂದು ಕಾರಣಕ್ಕೆ ಆಪರೇಷನ್ ಸರ್ಜರಿ ಆಗಿರ್ತದೆ. ಇನ್ನು ಕೆಲವರಿಗೆ ಗರ್ಭಕೋಶ ಹಾಗೆ ಇರೋದಿಲ್ಲ, ಇರೋದೇ ಇಲ್ಲ, ಹುಟ್ಟೋದ್ರಿಂದ ಇರೋದಿಲ್ಲ, ಅಥವಾ ತುಂಬಾ ಕ್ಷೀಣ ಆಗಿರ್ತದೆ. ಸೊ ಅಂತ ಸಂದರ್ಭದಲ್ಲಿ ಈ ಸರೋಗಸಿ ಒಂದು ಆಪ್ಷನ್ ಅಷ್ಟೇ ಅಂತ ಹೇಳಿದ್ರೆ, ನಿಮ್ಮ ಎಗ್ ಅನ್ನ ಗಂಡನ ಸ್ಪರ್ಮ್ ಜೊತೆ ಮಿಲನ ಮಾಡಿ ಬೇರೆ ಒಂದು ಗರ್ಭಕೋಶ, ನಿಮ್ಮ ಹೆಚ್ಚಾಗಿ ನಿಮ್ಮ ರಿಲೇಟಿವ್ ಇದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಆ ಒಂದು ಗರ್ಭಕೋಶಕ್ಕೆ ಇಂಪ್ಲಾಂಟ್ ಮಾಡಿ ಆ ಒಂದು 9 ತಿಂಗಳು ಆ ತಾಯಿ ಅದನ್ನ ಇಟ್ಕೊಂಡು ಆಮೇಲೆ ಮಗು ಆದ ಮೇಲೆ ಮಗುವನ್ನ ಟ್ರಾನ್ಸ್ಫರ್ ಮಾಡುವಂತದ್ದು.
1: ಓಕೆ, ಸೊ ಈ ತರ ಮಗುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ಕೊಂಡು. ಇದು ನನ್ಗನ್ಸುತ್ತೆ ಶಿಲ್ಪಾ ಶೆಟ್ಟಿ ಕೂಡ ಎರಡನೇ ಮಗು,
0: ಶಿಲ್ಪಾ ಶೆಟ್ಟಿ ಇರ್ಬೋದು, ಶಾರುಖ್ ಖಾನ್ ಮೂರನೇ
1: ಮಗು, ಕರೆಕ್ಟ್ ಕರೆಕ್ಟ್,
0: ನಯನತಾರ ಇರ್ಬೋದು,
1: ಕರೆಕ್ಟ್,
0: ಇವರೆಲ್ಲ ಸೆಲೆಬ್ರಿಟೀಸ್. ಯಾಕಂತ ಹೇಳಿದ್ರೆ ಅವರಿಗೆ ಸೇಫ್ ಮೆಥಡ್ ಯಾವ್ದು ಬೇಕು, ದುಡ್ಡಿಗೇನು ಖರ್ಚಿದಿಲ್ಲ, ಸೊ ಸೇಫ್ ಯಾವ್ದು ಅಂತ ಹೇಳಿ ಅವರು ಚೂಸ್ ಮಾಡಿ. ಒಂದು
1: ಈ ಸರೋಗಸಿಗೆಲ್ಲ ಎಷ್ಟು ಖರ್ಚು ಆಯ್ತು ಅಂತ ಹೆಚ್ಚು ಕಮ್ಮಿ?
0: ಇದು ತುಂಬಾ ಜಾಸ್ತಿ ಆಯ್ತು, ಒಂದು ಮೋರ್ ದೆನ್ 20-30 lakhs ತನಕ ಆಗುವಂತ.
1: ಓ, ಇದು ಭಯಂಕರ ಕಾಸ್ಟ್ಲಿ ಉಂಟು.
0: ಯಾಕಂತ ಹೇಳಿದ್ರೆ ಅದು ಅಷ್ಟು ಅವರಿಗೆ ಚಾರ್ಜಸ್ ಆಗುತ್ತೆ, ಒಂದು ಯಾರಿಗೆ ಸರೋಗೇಟ್ ಮದರಿಗೆ ಚಾರ್ಜಸ್ ಇರುತ್ತೆ, ಆಮೇಲೆ ಹಾಸ್ಪಿಟಲ್ಗೆ ತುಂಬಾ ಅದರ ಬಗ್ಗೆ ಬರ್ಡನ್ ಇರುತ್ತೆ. ಸೊ ಅದೆಲ್ಲ ಚಾರ್ಜಸ್ ಅಷ್ಟು ಆಗುತ್ತೆ. ಮತ್ತೆ ಅದು ಕೆಲವು ತುಂಬಾ ಲೀಗಲಿ ಅದನ್ನ ಮಾಡ್ಬೇಕಾಗುತ್ತೆ, ಕೆಲವು ಕಡೆ ಇಲ್ಲೀಗಲಿ ಮಾಡ್ತಾ ಇರೋದ್ರಿಂದ ನಿಮಗೆ ಚಾರ್ಜಸ್ ಕಮ್ಮಿ ಬರ್ಬಿಟ್ಟು. ಲೀಗಲ್ ವೇ ಅಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಚಾರ್ಜಸ್ ಆಗೇ ಆಗುತ್ತೆ.
1: ಓಕೆ, ಇಷ್ಟೆಲ್ಲ ಖರ್ಚುಗಳು ಬೇಕಾ? ಇಲ್ಲ, 25-28 ಮಗು ಮಾಡ್ಕೊಂಡ್ಕ ಡಿಸೈಡ್ ಮಾಡಿ. ಯಾಕಂದ್ರೆ ಯೂಶ್ವಲಿ ನಾವು ಕರಿಯರು ದುಡ್ಡು ಮಾಡ್ಬೇಕು, ಅದ್ ಮಾಡ್ಬೇಕು, ಇದು ಮಾಡ್ಬೇಕು ಅಂತ ಹೇಳ್ಕೊಂಡು ಅದರಿಂದ ಹೊತ್ತಲ್ಲ, ಕಡೆ ದುಡ್ದುದೆಲ್ಲ ತಕೊಬಂದು ಇದಕ್ಕೆ ಹಾಕೋ.
0: ಅಲ್ಲ, ನಿಮ್ಮ ಲೈಫ್ ಅಲ್ಲಿ ಒಂದು ಪ್ರಯಾರಿಟಿ ಅಂತ ಇರಬೇಕಾಗತ್ತೆ. ಸೊ ನಿಮ್ ಯಾವ್ದು ಪ್ರೆಗ್ನೆನ್ಸಿ ಆಗೋದು ಇಂಪಾರ್ಟೆಂಟ್ ಅಂತ ಅನ್ಸಿದ್ರೆ ಅದನ್ನ ಬೇಗ ಪ್ಲಾನ್ ಮಾಡ್ಬಿಡಿ. ಇಲ್ಲ ಬೇಡ, ಪ್ರೆಗ್ನೆನ್ಸಿನೇ ಬೇಡ, ಮಕ್ಳು ಬೇಡ ಅಂತ ಹೇಳಿದ್ರೆ ಓಕೆ, ಚಿಲ್ ಔಟ್,
1: ಸ್ಟೇ ಹ್ಯಾಪಿ ಅಂತ. ಓಕೆ, ಈಗ ರೇರ್ ಕೇಸ್ ಸಿನಾರಿಯೋಸ್. ಈಗ ಆಸ್ ಅ ಡಾಕ್ಟರ್, ಆಸ್ ಅ ಗೈನಾಕ್, ಆಸ್ ಅ ಫರ್ಟಿಲಿಟಿ ಸ್ಪೆಷಲಿಸ್ಟ್, ನಿಮ್ಮಲ್ಲಿಗೆ ತುಂಬಾ ಜನ ಬಂದಿರ್ತಾರೆ, ತುಂಬಾ ತುಂಬಾ ತುಂಬಾ ಕೇಸಸ್ಗಳನ್ನ ನೀವು ಹ್ಯಾಂಡಲ್ ಮಾಡಿರ್ತೀರಿ. ಸೊ ಈ ಸಂದರ್ಭದಲ್ಲಿ ಕೆಲವೊಂದು ಕೇಸ್ಗಳನ್ನ ಹೇಳೋದಾದ್ರೆ, ಪ್ರಕರಣಗಳನ್ನ ಒಂಚೂರು ಹೇಳಿಬಿಡಿ ಡಾಕ್ಟ್ರೆ.
0: ಕೆಲವು ಕೇಸ್ ಅಂದ್ರೆ ಇದು ಹೆಚ್ಚಿನ ಅವರು ಆಗ್ತಾ ಇರುವಂತದ್ದು, ಫಸ್ಟ್ ಬರುವಾಗ ಬರೀ ಹೆಂಗಸರು ಮಾತ್ರ ಇರ್ತಾರೆ, ಹೆಣ್ಣು ಮಾತ್ರ ಬರ್ತಾಳೆ. ಹೆಣ್ಣು ಬಂದು ನನಗೆ ಈ ಥರ ಇದೆ, ತೊಂದರೆ ಇದೆ, ಏನಿದೆ ಅಂತ ಹೇಳಿ. ಬಟ್ ಏನಾಗುತ್ತೆ, ಬರೀ ಹೆಣ್ಣಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಏನು ಮಾಡಿ, ಗಂಡು ನಾವು ನೋಡಬೇಕಾಗುತ್ತೆ. ಸೊ ಗಂಡನ್ನ ಕರ್ಕೊಬನ್ನಿ ಅಂತ ಹೇಳಿದಾಗ ಅವರಲ್ಲಿ ಏನೋ ಒಂದು ರೀತಿಯ ಫೋಬಿಯಾ ಇರ್ಬೋದು, ಸೋಷಿಯಲ್ ಬಯಾಸ್ ಇರ್ಬೋದು. ಸೊ ಆ ಒಂದು ಸಮಸ್ಯೆಗಳನ್ನು ನಾವು ಬಹಳ ನೋಡಿದ್ದೇನೆ ನಾನು. ಸೊ ನಾವು ಆಮೇಲೆ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ, ಇಲ್ಲಪ್ಪ ಗಂಡನದು ಟ್ರೀಟ್ಮೆಂಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿದ ನಂತರ ಆಮೇಲೆ ಮನೆಯವ್ರ ಹತ್ರ ಡಿಸ್ಕಷನ್ ಆಗಿ ಆಮೇಲೆ ಲೆಟರ್ ಬರ್ತಾರೆ. ಸೊ ಇದು ಇನ್ನೂ ಒಂದು ರೀತಿಯ ನಾವು ಹೆಣ್ಣಿಗೆ ಒಂದು ಆ ಒಂದು ಫಿಯರ್ ಇದ್ದೇ ಇದೆ, ಎಲ್ಲಿ ನನ್ನನ್ನು ಬಂಜೆ ಅಂತ ಹೇಳಿ ಇದು ಮಾಡ್ತಾರೆ ಅಂತ ಹೇಳುವಂಥದ್ದು. ಮೇ ಬಿ ಅದೇ ಅದು ಒಂದು ರೀಸನ್ ನಮ್ಮನ್ನು ನಮ್ಮ ಕನ್ಸಲ್ಟ್ ಆಗುವಂಥದ್ದು ಸಹ ಡಿಲೇ ಆಗ್ತಾ ಇರ್ಬೋದು. ಸೊ ಅದು ಒಂದು ಪ್ರಕರಣ. ಇನ್ನೊಂದು ಇನ್ನು ಎರಡು ಕೇಸ್ ಆ ಥರ ನೋಡಿದೆ ಏನಂತ ಹೇಳಿದ್ರೆ, ಹೆಂಡತಿ ನನಗೆ ಮಗು ಆಗಬೇಕು ಅಂತ ಬರ್ತಾಳೆ, ಬಟ್ ಗಂಡನಿಗೆ ಮಗು ಆಗಬೇಕಂತ ಇಂಟ್ರೆಸ್ಟ್ ಇಲ್ಲ. ಬಟ್ ಏನಂತ ಹೇಳಿದ್ರೆ ಮ್ಯೂಚುವಲಿ ಅವರು ಮದುವೆ ಆಗಿರೋದು ಮಗು ಆಗಬೇಕು ಅಂತ ಹೇಳಿ, ಬಟ್ ಈಗ ಏನನ್ಸ್ತಾ ಇದೆ ಗಂಡನಿಗೆ ಬೇಡ, ಖರ್ಚಿರುತ್ತೆ ಮಕ್ಕಳು ಯಾಕೆ ಅಂತ ಹೇಳಿ. ಸೊ ಈ ಒಂದು ಸಂದರ್ಭದಲ್ಲಿ ನಾವೇನು ಅಂದ್ರೆ ಹೇಳ, ಆ್ಯಕ್ಚುಲಿ ಒಂದು ಮದುವೆ ಆದಾಗ ಒಂದು ಮ್ಯೂಚುವಲ್ ಇದಾಗಿರುತ್ತೆ, ನಿಮ್ಮಲ್ಲಿ ಒಂದು ಮಕ್ಕಳಾಗಬೇಕು ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಅದನ್ನು ಬ್ರೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಥರ ಸಂದರ್ಭ ಇದ್ದಾಗ ದೇರ್ ಇಸ್ ರೈಟ್ ಫಾರ್ ವಿಮೆನ್ ಟು ಫೈಟ್ ಅಗೇನ್ಸ್ಟ್ ಇಟ್. ಸೊ ಅದನ್ನ ಲೀಗಲಿ ನೀವು ಫೈಟ್ ಮಾಡ್ಬೋದು. ಸೊ ಆ ಥರ ಒಂದು, ಯಾಕಂತ ಹೇಳಿದ್ರೆ ಅವಳ ಏಜ್ ಮೀರಿ ಹೋಗ್ತಾ ಇದೆ ಅಂತ ಹೋದ್ರೆ ಅವಳು ಅದನ್ನ ಪ್ರೆಗ್ನೆನ್ಸಿ ಮಾಡ್ಕೊಳ್ಳಿಕ್ ಆಗೋದಿಲ್ಲ. ಸೊ ಅದು ಅನದರ್ ಇದು. ಇನ್ನೊಂದು ಅದೇ ನಾನು ಹೇಳಿದೆಲ್ಲ ಕೋವಿಡ್ ಟೈಮಲ್ಲಿ. ಸೊ ಲೈಕ್ ತುಂಬಾ ಜನರಿಗೆ ಪ್ರೆಗ್ನೆನ್ಸಿ, ನಾನು ಬಸರಿಯಾಗಿ ಬಂದೆ ಅಂತ ಹೇಳಿ ಹೇಳಿದ್ದು, ಬಟ್ ನಮ್ಗೆ ಬಹಳ ಖುಷಿ ಆಯ್ತು. ಸೊ ಈ ಥರನು ಒಂದು ಆಗಿದೆ ಅಲ್ಲ ಅಂತ ಹೇಳಿ. ಸೊ ಈ ಥರ ಸುಮಾರು ಡಿಫ್ರೆಂಟ್ ಸಿನಾರಿಯೋಸ್ ಇದೆ, ಬಟ್ ಎಲ್ಲವನ್ನ ನಾವು ಡಿಸ್ಕಸ್ ಮಾಡ್ಲಿಕ್ಕೆ
1: ಇಲ್ಲ ಆತಿಲ್ಲ. ಹೌದು, ಎಸ್ ಕರೆಕ್ಟ್. ಒಂದು ಗಂಡ ಇದಕ್ಕೆ ರೆಸ್ಪಾನ್ಸಿಬಲ್ ಅಲ್ಲ, ಹೆಣ್ಮಕ್ಳದ್ದೇ ರೆಸ್ಪಾನ್ಸಿಬಿಲಿಟಿ, ಬಂಜೆತನ ಇನ್ಫರ್ಟಿಲಿಟಿ ಅಂದ್ರೆ ಅವಳದ್ದೇ ಸಮಸ್ಯೆ ಅಂತ. ಹಂಗಲ್ಲ, ಹೆಚ್ಚಿಗೆ ಅರ್ಥ ಅಂತಂದ್ರೆ ಇನ್ಫರ್ಟಿಲಿಟಿ ಸಮಸ್ಯೆ ಹೆಣ್ಗಳಿಗಿಂತ ಗಂಡು ಮಕ್ಕಳಿಗೆ ಜಾಸ್ತಿ
0: ಜಾಸ್ತಿ ಇದೆ. ನೋಡಿದ್ರೆ ಟೆಸ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ, ಬಟ್ ಆ ಟೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ,
1: ಬರ್ತಿಲ್ಲ, ಅದು ಸಮಸ್ಯೆ. ಸೊ ಒಂದಂತಂದ್ರೆ ನಿಮ್ಗೆ ಡಿಲೇ ಆಗ್ತಿದೆ ಮಗು ಆಗೋದ್ರಲ್ಲಿ ಅಂದ್ರೆ ಹಿಂದೆ ಮುಂದೆ ಕಾಣದೆ ಒಂದ್ಸಲ ಹೋಗಿ ಟೆಸ್ಟ್ ಮಾಡ್ಕೋಬಪ್ಪದು ಭಾರಿ ಒಳ್ಳೇದು. ಅಟ್ ಲೀಸ್ಟ್ ಗೊತ್ತಾಗತ್ತೆ ಯಾವ ಸ್ಟೇಜ್ ಅಲ್ಲಿ ನಾವಿದ್ದೀವಿ ಅಂತ ಹೇಳೋದು. ಈಗ ಇಮೋಷನಲ್ ಬ್ಯಾಲೆನ್ಸ್ ಅಥವಾ ಬಾಂಧವ್ಯ ಅಂತ ಎಂತ ಹೇಳ್ತೇವೆ ನಾವು ಗಂಡ ಹೆಂಡತಿ ನಡುವೆ, ಇದನ್ನ ನಾವು ಹ್ಯಾಂಗ್ ಇಟ್ಕೊಂಡ್ರೆ ಇನ್ಫರ್ಟಿಲಿಟಿನ ದೂರ ಇಡ್ಲಕ್ಕೆ ಡಾಕ್ಟ್ರೆ?
0: ಈಗ ಗಂಡ ಹೆಂಡತಿ ಮಧ್ಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು, ಅಥವಾ ಒಂದು ಧ್ಯೇಯ ಅಂತ ಇರುತ್ತೆ, ಮದ್ವೆ ಪರ್ಪಸ್ ಅಂತ ಇರುತ್ತೆ, ಒಂದು ಮದ್ವೆ ಆಗುವ ಪರ್ಪಸ್ ಅಂತ ಇರುತ್ತೆ. ಕೆಲವ್ರದ್ದು ಪರ್ಪಸ್ ರಿಯಲಿ ಹಾ ಮದ್ವೆ ಆಗೋದು ಮಗು ಮಾಡ್ಕೊಳಿಕ್ ಮಾತ್ರ ಅನ್ನೋದಂತ ಹೇಳುವಂಥದ್ದು ಇರುತ್ತೆ. ಸೊ ಅಂಥವರು ಪ್ರಾಬ್ಲಮ್ಗೆ ಸಿಲುಕ್ತಾರೆ. ಬಟ್ ಪರ್ಪಸ್ ಏನಂತ ಹೇಳಿದ್ರೆ ಇಬ್ರು ಜೊತೆಯಾಗಿ ನಡ್ಕೊಂಡು ಮುಂದಿನ ಪೀಳಿಗೆನ ನಾವು ಮುಂದುವರಿಸ್ತಾ ಹೋಗುವಂಥದ್ದು ಒಂದು ಬೇಸಿಕ್ ಪರ್ಪಸ್. ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಹಾಗೆಲೇ ನೀವೀಗ ಯಾರು ಹೆಣ್ಣಿಗೆ ಕೆಲವು ಸಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರೋದಿಲ್ಲ. ಸೊ ತುಂಬ ಪೇಷನ್ಸ್ ಕೊಡಬೇಕಾಗುತ್ತೆ, ಟೈಮ್ ಕೊಡಬೇಕಾಗುತ್ತೆ. ಗಂಡು ಈಗ ಗಂಡಂದ್ರೆ ಏನಾಗುತ್ತೆ, ಮದುವೆ ಆದ ತಕ್ಷಣ ತುಂಬ ಹರಿಬರಿ ಮಾಡ್ತಾರೆ. ಯಾಕಂದ್ರೆ ಸೆಕ್ಸ್ ಅಂತ ಹೇಳುವಂಥದ್ದು ಅವರಿಗೆ ಒಂದು ಒಂದು ಕ್ಷಣಿಕ ಸುಖ ತರ ಫೀಲ್ ಆಗಿ, ಬಟ್ ಇಟ್ ಈಸ್ ನಾಟ್ ಲೈಕ್ ದಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹರ್, ಅವಳ ಟೈಮಿಂಗ್ ಅನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಅವಳ ಇಮೋಷನಲ್ ನೀಡ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ಆ ಒಂದು ಅರ್ಥ ಮಾಡಿಕೊಂಡ ಸಮಯದಲ್ಲಿ ಬಾಂಧವ್ಯ ಚೆನ್ನಾಗಿರ್ತದೆ. ಆವಾಗ ಇಂಟರ್ಕೋರ್ಸ್ ಮಾಡಿದಾಗ ನಿಮ್ಮ ಫರ್ಟಿಲಿಟಿ ಚೆನ್ನಾಗಿರ್ತದೆ. ಸೊ ಅದು ಒಂದು ವೆರಿ ಇಂಪಾರ್ಟೆಂಟ್. ಇನ್ನು ಕೆಲವು ಕಂಡೀಷನ್ ನಾವು ಹೇಳ್ತೇವೆ, ಸ್ವಲ್ಪ ತಯಾರಿ ಮಾಡ್ಕೊಳ್ಬೇಕು. ಈಗ ನೀವು ಇನಿಷಿಯಲಿ ಒಂದು ಪ್ಲಾನ್ ಮಾಡುವಾಗ ಡೈರೆಕ್ಟಾಗಿ ಸೆಕ್ಸ್ ಮಾಡೋದು ಅಂತ ಹೇಳುವಂಥದ್ದು ಇರುತ್ತೆ. ಸೊ ಅದನ್ನ ಹಾಗೆ ಮಾಡಬಾರ್ದು, ಸ್ವಲ್ಪ ಪ್ರಿಪೇರ್ ಆಗುವಂಥದ್ದು, ಅವರನ್ನ ಚೆನ್ನಾಗಿ ನೋಡಿಕೊಂಡು ಮಾಡುವಂಥದ್ದು. ಸೊ ಅದು ನಿಮ್ಮ ಬೆನಿಫಿಟ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ಚೆನ್ನಾಗಿರ್ತದೆ. ಸೊ ಬಾಂಧವ್ಯ ಅನ್ನುವಂಥದ್ದು ಎಲ್ಲ ರೀತಿಯಲ್ಲಿ ಇರುವುದು ವೆರಿ ಇಂಪಾರ್ಟೆಂಟ್. ಸಪೋರ್ಟಿವ್ ಅಂತ ಹೇಳುವಂಥ ಪ್ರತಿಯೊಂದು ಇದರಲ್ಲಿ ಸ್ಟೇಜಲ್ಲೂ ಇರಬೇಕಾಗುತ್ತೆ. ಒಂದಕ್ಕೆ ಒಂದು ವೇಳೆ ಟ್ರೀಟ್ಮೆಂಟ್ ಸಕ್ಸಸ್ ಆಗದೇ ಇದ್ರೂ ನಾವು ಚೆನ್ನಾಗಿರ್ತೀವಿ ಅಂತ ಹೇಳುವಂಥ ಒಂದು ಮನೋಭಾವನೆ ಇರಬೇಕಾಗುತ್ತೆ.
1: ಎಂತಾರು ಸರಿ ಆಕ್ಸೆಪ್ಟ್ ಮಾಡುವ ಒಟ್ಟಿಗೆ
0: ಚೆನ್ನಾಗಿರ್ತೇವೆ, ಇಬ್ರು ಒಟ್ಟಿಗೆ ಇರ್ತೇವೆ ಅಂತ ಹೇಳುವಂಥದ್ದು ಒಂದು ಯಾವಾಗಲೂ ಇರಬೇಕಾಗುತ್ತೆ.
1: ಬ್ಯೂಟಿಫುಲ್ ಇಸ್ ಸೆಡ್. ಈಗ ಫೈನಲ್ ಮೆಸೇಜ್ ಕಾರ್ಯಕ್ರಮ ಈ ಸಂಚಿಕೆಯನ್ನ, ಈ ಇನ್ಫರ್ಟಿಲಿಟಿ ಅವೇರ್ನೆಸ್ ವೀಕ್ ಈ ಸಂಚಿಕೆಯನ್ನ ಮುಗಿಸೋ ಮುಂಚೆ ಡಾಕ್ಟರ್ ಪ್ರಿಯಾಂಕಾ ಜೋಗಿ ಅವರಿಂದ ಯಾವ ಸಂದೇಶ ಕೊಡಕ್ ಇಷ್ಟಪಡ್ತೀರಿ?
0: ಈಗಿನ ಜನರೇಷನ್ ಕಾಸ್ಟ್ಲಿ ಮೊಬೈಲ್, ಕಾಸ್ಟ್ಲಿ ಕಾರ್, ಇದನ್ನೆಲ್ಲ ಚಂದ ಮಾಡಿ ಇಟ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಕವರ್ ಅಥವಾ ಗೊರಿಲ್ಲಾ ಗ್ಲಾಸ್ ಇರ್ಬೋದು ಅಥವಾ ಕಾರಿಗೆ ಇನ್ಶೂರೆನ್ಸ್ ಈ ತರ ಎಲ್ಲ ಮಾಡ್ಕೊಳ್ತಾರೆ. ಅದೇ ರೀತಿ ನಿಮ್ಮ ಆರೋಗ್ಯವನ್ನು ಸಹ ಒಂದು ಕಾಸ್ಟ್ಲಿಯೆಸ್ಟ್ ಯಾವ ಇದರಲ್ಲೂ ಸಿಗದೇ ಇರುವಂತ ಆ ಒಂದು ದೇಹವನ್ನ ನೀವು ಜಾಗೃತರಾಗಿಟ್ಕೊಳ್ಬೇಕು, ಆ ರೀತಿಯ ಒಂದು ಅದಕ್ಕೆ ತಯಾರಿ ಮಾಡ್ಕೊಳ್ಬೇಕು, ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳುವಂತದ್ದು ಒಂದು ಮೇನ್ ನಾನು ಇದು ಹೇಳ್ತೇನೆ. ಈಗ ಏನಂತ ಹೇಳಿದ್ರೆ ನಿಮ್ಮ ಈಗ ಪ್ರೆಗ್ನೆನ್ಸಿ ಅಂತ ಹೇಳುವಂತದ್ದು ಈಗ ಒಂದು ಚಂದ ಇರುವಂತ ಭೂಮಿ ತರ. ಸೊ ಭೂಮಿ ಎಷ್ಟು ಫಲವತ್ತಾಗಿರುತ್ತೆ ನಿಮ್ಮ ಫಲಸ ಅಷ್ಟು ಚೆನ್ನಾಗಿರ್ತದೆ. ಸೊ ಆ ಒಂದು ಭೂಮಿ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನೀವೆಲ್ಲ ರೀತಿಯಲ್ಲಿ ಅದನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ.

0: ನಿಮ್ಮ ಸಮಯಕ್ಕೆ, ನಿಮ್ಮ ತಾಳ್ಮೆಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.
1: ನಿಮಗೂ ಕೂಡ ನನಗೆ ಒಂದು ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಕ್ಕೆ ತಮಗೂ ಥ್ಯಾಂಕ್ಸ್ ಹೇಳ್ತೇನೆ.
0: ಓಕೆ ಕೇಳುಗ್ರೆ, ಸುಮಾರು ಇನ್ಫಾರ್ಮೇಶನ್ ಸಿಕ್ಕಿದೆ ಈಗ ಇನ್ಫರ್ಟಿಲಿಟಿನ ನಾವು ಹೆಂಗ್ ದೂರ ಇಡಬಹುದು ಅನ್ನೋದಕ್ಕೆ. ಸೊ ಇದನ್ನ ದಯವಿಟ್ಟು ಆದಷ್ಟೇ ಅಡಾಪ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸದ್ಯಕ್ಕೆ ನಾವು ಹೋಯ್ಬತ್ತು. ನೀವು ಕೇಂತಾರಿ ರೇಡಿಯೋ ಕುಂದಾಪ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ಕುಂದಾಪುರ. ಮತ್ ಸಿಕ್ವಕ.
2: ಹಾ ಸುಶೀಲ್ ಅಕ್ಕ, ಮತ್ತೆಂತ ವಿಶೇಷ ಇತ್ತಾ? ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು PUC ಮುಗಿತಾ ಬಂತು, ಮುಂದೆ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾತಿಲ್ಲ.
3: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
4: ಇಲ್ಲ, BA, BBA, BCOM, BSc, BCA ಎಲ್ಲಾ ಕೋರ್ಸು ಇತ್ತು.
5: ಆ ಕಾಲೇಜ್ ಅಡಿಲ್ಯಾ?
4: ಬಾರಿ ಸಾಪಿತ್ತೆ. ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ್ದು ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC, NSS ಅಂತ ಹಲವಾರು ವೇದಿಕೆಗಳು ಕೊಡ್ತಿದ್ರು. ನಾ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರಿಸಿ.
5: ಅಲ್ಲ ಸುಮಿತ್ರಕ್ಕ, ನನ್ನ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡೋದು?
4: ಅಂತ ಮಕ್ಕಳಿಗೆ ಕಾಲೇಜಾಗ ನಡೆಯುವ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತಾರೆ. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತಾರೆ. ನಾ ಹೇಳುದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
5: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
4: ಮತ್ತೆಂತ ತಡ ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
3: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.

0: ಕೇಂತೈರಿ ರೇಡಿಯೋ ಕುಂದಾಪುರ 89.6 ಎಫ್ಎಂ, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಹಾಯ್ ನಮಸ್ಕಾರ, ನಾನು ಸಂದೀಪ್ ಶೆಟ್ಟಿ ಆಗಿದ್ದೆ. ಒಂದು ಸಣ್ಣ ಕೈ ಕೋಚ್ ಮಾಡೋಕೆ ಹೋಗಿದೆ ಕುಂದಾಪುರ ಕನ್ನಡದಾಗೆ. ಗಂಡ ಹಡಿಗಂಡ್ ಅಂತೇಳಿ ಒಂದು ಆಲ್ಬಮ್ ಸಾಂಗ್, ಎಲ್ಲರೂ ಕೇಳಿ ಎಂಜಾಯ್ ಮಾಡಿ.

ಸಿ ಕಾಂಬಿಲ ಆಗಲಿನ ತೊಟ್ಟು ಕರೀತ್ನಲ್ಲ ನಾನು. ಈಗ ನಂಗೆ ಹೊಸೂರಿಂದ ಎಷ್ಟು ಹೆಣ್ಗಳು ಹುಂಡಿ ಬಂದರು, ನಾನು ಅಪ್ಪನ ಹತ್ರ ಬ್ಯಾಡ ಬ್ಯಾಡ ಅಂದು ಯಾರನ್ನು ಒಪ್ಪಲ್ಲ. ಯಾಕೆ ಹೋಯ್ತ ನಿಂಗೆ, ನೀನೇ ಐಕೊಂದೇಳಿ.

ಈಗ ಗೊತ್ತಾಯ್ತು ಎಲ್ಲ ಹೆಣ್ಗಳಿಗೂ ಮದಿ ಯಾರ ಮೇಲೆ ಗಂಡು ಒಟ್ಟಿ ಪರೂರಿಂಗ್ ಇರ್ಕಂಬಂಗಿರೋದು. ನಿಂಗೂ ಹಾಂಗೆ ಕಂತಲ್ದ ಆದ್ರೆ ನಾನು ಊರ್ ಮನೆಗೆ ಇಪ್ಪನಂದೇಳಿ ನೀನೀ ನಮ್ಮ ಮನೆ ಸಾಧನೆ ಮಾಡುದಾ? ನಾನೀಗ ಮೊದಲ ಕಣ ಗಜಲ್ ಪೊಣಕೆಲ್ಲ ಬಿಟ್ಟಿದ್ದಿ ಮಾರೈತೆ.

0: ಅಮ್ಮ ಪಪ್ಪ ಅಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
1: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜಲ್ಲೇ ಓದಿದ್ದು, ಅದಕ್ಕೆ ಮಗ.
2: ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.

0: ನೀವು ಕೇಳ್ತಾ ಇದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಾನು ಸಾತ್ಯಕಿ ಪಂಜಿಗಾರ್. ಇವತ್ತಿನ ಯಕ್ಷ ಸಮಾಗಮದಲ್ಲಿ ಬಡಗುತಿಟ್ಟಿನ ಪ್ರಖ್ಯಾತ ಚಂಡೆವಾದಕರಾದ ಶಿವಾನಂದ ಕೋಟ ಅವರು ನಮ್ಮ ಜೊತೆಗಿದ್ರು. ಇವರು ಕೋಟ ಶಿವಣ್ಣ ಅಂತಾನೆ ಫೇಮಸ್. ಶಿವಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಶಿವಣ್ಣ. ಈಗ ನೀವು ತುಂಬಾ ಫೇಮಸ್ ಆಗಿದ್ರಿ ಚಂಡೆಗಾರರಾಗಿ, ಚಂಡೆವಾದಕರಾಗಿ. ನಿಮಗೆ ಯಕ್ಷಗಾನಕ್ಕೆ ಆಸಕ್ತಿ ಬಂದದ್ದು ಹೇಗೆ?
1: ನನಗೆ ಯಕ್ಷಗಾನಕ್ಕೆ ಆಸಕ್ತಿ ಬಂದದ್ದು, ನಮ್ಮ ಮನೆಯ ಹತ್ತಿರ ಕೋಟ ಹಿರೇಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಯಕ್ಷಗಾನ ಕಲಾಕೇಂದ್ರ, ಅಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರ, ಭಾಗವತ್ಗೆ ಕಲಾಕೇಂದ್ರ ಇದ್ದಿತ್ತು. ಅದು ಅಲ್ಲದೆ ನಾನು ಶಾಲೆಯಲ್ಲಿ ಯಕ್ಷಗಾನ ಕಲಿತಾ ಇದ್ದೆ. ಶಾಲೆಯಲ್ಲಿ ಎಮ್ಮೆನ ಮಧ್ಯಸ್ಥರು ಅಂತ ಮಣವರು, ನಮ್ಮಣವರು ನರಸಿಂಹಧ್ಯಸ್ಥರು ಅಂತ ಅವರ ಹೆಸರು, ಎಮ್ಮೆನ್ ಮಧ್ಯಸ್ಥರು ಅಂತ ನಾವು ಕರೆಯುವುದು ಅವರನ್ನ. ಅವರು ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದಾಗ ನಮಗಲ್ಲಿ ಯಕ್ಷಗಾನದ ಹೆಜ್ಜೆಗಳನ್ನು ಹೇಳಿಕೊಡ್ತಾ ಇದ್ದರು. ಆವಾಗ ಲಯಜ್ಞಾನ ಇದ್ದಿತ್ತು, ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು. ಶಾಲೆ ಬಿಟ್ಟು ಕೂಡಲೇ ಓದು ಕಡಿಮೆ ಮಾಡಿ ಶಾಲೆ ಬಿಟ್ಟು ಕೂಡಲೇ ದೇವಸ್ಥಾನದ ಮಾಳಿಗೆ ಮೇಲೆ ಹೋಗಿ ಕೂತು ಯಕ್ಷಗಾನ ಕೇಂದ್ರದಲ್ಲಿ ಗುರುಗಳು ನಾರಾಯಣ ಪೊಪ್ಪರು ಪದ್ಯ ಹೇಳಿಕೊಡೋದನ್ನ, ತಿಮ್ಮಪ್ಪ ನಾಯ್ಕರು ಮೊದಲೇ ಹೇಳಿಕೊಡೋದನ್ನ, ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಯಕ್ಷಗಾನದ ಬಗ್ಗೆ ಆಸಕ್ತಿ ಹೆಚ್ಚಾಯಿತು ನನಗೆ.
0: ನೀವು ಈಗ ಮೊದಲು ಹಿಮ್ಮೇಳ ಕಲಾವಿದ್ರಾಗಬೇಕು ಅಂತ ಅನ್ಸ್ಕೊಂಡ್ರ ಅಥವಾ ಮುಮ್ಮೇಳ ಕಲಾವಿದ್ರಾಯ್ಕಂತ ಅನ್ಸ್ಕೊಂಡ್ರ ಹೆಂಗೆ?
1: ನಾನು ಮೊದಲು ಮೇಳಕ್ಕೆ ಹೋದದ್ದೇ ಹೆಜ್ಜೆ ಕಲಿತದ್ರಿಂದ ಅಮೃತೇಶ್ವರಿ ಮೇಳಕ್ಕೆ ವೇಷಧಾರಿಯಾಗಿ ಹೋದದ್ದು, ಬಾಲಗೋಪಾಲ ವೇಷಕ್ಕಾಗಿ ಹೋದದ್ದು. ನಾರಾಯಣಪ್ಪರು ಭಾಗವತರು ಗುರುಗಳು ನನ್ನನ್ನು ಕರ್ಕೊಂಡೋಗಿ ಪಿ ಶ್ರೀಧರ್ ಅಂದೆಯವರ ಅಮೃತೇಶ್ವರಿ ಮೇಳಕ್ಕೆ ನನ್ನನ್ನು ಬಾಲಗೋಪಾಲ ವೇಷಕ್ಕೆ ಸೇರ್ಪಡೆ ಮಾಡಿದ್ರು.
0: ಹಾಗಾದ್ರೆ ನೀವೀಗ ಚಂಡವಾದಕ್ರೈ ಹೋಪುಗಿಂತ ಮುಂಚೆ ವೇಷಕ್ಕೆ ಹೋದ್ದು?
1: ವೇಷಕ್ಕೆ ಹೋದದ್ದು, ವೇಷ ಬಾಲಗೋಪಾಲ. ಹಾಗೆ ನನ್ನ ಮುಖದ ಛಾಯೆಯಲ್ಲಿ ಹಾಸ್ಯದ ಛಾಯೆ ಉಂಟಂತ ಹಾಸ್ಯ ಪಾತ್ರಗಳನ್ನು ಕೆಲವದೆಲ್ಲ ಮಾಡಿಸ್ತಿದ್ರಿ, ಬಾಗಿಲು ದೂತ, ವನಪಾಲಕ ಎಲ್ಲ ಮಾಡಿಸ್ತಾ ಇದ್ದರು ಸಣ್ಣ ಪುಟ್ಟ ವೇಷಗಳನ್ನ. ಹಾಗೆ ವೇಷ ಮಾಡಿ ಮಾಡಿ ಮಾಡಿ ಮಾಡಿ ಕಡೆಗೆ ನನಗೆ ವೇಷದ ಮೇಲೆ ಜಿಗುಪ್ಸೆ ಬಂದು ಯಕ್ಷಗಾನದ ಚಂಡೆಯನ್ನು ಅಭ್ಯಾಸ ಮಾಡುವಂತ ಚಂಡೆ ಬಗ್ಗೆ ಒಲವು ಬಂದದ್ದು. ಆದ್ರಿಂದ ಚಂಡೆ ಶುರು ಮಾಡಿದೆ. ಅಂದ್ರೆ ಮನೆಯಲ್ಲಿ ಇದ್ದ ಡಬ್ಬಗಳನ್ನೆಲ್ಲ ಬಾರಿಸಿ ಬಾರಿಸಿ ಬಾರಿಸಿ ಲಯಜ್ಞಾನ ಇತ್ತಲ್ಲ, ಡಬ್ಬ ಬಾರಿಸಿ ಬಾರಿಸಿ ಅಭ್ಯಾಸ ಮಾಡಿದ್ದು. ಅದೇ ಇಂಥದ್ದೇ ನಿಖರವಾದ ಪೆಟ್ಟುಗಳು ಅದು ಇದಂತಿಲ್ಲ, ಒಟ್ಟು ಬಾರಿಸ್ತಾ ಇದ್ದಿದ್ದು
0: ಬಾರಿಸ್ತಾ ಇದ್ದಿದ್ದು. ನಿಖರವಾದ ಪೆಟ್ಟುಗಳನ್ನು ಹೇಳಿಕೊಡ್ಲಿಕ್ಕೆ ಗುರುಗಳಂತ ಇದ್ದ ಯಾರು ನಿಮ್ಮ ಚಂಡೆವಾದಕರನ್ನಾಗಿ ಮಾಡ್ಲಿಕ್ಕೆ ನಿಮ್ಗೆ ಗುರುಗಳು ಯಾರು?
1: ನನಗೆ ಚಂಡೆವಾದಕರಾಗಿ ಗುರುಗಳು ಯಾರೂ ಇರಲಿಲ್ಲ, ನಾನು ಸ್ವಯಂ ಕಲ್ತದ್ದು. ಅದರ ಮೇಲೆ ನಾನು ಸಾಲಿಗ್ರಾಮ್ ಮೇಳಕ್ಕೆ ಸೇರ್ಪಡೆ ಆದೆ.
0: ಸ್ವಯಂ ಕಲ್ತ ಚಂಡೆವಾದಕರಾಗಿ ಸಾಲಿಗ್ರಾಮ್
1: ಸೇರಿದೆ. ಸಾಲಿಗ್ರಾಮ ಮೇಳದ ಪ್ರಧಾನ ಚಂಡೆವಾದಕರು ದಿವಂಗತ ಕಾಳಿಂಗನೌಡರು ಭಾಗವತರೊಟ್ಟಿಗೆ ಸಹಪಾಠಿಯಾಗಿದ್ದಂತ ರಾಮಕೃಷ್ಣ ಮಂದರ್ತಿ ಅವರು, ಅವರೊಟ್ಟಿಗೆ ಕೈ ಕೆಳಗೆ ಒತ್ತು ಚಂಡೆಗಾರನಾಗಿ ಕೆಲಸ ಮಾಡ್ತಾ ಇದ್ದೆ.
0: ಸರಿ.
1: ಅಲ್ಲಿ ನನಗೆ ಚಂಡೆಗ ಬಗ್ಗೆ, ಚಂಡೆಯ ಟೇಕು ಪೆಟ್ಟು ಹೇಗೆ, ಗುಂಪು ಹೇಗೆ, ಮತ್ತೆ ಯಾವ ಇದಕ್ಕೆ ಹೇಗೆ ಬಾರಿಸಬೇಕು, ಅದನ್ನೆಲ್ಲ ಸರಿ ಮಾಡಿ ತಿದ್ದಿ ಒಂದು ಚಂಡೆಗಾರ ಅಂತ ರೂಪು ಕೊಟ್ಟವರು ರಾಮಕೃಷ್ಣ ಮಂದರ್ತಿ ರಾಮಣ್ಣ.
0: ಈಗ ನೀವು ಮೇಳಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಮನೆಯಲ್ಲಿ ಹೇಗಿತ್ತು ವಾತಾವರಣ?
1: ಮನೆಯಲ್ಲಿ ಅಂದ್ರೆ ನನ್ನ ಸಣ್ಣಕ್ಕಿದ್ದಾಗ ಯಕ್ಷಗಾನದ ಹುಚ್ಚಿಡೀತು, ನಾನು ವೇಷಕ್ಕೆ ಹೋದೆ. ಆವಾಗ ನಾವು ಸಣ್ಣವರಲ್ವಾ, ಮನೆ ನೆನಪಾಗ್ತಾ ಇತ್ತು. ಮನೆ ಬಿಟ್ಟು ಹೋದವ್ ನಿಮ್ ಮನೆ ನೆನಪಾಗಿ ಸಂಜೆ ಆಟ ಶುರುವಾಗುವಾಗ ಮನೆಗೆ ಬರೋದು ಇತ್ತು.
0: ನೀವು ಸಾಧಾರಣ ಎಷ್ಟನೇ ಕ್ಲಾಸಲ್ಲಿ ಫಸ್ಟ್ ಮೇಳಕ್ಕೆ ಹೋದ್ದೆ?
1: ನಾನು ಮೇಳಕ್ಕೆ ಹೋದ್ದೆ ಹನ್ನೆರಡನೇ ವರ್ಷದಲ್ಲಿ. ನನಗೆ 12 ವರ್ಷ. ಆವಾಗ ಮೇಳಕ್ಕೆ ಬಾಲಗೋಪಾಲ ವೇಷಕ್ಕೆ ಹೋದದ್ದು.
0: ಆಮೇಲೆ ಚಂಡೆಗಾರರಾಗಿ ಹೋಗುವಾಗ?
1: ಚಂಡೆಗಾರರಾಗಿ ಹೋಗುವಾಗ ನನಗೆ 16ನೇ ವರ್ಷ.
0: ಹಂಗಾರೆ 4 ವರ್ಷ ವೇಷ ಕಟ್ಟಿದೆ. ಆಮೇಲೆ ಚಂಡೆವಾದನ.
1: ಅದು ಅಮೃತೇಶ್ವರ ಮೇಳದಲ್ಲಿ ಚಂಡೆವಾದನ ಮಾಡ್ತಿದ್ದೆ. ಆವಾಗ ಹೊಳೆಗದ್ದೆ ಗಜಾನನ ಭಂಡಾರ ಅಂತ ಚಂಡೆ ಹರಿತಿದ್ರು
0: ಅಮೃತೇಶ್ವರಿ ಮೇಳದಲ್ಲಿ.
1: ದುರ್ಗಪ್ಪ ಗುಡಿಗೆ ಹರಿದಿದ್ರು
0: ಮೊದಲೇವರು.
1: ನನಗೆ ಆವಾಗ ಚಂಡೆ ಸುದ್ದಿ ಮಾಡ್ಕೊಳ್ಲಿಕ್ಕೆ ಬರುದಿಲ್ಲ ಇತ್ತು. ಹೊಳೆಗದ್ದೆ ಗಜಾನನ ಭಂಡಾರ ಸುದ್ದಿ ಮಾಡಿ ಕೊಡ್ತಾ ಇದ್ರು ನನಗೆ. ಅವರು ಮಾಡಿಕೊಡೋದು. ಈಗ ನನಗೆ ಈಗ ಸುದ್ದಿ ಮೇಲೆ ಹಾಕುದಂತ ಉಂಟಲ್ಲ ಮೇಳದಲ್ಲಿ, ಬಿಳಿ ಎರಡು ಕಪ್ಪೆರಡು. ಆವಾಗೆಲ್ಲ ಬಿಳಿ ಎರಡಕ್ಕೆ ಅವ್ರು ಮಾಡಿಕೊಟ್ಟು ಮಲಗ್ತಿದ್ರು ಪಾಪ ಅವರು. ನಾನು ಮತ್ತೆ ಕಪ್ಪೆರಡು ಹಾಕಿದ್ಕೊಳ್ಳೋದನ್ನ ಹಿಡ್ಕೊಂಡು ಅವ್ರನ್ನ ಎಳಸಿ ಮತ್ತೆ ಅವ್ರನ್ನ ಸುದ್ದಿ ಮಾಡ್ಕೊಂಡು ಬಂದು ಬಾರಿಸ್ತಿದ್ದೆ. ಅಂದ್ರೆ ಆವಾಗ ನಮಗಷ್ಟು ಶ್ರುತಿ ಜ್ಞಾನ ಅದೆಲ್ಲ ಇರಲಿಲ್ಲ. ಕಡೆಗೆ ಸಾಲಿಗ್ರಾಮ್ ಮೇಳಕ್ಕೆ ಬಂದ ಮೇಲೆ ಶ್ರುತಿ ಜ್ಞಾನ ಅಭ್ಯಾಸ ಮಾಡಿಕೊಂಡು ಚಂಡೆ ಇದು ಮಾಡಿದ್ವಿ.
0: ನೀವು ಪ್ರಥಮವಾಗಿ ವೇಷ ಕಟ್ಟಿದ್ದು ಮೇಳದಲ್ಲ ಅಥವಾ ಹವ್ಯಾಸಿಯ ಶಾಲೆಯಲ್ಲಿ ಆ ಥರ?
1: ಶಾಲೆಯಲ್ಲಿ, ಶಾಲೆಯಲ್ಲಿ ಮೊದಲು ವೇಷ ಕಟ್ಟಿ ಶಾಲೆಯಲ್ಲಿ.
0: ಶಾಲೆಯಲ್ಲಿ,
1: ಶಾಲೆಯಲ್ಲಿ ಮಕ್ಕಳ ಮೇಳ, ಯಕ್ಷತರಂಗ ಬಾಲಕರ ಯಕ್ಷಗಾನ ಮೇಳ ಅಂತ ಶಾಂಭವಿ ಶಾಲೆಯಲ್ಲಿ ಎಮ್ ಎನ್ ಮಧ್ಯಸ್ಥರ ನಿರ್ದೇಶನದಲ್ಲಿ ಮೂರು ಪ್ರಸಂಗಗಳನ್ನು ಮಾಡಿದರು. ಭೀಷ್ಮ ವಿಜಯ, ರಾಣಿ ಶಶಿಪ್ರಭೆ, ರತ್ನಾವತಿ ಕಲ್ಯಾಣ, ಅದರಲ್ಲೂ ಮೂರರಲ್ಲೂ ನಾನು ಹಾಸ್ಯ ಪಾತ್ರ ಮಾಡ್ತಿದ್ದೆ. ಅವಾಗ
0: ಮೂರು ಪ್ರಸಂಗದಲ್ಲಿ ಹಾಸ್ಯ,
1: ಹಾಸ್ಯ ಭೀಷ್ಮ ವಿಜಯದಲ್ಲಿ ಸಾಲ್ವನ ದೂತ, ಶಶಿಪ್ರಭೆಯಲ್ಲಿ ಅಜ್ಜಿ, ಕಡೆಗೆ ಇದರಲ್ಲಿ ರತ್ನಾವತಿ ಕಲ್ಯಾಣದಲ್ಲಿ ಮೊದಲು ದರಡವರ ಒಂದು ದೂತ. ಮೂರು ವೇಷ ಮಾಡ್ತೀವಿ,
0: ಮೂರು ವೇಷ ಮಾಡಿ.
1: ಆವಾಗ ಮಕ್ಕಳ ಮೇಳಗಳ ಸ್ಪರ್ಧೆ ನಡೀತಾ ಇತ್ತು ಉಡುಪಿಯಲ್ಲಿ, ಯಕ್ಷಗಾನ ಕಲಾರಂಗದವರದ್ದು. ಆವಾಗ ಮಕ್ಕಳ ಮೇಳ ಸ್ಪರ್ಧೆಯಲ್ಲಿ ಮೂರು ವರ್ಷವೂ ಹಾಸ್ಯದಲ್ಲಿ ನನಗೆ ಪ್ರಥಮ ಬಹುಮಾನ. ಹಾಸ್ಯ ಮಾಡ್ತಾ, ಅದರಿಂದ ಹಾಸ್ಯದ ಒಲವು ಜಾಸ್ತಿ ನನಗೆ.
0: ಈಗ ಚಂಡವಾದಕರಾಗಿ ಸಾಲಿಗ್ರಾಮ್ ಮೇಳಕ್ಕೆ ಸೇರಿ,
1: ಸಾಲಿಗ್ರಾಮ್ ಮೇಳ.
0: ಆಮೇಲೆ ಸಾಲಿಗ್ರಾಮ್ ಮೇಳದಲ್ಲೇ ಮುಂದುವರೆದ್ರ ಅಥವಾ ಬೇರೆ ಮೇಳಗಳಿಗೂ ಹೋದ್ರ?
1: ನಾನು ಅಮೃತೇಶ್ವರ ಮೇಳದಲ್ಲಿ 4 ವರ್ಷ ಬಾಲಗೋಪಾಲ ವೇಷ ಮಾಡಿ ಆದ್ಮೇಲೆ ಹಂದೆಯವರು ಅದನ್ನ ಹಿರೇ ಮಹಾಲಿಂಗೇಶ್ವರ ಮೇಳ ಅಂತ ಮಾಡಿದರು.
0: ಅಮೃತೇಶ್ವರಿ ಮೇಳ
1: ಮೇಳವನ್ನ ಕೋಟ ಹಿರೇ ಮಹಾಲಿಂಗೇಶ್ವರ ಮೇಳ ಅಂತ. ಅದರಲ್ಲಿ ಆವಾಗ ದಾರೇಶ್ವರದವರು ಭಾಗವತರಾಗಿದ್ದರು, ಸುಬ್ರಹ್ಮಣ್ಯ ದಾರೇಶ್ವರದವರು ಮೇನ್ ಭಾಗವತರಾಗಿದ್ದರು. ಆವಾಗ ನಾನು ಒತ್ತು ಚಂಡೆ ಮಾಡ್ತಿದ್ದೆ ಅಲ್ಲಿ, ಹೊಳೆಗದ್ದೆ ಗಜಾನ ಮಂಡಾರ ಮೇನ್ ಚಂಡೆ, ನಾನು ಒತ್ತು ಚಂಡೆ ಬಾರಿಸ್ತಿದ್ದೆ. ಅಲ್ಲಿಂದ ಚಂಡೆ ಬಾರಿಸ್ಲಿಕ್ಕೆ ಶುರು ಮಾಡಿದ್ದೆ. ಚಂಡೆ ಬಾರಿಸುವಾಗ ಅವರು ಮೇನ್ ಚಂಡೆ, ನಾನು ಒತ್ತು ಚಂಡೆ, ಒತ್ತು ಚಂಡೆ ಮಾಡಿ ವೇಷ ಮಾಡ್ತಿದ್ದೆ ನಾನು.
0: ಅವ್ರು ಚಂಡಕ್ಕೆ ಬಂದ ಮೇಲೆ ನೀವು
1: ವೇಷಕ್ಕೆ ಹೋಗ್ತಿದ್ದೆ. ಅದರಲ್ಲಿ ಕಡೆಗೆ 1 ವರ್ಷ ಹಿರೇಮಾಲಿಂಗೇಶ್ವರ ಮೇಳ, ಕಡೆಗೆ ಹಂದೆಯವರಿಗೆ ಮೇಳ ನಡೆಸ್ಕೊಳ್ಲಿಕ್ಕೆ ಆಗದೆ ಏನೋ ಆರ್ಥಿಕ ಪರಿಸ್ಥಿತಿ, ಏನೋ ಅವ್ರದ್ದು ಸಂಬಂಧ, ಯಜಮಾನರಿಗೆ ಸಂಬಂಧಪಟ್ಟದ್ದು. ನಾವು ಅವರು ಪಂಚಲಿಂಗೇಶ್ವರ ಮೇಳ ಅಂತ ಪುರ್ಲೆ ರಾಮಚಂದ್ರ ಹೆಗಡೆಯವರಂತ ಪಂಚಲಿಂಗೇಶ್ವರ ಮೇಳ ಮಾಡಿದರು. ಅಲ್ಲಿ 1 ವರ್ಷ ಅಲ್ಲಿಯೂ ಚಂಡೆಗಾರಿಕೆ ಮಾಡಿದೆ.
0: ಆಮೇಲೆ ಸಾಲಿಗ್ರಾಮವೇ
1: ಅಲ್ಲ, ಅಲ್ಲಿ 1 ವರ್ಷ ಮಾಡಿ ಆದಮೇಲೆ ಸೌಕೂರಲ್ಲಿ 1 ವರ್ಷ ಮಾಡಿದೆ. 3 ವರ್ಷ ಚಂಡೆಗಾರಿಕೆ, ಕಡೆಗೆ ಅದ ಮೇಲೆ ಸಾಲಿಗ್ರಾಮ್ ಮೇಳವನ್ನು ಸೇರಿದ್ದು. ಸಾಲಿಗ್ರಾಮ್ ಮೇಳ ಸೇರಿ 39 ವರ್ಷ ಸಾಲಿಗ್ರಾಮ್ ಮೇಳದಲ್ಲಿ ತಿರುಗಾಟ ಮಾಡಿ.
0: 39 ವರ್ಷ ಒಂದೇ ಮೇಳ,
1: ಒಂದೇ ಮೇಳದಲ್ಲಿ
0: ಮೇಳ ಬದಲಾಯಿಸ
1: ಬದಲಾಯಿಸಲಿಲ್ಲ.
0: ಈಗ ಮೇಳದಿಂದ ನಿವೃತ್ತಿ ತಕೊಂಡು ಎಷ್ಟು ಟೈಮ್ ಆಯ್ತು? ಎಷ್ಟು ವರ್ಷ?
1: 2 ವರ್ಷ ಆಯ್ತು.
0: 2 ವರ್ಷ ಆಯ್ತು.
1: 2 ವರ್ಷ ಆಯ್ತು.
0: ಈಗ ನಿಮ್ 39 ವರ್ಷದ ಈ ಜರ್ನಿ ಇತ್ತಲ್ಲ, ಇದರಲ್ಲಿ ನಿಮ್ಗೆ ಅತ್ಯಂತ ಇಷ್ಟದ ಭಾಗವತಿಕೆ ಯಾರದ್ದು? ಅಂದ್ರೆ ನಿಮ್ಗೆ ಚಂಡ ಬಾರಿಸ್ಲಿಕ್ಕೆ ಅವ್ರ ಭಾಗವತಿಕೆ ಇದ್ರೆ ಭಾರಿ ಖುಷಿ, ಅಂತ ಭಾಗವತರು ಯಾರದಾದ್ರು ಹೇಳೋದಾದ್ರೆ?
1: ಹೇಳೋದಾದ್ರೆ ಎಲ್ಲಾ ನನಗೊಂದು ಸಂತೋಷದ ವಿಷಯ ಅಂತ ಹೇಳಿದ್ರೆ, ನೀವು ಪ್ರಶ್ನೆ ಕೇಳಿದ್ದು ಯಾವ ಭಾಗವತರು ಇಷ್ಟ ಅಂತ, ಅದು ನಾವು ಯಾವ ಭಾಗವತರನ್ನು ನಿಷ್ಠೂರ ಮಾಡಬಾರದು, ನಾವು ಯಾರನ್ನು ದೂರಲೂಬಾರದು. ಎಲ್ಲಾ ಭಾಗವತರೊಟ್ಟಿಗೆ ನಂದ ಸೌಭಾಗ್ಯ ಅಂತ ಹೇಳ್ತೇನೆ. ಕರ್ತೋಕ ಮಂಜುನಾಥ ಭಾಗವತರಿಂದ ಹಿಡಿದು ಈಗಿನ ರಾಘವೇಂದ್ರ ಆಚಾರ್ಯರಾಗಲಿ ಅಥವಾ ಚಂದ್ರಕಾಂತರ ಮೂಡುಬೆಳ್ಳೆಯವರಾಗಲಿ ಅಥವಾ ಈಗ ಇನ್ನೂ ಸಣ್ಣ ಭಾಗವತರು ಗಣೇಶ ಬಿಲ್ಲಾಡಿ ಆಗಲಿ, ಅಲ್ಲಿವರೆಗಿನ ಎಲ್ಲಾ ಭಾಗವತರೊಟ್ಟಿಗೂ ಚಂಡೆ ಬಾರಿಸಿದ್ದೇನೆ. ಆದ್ರೆ ನನಗೆ ಖುಷಿ ಕೊಟ್ಟದಂದ್ರೆ, ನನಗೆ ಸಾಲಿಗ್ರಾಮ್ ಮೇಳಕ್ಕೆ ನನ್ನನ್ನು ಸೇರಿಸಿದಂತ ಭಾಗವತರ ಅಂತ ಯೋಗಪುರ ವರ್ತಕರು ಕಾಳಿಂಗನವ್ರ ಭಾಗವತಿಗೆ ಖುಷಿ ಕೊಟ್ಟಿದೆ. ದಾರೇಶ್ವರದವ್ರ ಭಾಗವತಿಗೆ ಖುಷಿ, ಎಲ್ಲಾ ಭಾಗವತರೊಟ್ಟಿಗೆ ಖುಷಿ ಕೊಟ್ಟಿದೆ. ಅತ್ಯಂತ ಖುಷಿ ಕೊಟ್ಟದಂದ್ರೆ ನನಗೆ ಅವರೊಟ್ಟಿಗೆ ಬಾರಿಸುವ ಯೋಗ ಸಿಕ್ಕಿತ್ತ ಕಾಳಿಂಗನವ್ರೊಟ್ಟಿಗೆ. ಕಾಳಿಂಗನವ್ರೊಟ್ಟಿಗೆ ಬಾರಿಸಿದ್ದೇನೆ, ಉಪ್ಪೂರು ಭಾಗವತರೊಟ್ಟಿಗೆ ಬಾರಿಸಿದ್ದೇನೆ. ಅದೇ ಹೇಳಿದ್ನಲ್ಲ, ಎಲ್ಲ ಭಾಗವತರು ಎಲ್ಲ ಮದ್ಲೆಗಾರರೊಟ್ಟಿಗೂ ಚಂಡೆ ಬಾರಿಸಿದ್ದೇನೆ.
0: ಸಾಧಾರಣ 2-3 ಪೀಳಿಗೆ ಭಾಗವತರೊಟ್ಟಿಗೆ ಕೆಲಸ ಮಾಡಿದ್ದೀರಿ?
1: ಚಂಡ ಕೆಲಸ ಮಾಡಿದ್ದೇನೆ. ಅಷ್ಟೇ ಅಲ್ಲದೆ ತೆಂಕಿನ ಭಾಗವತರೊಟ್ಟಿಗೂ ಕೆಲಸ ಮಾಡಿದ್ದೇನೆ.
0: ನಾ ಅದನ್ನ ಕೇಳಿ ಕಂದಿದ್ದೆ, ನೀವು ತೆಂಕಿನ ಚಂಡೆ ಎಲ್ಲಿ ಕಲ್ತ್ರಿ?
1: ತೆಂಕಿನ ಚಂಡೆ ಕಲೀಲಿಲ್ಲ ನಾನು. ನನ್ನನ್ನ ನಾನು ಸಾಲಿಗ್ರಾಮ್ ಮೇಳದಲ್ಲಿ ಇರುವಾಗ ನಮ್ಮ ಯಜಮಾನರದೇ ಮಂಗಳಾದೇವಿ ಮೇಳ ಅಂತ ಇತ್ತು, ಪಿ ಕಿಶನ್ ಹೆಗಡೆಯವರು. ಆ ಮೇಳದಲ್ಲಿ ಚಂಡೆಗಾರರು ಕೆಲವು ದಿವಸ ಸಸೂತ್ರ ಇರುವುದಿಲ್ಲ, ಅಂದ್ರೆ ಕಾಯಂ ಚಂಡೆಗಾರ ಅಂತ ಇರಲಿಲ್ಲ. ಆವಾಗ ಯಾರಾದರೂ ರಜೆ ಮಾಡಿದ್ರೆ, ಏ ಮಾಡಿ ನೀನಲ್ಲ ಒಂದ್ ಸ್ವಲ್ಪ ಹೋಗಿ ಮಾರಾಯ ಅಂತಿದ್ರು. ಆವಾಗ ನಾನು ಆ ತೆಂಕಿನ ಹೊರಡಿಕೆ ನನಗೆ ಬರುವುದಿಲ್ಲ, ಹೊರಡಿಕೆ ನಮ್ಮ ಕೋಲಲ್ಲಿ ನಾನು ಮಾಡ್ತಾ ಇದ್ದೆ. ಚಂಡೆ ಬಾರಿಸ್ತಿದ್ದೆ ಯಾಕೆ ಕೇಳಿದ್ರೆ, ಅಲ್ಲಿ ಒಬ್ರು ತೋರಿಸಿಕೊಡೋರು ಇದ್ರೆ ಮದ್ಲೆಗಾರರು, ನಾವು ಅವರೊಟ್ಟಿಗೆ ಅನುಸರಣೆಯಾಗಿ ಹೋಗಬಹುದು, ಏನೂ ತೊಂದರೆ ಆಗದಿದ್ದಂಗೆ. ನಾನು ತೆಂಕಿನಲ್ಲಿ ಪರಿಪೂರ್ಣ ಅಂತಲ್ಲ, ಅವರೊಟ್ಟಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿದ್ದೇನೆ, ಯಾರಿಗೂ ಇಷ್ಟೊಂದು ತೊಂದರೆ ಆಗಲಿಲ್ಲ. ಆದರೆ ಇನ್ನಿಂದ ಈಗ ಧರ್ಮಸ್ಥಳ ಮೇಳದಲ್ಲಾಗಲಿ, ಮಂಗಳಾದೇವಿ ಮೇಳದಲ್ಲಾಗಲಿ, ಅಥವಾ ಈ ಕಠಿಣ ಮೇಳದಲ್ಲಾಗಲಿ, ಯಾರೇ ಆಗಲಿ ಈಗ ಹೋದರೂ ಹೋಯ್ ಶಿವಣ್ಣ ಸೇವೆ ಮಾಡೋದು ಇಲ್ಲೋ ಕೇಳ್ತಾರೆ ಅಂದರೆ ಯಾರಿಗೂ ನಾನು ಆವಾಗ ನನಗನ್ನಿಸ್ತು ಹೋ ನನ್ನಿಂದ ಯಾರಿಗೂ ತೊಂದರೆ ಆಗಲಿಲ್ಲ. ಆದರೂ ನಾನು ಭಾರಿಸಿಯಾದ ಮೇಲೆ ಅವ್ರ ಹತ್ರ ಕೇಳ್ತೇನೆ ನಿಮ್ಮ ಹತ್ರ ನಿಮಗೇನು ತೊಂದರೆ ಆಯ್ತೇನೋ, ಯಾಕಂದರೆ ಮೊದಲೇ ಅವರು ತೋರಿಸಿಕೊಟ್ರೆ ನಮ್ಗೆ ಅನುಕೂಲ. ಈಗ ಮೊದಲೇ ಅವನು ಬಡಗಿನವ ನಾನು ಬಡಗಿನವನು ಅದ್ರ ಬಾರಿ ಕಷ್ಟ, ಭಾಗವತರಿಗೂ ಕಷ್ಟ. ಅದಕ್ಕೆ ತೆಂಕಿನವರು ಹಾಗೆ ತೋರಿಸಿಕೊಟ್ಟು ನಮ್ಮನ್ನು ಅವರ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಆದ್ರಿಂದ ನನಗೆ ತೆಂಕಿನ ಬಾರಿಸ್ಲಿಕ್ಕೆ ಅನುಕೂಲ ಆಯಿತು.
0: ನಾನು ಸುಮಾರು ಸಲ ನೋಡಿದ್ದೆ ನಿಮ್ಮನ್ನು ಅಂದ್ರೆ ತೆಂಕಿನ ರಂಗಸ್ಥಳದಲ್ಲಿ ಚಂಡೆ ಬಾರಿಸಿದ್ದನ್ನು, ಹಾಗಾಗಿ ಇದನ್ನು ಕೇಳಿದ್ದು ನಿಮ್ಗೆ. ಈಗ ಚಂಡೆಗಾರನಾದವನಿಗೆ ಭಾಗವತರೊಟ್ಟಿ ಈಗ ರಂಗಸ್ಥಳದಲ್ಲಿ ಕೂತು ಗಟ್ಟಿ ಮಾತಾಡು ಗಾತಿಲ್ಲ, ಈಗ ಎಂತ ಸಣ್ಣ ಎಲ್ಲ ಎಂತಾದ್ರೂ ವಿಷಯ ಆಚೆಚೆ ಮಾಡೋದಾರು ಮಾಡ್ಕೊಳಕ್ ಅದು ಹೇಗೆ ಅರ್ಥ ಮಾಡ್ಕೊಂಬುದು
1: ಅದು ಹೇಗೆ ಕೇಳಿದ್ರೆ, ಈಗ ಭಾಗವತರು ನಮ್ಗೆ ಮೊದಲೇ ಸೂಚನೆ ಕೊಡ್ತಾರೆ ಇಂಥ ಪದ್ಯಕ್ಕೆ ಹೀಗೆ ಅಂತ, ಅಥವಾ ನಮ್ಮ ಭಾಗವತರು ಮೊದಲೆಗಾರರ ಹತ್ರ ಹೇಳ್ತಾರೆ, ಮೊದಲೆಗಾರರು ನಮ್ಗೆ ಹತ್ರ ಇರ್ತಾರಲ್ಲ ಅವ್ರ ಹತ್ರ ಹೇಳ್ತಾರೆ ಅವನ ಹತ್ರ ಹೀಗಂತ ಹೇಳಿ ಅಂತ. ಏನಂದ್ರು ರಂಗಸ್ಥಳದಲ್ಲಿ ನಿರ್ದೇಶಕ ಭಾಗವತನೆ, ಭಾಗವತ ಆದ ಮೇಲೆ ಮೊದಲೇ ಚಂಡೆಗಾರ,
0: ಭಾಗವತ ಒಂದೇ ವೇಷಧಾರಿ ಅಂತ ಹೇಳ್ತಾರೆ,
1: ಪ್ರಧಾನ ವೇಷಧಾರಿಯೇ ಭಾಗವತರ. ಭಾಗವತರ ಆಡಿದ ಮಾತಿನ ಮೇಲೆ ನಾವು ಹೋಗ್ಬೇಕು, ಬಿಟ್ರೆ ನಾವು ನಮ್ಮಿಂದೇ ನಮ್ದೇ ಒಂದು ತೋರಿಸ್ಕೊಳ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಆದ್ರೂ ಹಾಗೆ. ಯಕ್ಷಗಾನದಲ್ಲಿ ಭಾಗವತ ಮೊದಲೆಗಾರ ಚಂಡೆಗಾರ ಮೂರು ಜನ ಹೊಂದಾಣಿಕೆಯಲ್ಲಿ ಇದ್ರೆ ಮಾತ್ರ ಒಂದು ಯಕ್ಷಗಾನ ಪ್ರದರ್ಶನ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮ ಒಳ್ಳೇದಾಗಲಿಕ್ಕೆ ಎಸ್ಎಸ್ ಆಗಲಿಕ್ಕೆ ಕಾರಣ ಆಗ್ತದೆ. ಆದ್ದರಿಂದ ಭಾಗವತರು ನಮಗೆ ಸೂಚನೆ ಕೊಡ್ತಾರೆ, ಅಥವಾ ರಂಗಕ್ಕೆ ಹೋಗಬೇಕಿದ್ರೆ ಮೊದಲೇ ಈಗ ಯಾರದಾದರೂ ಪಾಂಡವರು ಡೊಲಗುದೋ ಅಥವಾ ಬಣ್ಣದ ವೇಷದ್ದೋ ಏನಾದರೂ ವಿಶೇಷತೆ ಏನಾದರೂ ಇದ್ದರೆ ಮೊದಲೇ ಹೇಳಿಬಿಡ್ತಾರೆ ಹೀಗೆ ಹೀಗೆ ಉಂಟು ಅಂತ. ಅಲ್ಲಿದ್ದರೂ ಅಲ್ಲೇ ನಮಗೆ ಮೊದಲೆಗಾರ ಹತ್ರ ಹೇಳಿ ನಮಗೆ ಹೇಳಿಸ್ತಾರೆ, ಆವಾಗ ನಮಗೇನು ತೊಡಕಾಗುವುದಿಲ್ಲ, ಹಾಗಾಗಿ ತೊಂದರೆ ಇಲ್ಲ.
0: ಈಗ ಕೆಲವು ಈ ಕುಣಿತದ ಪದ್ಯಗಳು ಅಂತಿರುತ್ತೆ ವನವಿಹಾರದ ಪದ್ಯ, ಅದರಲ್ಲೆಲ್ಲ ಈ ಮೊದಲ ಚಂಡೆ ಜುಗಲ್ ಬಂದಿ ತುಂಬಾ ಮಾಡ್ತಾರೆ, ಅದಕ್ಕೆ ಮೊದಲೆಗಾರರಿಗೂ ಚಂಡೆ ಅವರಿಗೂ ಇರಬೇಕಾದ ಹೊಂದಾಣಿಕೆ ಅದು ಹೇಗೆ?
1: ಅದು ಹೊಂದಾಣಿಕೆ ಅಂತ ಹೇಳಿದ್ರೆ ನಾವು ಅದು ಒಂದು ಮನೆಯಲ್ಲಿ ಸಂಸಾರದವರು ಹೇಗಿರ್ತಾರೋ ಹಾಗೆ ಅಷ್ಟು ರೀತಿಯಲ್ಲಿ ಹೊಂದಾಣಿಕೆಯಲ್ಲಿ ಇರಬೇಕು. ಈಗ ನಾವನ್ನು ಒಂದು ಬಾರಿಸಿ ಕೈದ್ ಮಾಡಿದ ಮೇಲೆ ಅವರು ಬಾರಿಸ್ಬೇಕು, ಈಗ ನಾನು ಅವರು ಒಟ್ಟು ಬಾರಿಸ್ತು ಹೋದ್ರೆ ಈ ಜುಗಲ್ ಬಂದಿ ಅಂತ ದಾರಿ ಮೇಲೆ ಬಿದ್ದು ಹೋಗ್ತದೆ, ಅದು ಏನು ಪ್ರಯೋಜನ ಇಲ್ಲ.
0: ಎರಡು
1: ಅರ್ಥ ಆಗುದಿಲ್ಲ. ನಾವು ಅವರು ಹೊಂದಾಣಿಕೆ ಮಾಡಿಕೊಂಡು ಹೀಗೆ ಹೀಗೆ ಮಾಡುವ ಅಂತ ಒಂದ್ ಸ್ವಲ್ಪ ಮೊದಲೇ ಮಾತಾಡಿಕೊಂಡು ರಂಗದಲ್ಲಿ ನಾವು ಅದನ್ನ ಪ್ರದರ್ಶನ ಪ್ರಯೋಗ ಮಾಡಿದ್ರೆ ಪ್ರದರ್ಶನ ಒಳ್ಳೇದಾಗ್ತದೆ, ಹಾಗೆ ಮಾಡ್ಕೊಳ್ಬೇಕು.
0: ಈಗ ಅಂತದ್ದೆ ವನವಿಹಾರದ ಪದ್ಯಗಳಲ್ಲೆಲ್ಲ ಕಲಾವಿದರು ಹೇಗೆ ಕುಣಿತರು ಅದಕ್ಕೆ ನೀವು ಚಂಡೆ ನುಡಿಸುದಾ ಅಲ್ಲ ಹೇಗೆ? ಕಲಾವಿದರು ನಿಮ್ಗೆ ಹೊಂದಾಣಿಕೆ ಆಗ್ಬೇಕಲ್ಲ, ಕುಣಿಯುವವರಿಗೆ ನೀವು ಹೊಂದ್ಕೊಂಡು ಹೋಗುದಾ ಹೇಗೆ ಅಂತ?
1: ಅದೀಗ ಮೊದಲು ನನಗೆ ಎಲ್ಲಾ ಸಂದರ್ಶನದಲ್ಲೂ ಹೇಳಿದ್ದೆ ಅದನ್ನ ಈಗ ಇಲ್ಲಿ ಹೇಳ್ಬೇಕ. ಮೊದಲು ನಾವುಡ್ರು ಉಪ್ಪೂರು ಭಾಗವತರು, ನಾವುಡ್ರು ದಾರೇಶ್ವರರು, ನೆಬ್ಬೂರರು, ಕೆ ಪಿ ಹೆಗಡೆಯವರು, ಇಷ್ಟೋ ಜನ ಭಾಗವತರಿದ್ದಾಗ, ಪ್ರಧಾನ ಭಾಗವತರಿದ್ದಾಗ ಹಿಮ್ಮೇಳದವರು ಹೇಗೆ ಬಾರಿಸ್ತಾ ಇದ್ದಾರೋ ಅದಕ್ಕೆ ಕಲಾವಿದರು ಕುಣಿತಾ ಇದ್ರು. ಈಗಿನ ವಾತಾವರಣದಲ್ಲಿ ಕಲಾವಿದರು ಏನು ಕುಣಿತಾರೋ ಅದನ್ನು ನಾವು ಬಾರಿಸಲೇಬೇಕು, ಈಗ ಹೊಂದಾಣಿಕೆ
0: ಮಾಡ್ಕೊಳ್ಳೇಬೇಕು.
1: ಮಾಡ್ಕೊಳ್ಳದೇ ಇದ್ರೆ ನಮಗೂ ಅವರಿಗೂ ನಿಷ್ಠುರ ಆಗ್ತದೆ, ಯಜಮಾನಿಗೆ ಮೇಳದಲ್ಲಿ ಕಷ್ಟ ಆಗ್ತದೆ, ಯಜಮಾನನಿಗೆ ಅವನನ್ನು ಬಿಡುವಾಗೂ ಇಲ್ಲ ನಮ್ಮನ್ನು ಬಿಡುವಾಗೂ ಇಲ್ಲ. ಆದ್ದರಿಂದ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗಲೇಬೇಕು. ಈಗ ಏನಾಯ್ತು ಕೇಳಿದ್ರೆ ಈಗಿನ ಯುವ ಕಲಾವಿದರಲ್ಲ ಅವರು ಕುಣಿತು ನೋಡಿಯೇ ನಾವು ಬಾರಿಸಬೇಕಾಗ್ತದೆ, ಅದು ಉಪಾಯ ಇಲ್ಲ. ಕ್ರಮ ಹೇಗೆ ಕೇಳಿದ್ರೆ ಹಿಮ್ಮೇಳದವ್ರು ಬಾರಿಸಿದ್ದು ಅವ್ರು ಕುಣಿಬೇಕು. ಈಗ ಅದಿಲ್ಲ, ಈಗ ಯಾವ ಮೇಳದಲ್ಲೂ ಇಲ್ಲ ಅದು, ಅವ್ರು ಕುಣಿದದನ್ನು ನಾವು ಬಾರಿಸುವ ಪರಿಸ್ಥಿತಿ ಆಗಿದೆ. ಅದ್ರ ಬಗ್ಗೆ ಬೇಜಾರಿಲ್ಲ, ಆದ್ರೂ ಅವರು ಮೊದಲೇ ಈಗ ಅವ್ರು ಏನಾದರೂ ಹೊಸತನ ತೋರಿಸುತ್ತಿದ್ರೆ ನಮ್ಮ ಹತ್ರ ಒಂದು ಹೇಳ್ಕೊಂಡು ಮಾಡಿದ್ರೆ ನಮ್ಗೆ ಅನುಕೂಲ. ಈಗ ಕೆಲವು ಸರಿ ಆಗುದುಂಟು, ಅದು ಅವ್ರ ತಪ್ಪು ಆಗಿರ್ಬೋದು ನಮ್ಮ ತಪ್ಪು ಆಗಿರ್ಬೋದು. ಈಗ ಒಂದು ಸ್ಟೆಪ್ ಕುಣಿತಾರೆ ಅವರು, ಆ ಹೊಸ ಸ್ಟೆಪ್ ಕುಣಿದ್ರು ಅಂತ ನಾವು ಅದನ್ನು ಒಂದು ನಮಗೆ ಗೊತ್ತಾಗುವುದಿಲ್ಲ. ಎರಡನೇ ನಾವು ಬಾರಿಸ್ಲಿಕ್ಕೆ ಅದು ಹೋಗುವಾಗ ಅವರು ಆ ಸ್ಟೆಪ್ ಬದಲು ಮಾಡಿ ಬೇರೆ ಸ್ಟೆಪ್ ಕುಣಿ ಶುರು ಮಾಡ್ತಾರೆ, ಆವಾಗ ಅಲ್ಲೆಲ್ಲ ಗೊಂದಲ ಆಗ್ತದೆ. ಈಗ ನಾವು ಮೇಳದಲ್ಲಿ ಒಂದೇ ಟೀಮ್ನಲ್ಲಿ ಇರುವುದಾದ್ರೆ ಅವ್ರು ಏನು ಕುಣಿತಾರೆ ನಮ್ಗೆ ಅವ್ರನ್ನ ನೋಡೋದೇ ಬೇಡ,
0: ಗೊತ್ತಿರ
1: ಬೇಡ ಇವರು ಏನ್ ಕುಣಿತಾರೆ ಅಂತ ಗೊತ್ತಾಗ್ತದೆ. ಆ ಚಾಲ್ ಶುರು ಮಾಡುವಾಗಲೇ ಗೊತ್ತಾಗ್ತದೆ. ಅದೇ ಈ ಮಳೆಗಾಲದ ಆಟದಲ್ಲಿ ಬೇರೆ ಬೇರೆ ಕಲಾವಿದ್ರಲ್ಲ,
0: ಬೇರೆ ಬೇರೆ ಮೇಳದ ಕಲಾವಿದ್ರು,
1: ಆವಾಗ ಒಂದ್ ಸ್ವಲ್ಪ ನಾವು ಅದ್ರ ಬಗ್ಗೆ ನಿಗಾ ಇಡಬೇಕಾಗತ್ತೆ ಅಷ್ಟೇ.
0: ಆಮೇಲೆ ನಿಮ್ಗೀಗ ಇಷ್ಟು ವರ್ಷದ ತಿರುಗಾಟದಲ್ಲ ಈಗ ಯಾವ ಕಲಾವಿದ್ರಿಗೆ ಚಂಡೆ ಚಂಡೆ ನುಡ್ಸುದ್ ನಂಗೆ ದೊಡ್ಡ ಟಾಸ್ಕ್, ಅಯ್ಯೋ ಇವರ ಮಾರ ಇವ್ರಿಗೆ ನಾನ್ ನುಡ್ಸುದ ಅಂತ ಈಗಲ್ಲ ಮೊದ್ಲು ಮೊದ್ಲು ನಿಮ್ಗೆ ಅನ್ಸದಿತ್ತ ಯಾವತ್ತಾದ್ರು?
1: ಉಂಟು. ಮಾಬಲ ಹೆಗಡೆ ಅವರಿಗೆಲ್ಲ ನಾವು ಬಾರಿಸುವ ಯೋಗ್ಯತೆ ಇದ್ದವರೇ ಅಲ್ಲ. ಮಾಬಲ ಹೆಗಡೆ ಅವರ ವೇಷಕ್ಕೆ, ಚಿಟ್ಟಾಣಿಯವರ ವೇಷಕ್ಕೆ ಅದಕ್ಕೆಲ್ಲ ಬಾರಿಸುವಾಗ ನಮ್ಗೆ ಕೈಕಾಲು ಗಡಗಡ ಅಂತಿತ್ತು. ಯಾಕಂದ್ರೆ ಅವರ ಯೋಗ್ಯತೆಗೆ ನಾವೆಲ್ಲ ಅಲ್ಲ, ನಮ್ ಗುರುಗಳು ಅಂತವ್ರು ಬೇಕು, ರಾಮಕೃಷ್ಣ ಮಂದರ್ತಿಯವರು ಇಂಥವ್ರು ಬೇಕು. ನಮಗೆ ಹೆದರಿಕೆ ಆಗ್ತಿತ್ತು, ಆದರೂ ಅವರೇ ನಮ್ಮನ್ನು ಹುರಿದು ಮುಸ್ಕೊಂಡು ನೀನು ಹೆದರ್ಬೇಡವಾ, ನಾವೆಲ್ಲ ಇದ್ದೇವೆ, ಏನು ತೊಂದರೆ ಇಲ್ಲ, ಸುಧಾರಿಸ್ಕೊಂಡು ಬಾರಿಸು ಮರಾಯ ಅಂತ ನಮ್ಗೆ ಅವರು ಪ್ರೋತ್ಸಾಹ ಕೊಟ್ಟು ನಮ್ಮನ್ನು ಒಂದು ಚಂಡೆಗಾರನಾಗಿ ಬೆಳೀಲಿಕ್ಕೆ ಅವಕಾಶ ಕೊಟ್ಟು ಅವರೆಲ್ಲ ಇದು ಮಾಡಿದ್ದಾರೆ. ಆದ್ದರಿಂದ ನಮಗೆ ಅದು ಬಾರಿಸುವಾಗ ಹೆದರಿಕೆ ಆಗ್ತದೆ. ದೊಡ್ಡ ಕಲಾವಿದರು ಅದಕ್ಕಂತೂ ಮಾಬಲ ಹೆಗಡೆಯವರಂದ್ರೆ ಮೇರೋ ಕಲಾವಿದರು ಅವರು, ಅವ್ರ ಬಗ್ಗೆ ಹೆದರಿಕೆಯೇ ನಮಗೆ. ಅವರು ಪದ್ಯವನ್ನು ರಂಗದಲ್ಲಿ ಹೇಳ್ತಾರೆ, ಪದ್ಯ ಹೇಳ್ಕೊಂಡು ಕುಣಿತಾರೆ. ಮತ್ತು ಅವರದ್ದು ಈ ಶಿವರಾಮ್ ಕಾರಂತರ ಬೇಲೆಯ ಹಾಗೆ ಒಂದು ಸ್ವಲ್ಪ ಕುಣಿತಗಳೆಲ್ಲ ಉಂಟು ಅವ್ರದ್ದು. ಆ ಕುಣಿತಗಳು ಈಗ ನಮ್ಮ KG ಮಂಜುನಾಥ ಅಂತ ಅವರು ಮಾಡ್ತಾರೆ ಆ ಕುಣಿತಗಳನ್ನೆಲ್ಲ.
0: ಯಾವ ಮೇಳದಲ್ಲಿದ್ರು
1: ಅವರು? ಮೇಳಕ್ಕೆ ಹೋಗುದಿಲ್ಲ. KJ ಮಂಜುನಾಥ ರಾವ್ ಅಂತ ಸಾಕೇತ ಕಲಾವಿದರು, ಸಾಕೇತ ಕಲಾವಿದರು ಅವರು ಮಾಡ್ತಾರೆ. ಕೆಲವರು ಬೆರಳೆ ಎಣಿಕೆ ಅವರು ಮಾಡ್ತಾರೆ, ಶಶಾಂಕ್ ಪಟೇಲ್ ಮಾಡ್ತಾನೆ ಅದನ್ನ. ನಾನು ಹೇಳೋದು ಹಾಗಿದ್ದೆಲ್ಲ ಕುಣಿತ ಉಂಟು, ನಾವು ಅದನ್ನೆಲ್ಲ ನೋಡಿಕೊಂಡು ನಾವು ಅದನ್ನು ಪಾಲಿಸಿಕೊಂಡು ಬಾರಿಸ್ಕೊಂಡು ಹೋದರೆ ಅನುಕೂಲ ಆಗ್ತದೆ. ಬಾರಿಸ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಆದ್ರೆ ನಮ್ಗೆ ಆ ಧೈರ್ಯ ಬೇಕಲ್ಲ, ಧೈರ್ಯದಲ್ಲಿ ಮುನ್ನುಗ್ಬೇಕಲ್ಲ.
0: ಈಗ ಒಂದು ಪ್ರಸಂಗದಲ್ಲಿ ಹಲವಾರು ಸನ್ನಿವೇಶಗಳಿರುತ್ತೆ, ಭಾವನಾತ್ಮಕ ಇರುತ್ತೆ, ವೀರರಸದ ಸನ್ನಿವೇಶ ಇರುತ್ತೆ, ಮತ್ತೆ ಹಾಸ್ಯದ ಸನ್ನಿವೇಶ ಇರುತ್ತೆ. ಆ ಎಲ್ಲಾ ಸನ್ನಿವೇಶದಲ್ಲಿ ಯಾವ ಸನ್ನಿವೇಶಕ್ಕೆ ಚಂಡೆ ನುಡಿಸೋದು ಅತಿ ಕಷ್ಟ ಅಂತ ನಿಮ್ಗೆ ಅನ್ಸಿದೆ?
1: ಅತಿ ಕಷ್ಟ ಅಂತ ಹೇಳಿದ್ರೆ ಮೊದ್ಲು ಬರ್ಸೋ ಕಷ್ಟ ಆಗ್ತಿತ್ತು, ಈಗ
0: ಈಗಲ್ಲ,
1: ಮೊದ್ಲು ಕಷ್ಟ ಆಗ್ತಿತ್ತು. ಯಾಕಂದ್ರೆ ಈ ರೂಪಕ ತಾಳದ ಪದ್ಯ, ಈ ಒನವಿಯಾರದ ಪದ್ಯ, ರೂಪಕ ತಾಳದ ಪದ್ಯ, ತಿರುಳೆ ತಾಳದ ಪದ್ಯ, ಈ ಮಸ್ತ್ ಚಾಲಗಳೆಲ್ಲ, ಈಗ ಚಾಲಗಳು ಮಸ್ತ್ ಕುಣಿತಾರಲ್ಲ, ಆವಾಗ ನಮ್ಗೆ ಅದು ಚಾಲೆಂಜ್ ಆಗಿತ್ತು. ಮತ್ತೆ ಜೋರಿನ ಪದ್ಯ ಈಗ ಹಾಕದ್ಕೊಳ್ಳೋ ಮಂಡಿ, ಎಷ್ಟೊಂದು ಮಂಡಿ ಹಾಕ್ತಾರೋ ಅಷ್ಟೊರಿಗೆ ಹೊರಡಿಕೆ ಬಾರಿಸ್ಬೇಕು, ಅಷ್ಟೊತ್ತು ನಾವು ತಾಕತ್ತು ಇಟ್ಕೊಂಡು ಬಾರಿಸ್ಬೇಕು. ಕೆಲವು ಚಂಡೆಗಾರರು ಇಂತಿಷ್ಟೇ ಅಂತ ಲೆಕ್ಕಾಚಾರ ಉಂಟು. ಈಗ ನಮ್ಮ ಗುರುಗಳಾಗಲಿ ರಾಕೇಶ್ ಅಣ್ಣ ಆಗಲಿ ಎಷ್ಟು ಹೊರಡಿಕೆ ಅಷ್ಟೇ ಬಾರಿಸಿ ಇದು ಮಾಡ್ತಾರೆ ಅವರು. ಅಂದರೆ ಒಂದು ಅಷ್ಟೇ ಆಗಬೇಕು, ಅದಕ್ಕಿಂತ ಹೆಚ್ಚಾಗಬಾರ್ದಂತ. ಈ ಹುಡುಗರ ಮಕ್ಕಳಿಗೆ ಉಮೇದು ಇರ್ತದಲ್ಲ, ನಾವು ಉಮೇದು ಇದ್ದಷ್ಟು ಬಾರಿಸ್ತೇವೆ.
0: ಹಾಗಾದ್ರೆ ಮೊದಲು ಈಗ ಮಂಡಿ ಹಾಕುದಾದ್ರೂ ಇಷ್ಟೇ ಹಾಕಬೇಕು ಅಂತ ನಿರ್ದಿಷ್ಟ ಪ್ರಮಾಣ ಇದ್ದಿತ್ತು ಮೊದಲು?
1: ಇದ್ದಿತ್ತು, ಇದ್ದಿತ್ತು. ಈಗ ಅದೆಲ್ಲ ಎಷ್ಟು ಅವರು ಖುಷಿ ಬಂದಷ್ಟು ಹಾಕ್ತಾರೆ ಅವರಿಗೆ, ಯಾ ಇನ್ನು ಸಾಕನ್ನುವರೆಗೂ ಮಂಡಿ ಹಾಕ್ತಾ ಇರ್ತಾರೆ. ಭಾಗವತ ತಾಳ ಕೊಟ್ಟಿದ್ರು ಅವ್ರು ಕೇಳುದಿಲ್ಲ, ಮಂಡಿ ಹಾಕ್ತಾ ಇರ್ತಾರೆ. ಈಗ ಅದೊಂದು ಶುರುವಾಗಿದೆ, ಹೀಗೆ ನಿಂತ್ಕೊಂಡು ಗರಗರ ತಿರುಗುವುದು ಅದೆಲ್ಲ ಆಗಿದೆ. ಯಾರು ಯಕ್ಷಗಾನದ ಬಗ್ಗೆ ವಿಮರ್ಶೆ ಮಾಡುವಂಗೆ ಇಲ್ಲ, ಅವ್ರು ಏನ್ ಮಾಡ್ತಾರೋ ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗು
0: ಹಾಗೆ
1: ಅಷ್ಟೇ.
0: ಈಗ ಕೆಲವು
1: ಅದೇ ಈಗ ವೀರರಸದ ಪದ್ಯಕ್ಕೆ ಹಾಗಾಯ್ತು, ಕರುಣಾರಸದ ಪದ್ಯಕ್ಕೆ ನಮಗೆ ಕೆಲಸ
0: ಇಲ್ಲ.
1: ಬಾಮಿನಿ ಕರುಣಾರಸ ಬಂದಾಗ ನಮ್ಗೆ ಏನೂ ಇಲ್ಲ, ನಾವು ಅಲ್ಲಿ ಸಣ್ಣ ಸಣ್ಣ ಪೆಟ್ಟುಗಳನ್ನು ಕೊಡ್ಬೋದು ಅವರು ಇಡುವ ಹೆಜ್ಜೆಗಳಿಗೆ
0: ಹೆಜ್ಜೆಗಳಿಗೆ.
1: ಅದೀಗ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಮೊದಲಿಂದ ಬಂದದಾಗೆ ಒಂದೊಂದು ಅರ್ಥ ಹೇಳುವಾಗ ಯಾಜಿಯವರಾದರೂ ಅಷ್ಟೇ, ಕೊಂಡದಕುಳಿಯವರು ಇದ್ದಾಗಲೂ ಒಂದೊಂದು ಹೆಜ್ಜೆ ಇಟ್ಟರು ನಾವು ಅದಕ್ಕೆ ಟನ್ ಟನ್ ಅಂತ ಬಾರಿಸ್ಬೇಕು. ಬಾರಿಸ್ದಿದ್ರು ಅವರು ಒಳ ಬಂದು ಕೇಳ್ತಾರೆ, ನಾವು ನಡೆಯುವ ಇದಕ್ಕೂ ನಿಮ್ದು ಒಂದೊಂದು ಪೆಟ್ಟು ಬೇಕಾಗ್ತದೆ, ಶಬ್ದ ಇಲ್ಲದ ನಿಶಬ್ದ ಆದರೆ ಅದು ಇದಾಗುವುದಿಲ್ಲ,
0: ತುಂಬುವುದಿಲ್ಲ
1: ತುಂಬುವುದಿಲ್ಲ ಅಂತ ಹೇಳ್ತಾರೆ. ಅದರಿಂದ ನಮ್ಮ ಸಾಲಿಗ್ರಾಮ ಮೇಳದಲ್ಲಿ ಅದು ಈಗಲೂ ಉಂಟು, ಕೆಲವು ಕಡೆ ಅದು ಇರಲ್ಲ. ಕಲಾವಿದರು ಅವರೊಟ್ಟಿಗೆ ಅವ್ರು ಮಾತಾಡೋದು, ಇವರು ಇವರೊಟ್ಟಿಗೆ ಇವರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಗಮನ ಅಲ್ಲಿ ಇರಬೇಕು ಅನ್ನೋ ಲೆಕ್ಕದಲ್ಲೇ ಅದನ್ನು ಮಾಡಿ ಹಾಕಿದ್ದು, ನಮ್ಮ ಚಲನವಲನೆಲ್ಲ ನಾವು ನೋಡಬೇಕು ಅನ್ನೋ ಲೆಕ್ಕದಲ್ಲೇ.
0: ಈಗ ಈ ಸಾತ್ವಿಕ ಪಾತ್ರ ಬತ್ತು, ರೌದ್ರ ರಸದ ಪಾತ್ರ ಬತ್ತು, ಹಾಸ್ಯಗಳ ಪಾತ್ರ ಬತ್ತು, ಅದಕ್ಕೆ ಚಂಡ ನುಡಿಸೋದ್ರಲ್ಲಿ ಏನು ವ್ಯತ್ಯಾಸ ಇತ್ತು ಅಂದ್ರೆ ನುಡಿಸುವ ಶೈಲಿಯಲ್ಲಿ?
1: ಶೈಲಿಯಲ್ಲಿ ಅಂತ ಹೇಳಿದ್ರೆ ಈಗ ದೊಡ್ಡ ದೊಡ್ಡ ಬಣ್ಣದ ವೇಷ ಎಲ್ಲ ಬಂದ್ರೆ ಒಂದು ಏರ್ ಚಂಡ ಇಟ್ಕೊಂಡು ದೊಡ್ಡ ಅಬ್ರ ಮಾಡು
0: ಅಬ್ರ ಮಾಡುದು.
1: ಈಗ ಸಾತ್ವಿಕ ವೇಷ ಆದ್ರೆ ಸಣ್ಣಕ್ಕೆ ಒಂದ್ ಸ್ವಲ್ಪ ಸೌಮ್ಯದಲ್ಲಿ ಬಾರಿಸ್ಬೇಕು,
0: ಹೆಚ್ಚು ಪೆಟ್ಟು ಗಟ್ಟಿ
1: ಗಟ್ಟಿ ಬೇಕಂತಿಲ್ಲ. ಆಯ್ತಾ, ಕರುಣಾರಸಕ್ಕೆ ಇಲ್ವೇ
0: ಇಲ್ವೇ
1: ಗಟ್ಟಿ ಹಾಸಿಗಾರರಿಗಾದ್ರೆ ಈ ವಿಷಮದಲ್ಲ ಭಾಷೆ ಮಧ್ಯ ಅವ್ರನ್ನ ಅವ್ರ ಕಾಲಿಟ್ಟಾಗಳಿಗೆ ನಾವು ಮಧ್ಯೆ ನಿಲ್ಲಿಸೋದು ಹಿಂಗೆಲ್ಲ ಮಾಡಿ ಅವರು ಹೆಂಗ ಹಾಸಿಗಾರರು ನಾವು ಅವರೊಟ್ಟಿಗೆ ಹಾಸಿಗಾರರಾಗಿ ಹಾಗೆ ಇದು ಮಾಡ್ಕೊಂಡು ಬಾರಿಸ್ಕೊಂಡು ಹೋಗೋದು ಅಷ್ಟೇ.
0: ಹಿಮ್ಮೇಳದು ಎಲ್ಲ ಈಗ ಮೊದಲೇ ಇರ್ಬೋದು ಚಂಡೆ ಇರ್ಬೋದು, ಅದರಲ್ಲಿ ಚಂಡೆಯ ಪ್ರಾಮುಖ್ಯತೆ ಹಿಮ್ಮೇಳದಲ್ಲಿ
1: ಚಂಡೆಯ ಪ್ರಾಮುಖ್ಯತೆ ಅಂತ ಹೇಳಿದ್ರೆ ಅಬ್ಬರ ಬಿಡ್ತಿಗೆ ಬಾರಿಸೋದು ಮೊದಲು ಒಂದು, ಎರಡನೇದಾಗಿ ಚಂಡೆ ಸುತಿ ಮಾಡಿಕೊಳ್ಳಿ ಗೊತ್ತಿರ್ಬೇಕು. ಚಂಡೆಯ ಪ್ರಾಮುಖ್ಯತೆ ಅಂದ್ರೆ ಚಂಡೆ ಸುತಿ ಮಾಡ್ಲಿಕ್ಕೆ, ನಾನು ಮೊದಲು ಮೇಳಕ್ಕೆ ಸೇರಿದಾಗ ಸಂಜೆ 6 ಗಂಟೆಗೆ ಹೋಗಿ ಬಿಳಿ 2-4 ಶ್ರುತಿ ಮಾಡ್ತಿದ್ದೆ. ಚಂಡೆ
0: ಶ್ರುತಿ ಮಾಡುದು
1: ಶ್ರುತಿ ಮಾಡಿ ನಾನೇ ಅಭ್ಯಾಸ ಮಾಡಿಕೊಂಡು ಅದು ಮುಖ್ಯ ಬೇಕು ಚಂಡೆಗಾರನಿಗೆ. ಮತ್ತೆ ಪದ್ಯ ಹೇಳುವಾಗ ಸಾಹಿತ್ಯ ಕೇಳುವಾಗ ಚಂಡೆ ನುಡಿಸ್ಬೇಕು.
0: ಅಂದ್ರೆ ಮಣಿಪೆಟ್ಟು ಕೊಟ್ಟು ಸೈಡ್
1: ಟೇಕಪ್ ಇಟ್ಟು ಅಂತಾರೆ, ಅದಕ್ಕೆ ಟೇಕಪ್ ಇಟ್ಟು ಕೊಟ್ಟು ಅವ್ರು ಪದ್ಯ ಕೇಳುವಾಗ ಪದ್ಯ ಆದ್ಮೇಲೆ ಚಾಲು ಬಾರಿಸ್ಬೇಕು ಗಟ್ಟಿ, ಹಾಗೆ ಮಾಡ್ಕೊಳ್ಬೇಕು. ಮತ್ತೆ ಚಂಡೆಯನ್ನು ಒಳ್ಳೆ ಶಿಸ್ತಿನಲ್ಲಿ ಇಟ್ಕೊಳ್ಬೇಕು, ಅದಕ್ಕೆ ಮಳೆಗಾಲದಲ್ಲೂ ಅದಕ್ಕೆ ಏನು ತಣಸು ತಾಗದಿದ್ದ ಹಾಗೆ
0: ತಣದ್ರೆ ಚರ್ಮ
1: ಹೋಗ್ತದೆ ಆಯ್ತಾ. ಮತ್ತೆ ಚಂಡೆ ತೊಳೆಯುವುದಂತುಂಟು, ಅದು ನನಗೆ ನಮ್ಮ ಗುರುಗಳೇ ಹೇಳಿಕೊಟ್ಟದ್ದು.
0: ಅದು ನಂಗೆ ವಸ್ತದೆ
1: ಇದು ಕೊಳೆ ತೆಗೆಯುವುದಂತ, ಕೊಳೆ ನಾವೀಗ ಬಟ್ಟೆ ಕೊಳೆ ತೆಗೆಯುವುದು ಹಾಗೆ ಚಂಡೆಯನ್ನ ಒಂದು 15 ದಿವಸಕ್ಕೊಂದ್ಸರಿ ಆ ಚಂಡೆ ಕೋಲೆಲ್ಲ ತಾಗಿ ಎಲ್ಲ ಕಪ್ ಕಪ್ ಕಪ್ ಆಗಿರ್ತದೆ
0: ಚರ್ಮ
1: ಮುಚ್ಚಿಗೆ. ಅದಕ್ಕೆ ಲಿಂಬೆ ಹಣ್ಣು ತಕೊಂಡ ಅದನ್ನ ಅರ್ಧ ಕಟ್ ಮಾಡಿ ಲಿಂಬೆ ರಸ ಅದ್ರ ಮೇಲೆ ಬೀರುದು, ಬೀರಿ ಒಣ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ತಕೊಂಡು ಅದನ್ನ ಒರೆಸುದು,
0: ಒರೆಸಿ
1: ಅದ್ ಕಸ ಕೊಳೆ ಎಲ್ಲ ಹೋಗ್ತದೆ, ಒರೆಸಿ ಬಿಸಿಲಿಗೆ ಇಡ್ಬೇಕು.
0: ಅದು ನೋಡುವಾಗ ಡಿಫ್ರೆನ್ಸ್ ಗೊತ್ತಾಗ್ತದೆ?
1: ಗೊತ್ತಾಗ್ತದೆ. ಚಂಡೆ ಮುಚ್ಚಿಗೆ ಕೊಳೆ ಇದ್ದದೆಲ್ಲ ಹೋಗಿದ್ದು ಬೆಳ್ಳಗಾಗ್ತದೆ ಮುಚ್ಚಿಗೆ, ಬೆಳ್ಳಗಾಗ್ತದೆ ಆವಾಗ ಕೊಳೆ ಇದ್ದದೆಲ್ಲ ಹೋಗಿರ್ತದೆ ಕಂಪ್ಲೀಟ್.
0: ಹಾಗೆ ಈ ವಿಷಯ ಗೊತ್ತೇ ಇರಲಿಲ್ಲ
1: ಒಂದು ಅದು. ಮತ್ತೆ ಎರಡನೇ ಚಂಡೆ ಸುರಿಯುವಾಗ ಅಡಿಗಡೆ ನಾವು ಇದೆಲ್ಲ ಹಾಕ್ತೇವಲ್ಲ
0: ಚರ್ಮ
1: ಸಣ್ಣ ಹಾಕ್ತೇವಲ್ಲ ಅದನ್ನೆಲ್ಲ ತೆಗೆದು ಚೊಕ್ಕ ಮಾಡ್ಲಿಕ್ಕೆ ಹೋಗಬಾರ್ದು, ಅದ್ರ ಸೈಡಿಗೆಲ್ಲ ಧೂಳು ನಿಂತ್ಕೊಂಡಿರ್ತದೆ, ಅದನ್ನ ತೆಗೆದು ನಾವು ಚೊಕ್ಕ ಮಾಡ್ಲಿಕ್ಕೆ ಹೋದ್ರೆ ನಾಳೆ ಆನ್ ಆದ ಇರುವುದಿಲ್ಲ ಚಂಡೆಯಲ್ಲಿ,
0: ಅದನ್ನ ತೆಗಿಬಾರ್ದು
1: ಕಸ ಹಾಗೆ ಇರ್ಬೇಕು, ಕಸ ಮುಟ್ಲಿಕ್ಕೆ ಹೋಗ್ಲಿಕ್ಕೆ ಇಲ್ಲ. ಅದು ನಾನು ಒಂದು ಸಾರಿ ಮೇಳದಲ್ಲಿ ಮಾಡಿ ನಾನು ನಮ್ಮ ಗುರುಗಳ ಹತ್ರ ಒಂದು ಪೆಟ್ಟು ತಿಂದಿದ್ದೇನೆ. ಅವ್ರ ಚಂಡೆನೆ ಏಯ್ ಚಂಡೆ ಒಂದು ಹಗ್ಗ ಎಳೆದಿಡು ಅಂದ್ರೆ ನಾನು ಹಗ್ಗ ಎಳೆಯುವಾಗ ಸೈಡಲ್ಲೆಲ್ಲ ಕಸ ಇದ್ದದ್ ನೋಡಿ ಅದನ್ನ ತೆಗೆದೆ, ತೆಗೆದು ಅದನ್ನೆಲ್ಲ ಬಿಚ್ಚಿ ಅದನ್ನೆಲ್ಲ ಕೊಡ್ಕಿ ಇದು ಮಾಡಿದ್ದೆ. ಇದೇನು ಸ್ವರ ಚೇಂಜ್ ಬಂತಂತ ಅವ್ರ ಕಡೆಗೆ ಹೇಳಿದ್ರು, ನಾ ಹೇಳಿದೆ ಮುಟ್ಬೇಡ ಅಂದಿದ್ದೆ ನಿನಗೆ ಅಂತ ಒಂದು ಅವ್ರು ಹೊಡೆದಿದ್ರು. ಅದು ಮಾಡಬಾರ್ದು, ಆ ಕಸ ಹಾಗೇ ಇರಬೇಕು ಚಂಡೆಯ ಸೈಡಲ್ಲಿ, ಈ ತೆಂಗು ನಾರಿನ ಇದು ಕಸ ಮತ್ತೆ ಮಣ್ಣು ಗಿಣ್ಣಲ್ಲ ಸೈಡಲ್ಲಿ ಧೂಳಲ್ಲ ಅದನ್ನ ತೆಗಿಲೇ ಕ್ಲೀನ್ ಮಾಡ್ಲಿಕ್ಕೆ ಹೋಗ್ಲೇಬಾರ್ದು, ಹಾಗೆ ಇರ್ಬೇಕು. ಆಗ ಇದ್ರೆ ಇಲ್ಲಿ ತೆಗೆದ್ರೆ ಇವತ್ತಿದ್ದ ಬಿಳಿ ಎರಡರ ಗುಂಪು ನಾಳೆ ಇರುವುದಿಲ್ಲ, ಕೆಪ್ಪಾಗ್ತದೆ
0: ಕೆಪ್ಪಾಗ್ತದೆ
1: ಚಂಡೆ ನಾದ ಅಷ್ಟು ಇರುವುದಿಲ್ಲ. ಅದಕ್ಕೆ ಅದನ್ನೆಲ್ಲ ಹಾಗೆಯೇ ಇಟ್ಕೊಳ್ಬೇಕು, ಅದೆಲ್ಲ ಜಾಗ್ರತೆ ಮಾಡಿದ್ರೆ ಒಬ್ಬ ಚಂಡೆಗಾರನ ಶಿಸ್ತು.
0: ಈಗ ಹೆಚ್ಚಿನ ಈಗ ನಾನು ಕೇಳಿದೆ ಸುಮಾರು ಕಡೆ ಚಂಡೆ ಗುಂಪು ಏರಿತ್ತು, ಮಾರೆ ಗುಂಪು ಏರಿತ್ತು, ಗುಂಪು ಸರಿ ಇಲ್ಲ ಅಂತಾರಲ್ಲ, ಅದು ಹೇಗೆ ಅಂತ ಅರ್ಥ ಆಗ್ಲಿಲ್ಲ ನನಗೆ.
1: ಅದು ಚಂಡೆ ಗುಂಪು ಏರಿದ್ರೆ ಒಂದು 2 ಕವಳ ತೆಗಿಬೇಕು, ಅಡಿಬದಿ ನಾವು ಸಣ್ಣ ತುಂಡು ಹಾಕ್ತೇವೆ, ಅದನ್ನು 1-2 ತೆಗೆದು ಮತ್ತೆ ಸುರಿದು ನೋಡಿ ಬಾರಿಸಿ ಅದು ಗುಂಪು ಸಮ ಆದ್ರೆ ಇಟ್ಕೊಳ್ಳುದು,
0: ಇಲ್ಲದಿದ್ರೆ ಮತ್ತೆ ತೆಗೆದು
1: ಮತ್ತೆ ಅದನ್ನು ಪ್ರಯೋಗ ಮಾಡ್ತಾ ಇರ್ಬೇಕು. ಅದನ್ನ ಚಂಡೆ ಈಗ ಚಂಡೆ ತಯಾರು ಮಾಡುವವರು ಒಬ್ಬರಿದ್ದಾರೆ ನಮ್ಮಲ್ಲಿ, ಕುರಾಡಿ ರಾಮ್ಬಾಯರ್ ಅಂತ, ನಾನು ಅವ್ರ ಹತ್ರ ಚಂಡೆ ಎಲ್ಲ ಮಾಡಿಸೋದು. ಒಳ್ಳೆ ಚಂಡೆ ಮಾಡ್ತಾರೆ, ತೆಂಗಿನ ಕಳಸಿಗೆ ಚಂಡೆ, ಕದ್ರೆ ಕಳಸಿಗೆ ಚಂಡೆ ಎಲ್ಲ ಮಾಡ್ತಾರೆ. ಅವರು ಹೇಳ್ತಾರೆ ಈಗ ದಪ್ಪ ಹೆಚ್ಚಿಗೆ ದಪ್ಪ ಮುಚ್ಚಿಗೆ ಇದ್ರೆ ಅಡಿ ಕವಳ ಹೆಚ್ಚಬೇಡ, ತೆಳು ಮುಚ್ಚಿಗೆ ಇದ್ರೆ ಹೆಚ್ಚಿಗೆ ಕವಳ ಬೇಕಾಗ್ತದೆ ಗುಂಪು ಬರ್ಲಿಕ್ಕೆ. ಹಾಗೆಲ್ಲ ಮಾಡ್ಕೊಂಡು ಚಂಡೆ ತಯಾರು ಮಾಡ್ಕೊಂಡು
0: ಇಷ್ಟೊತ್ತರಿಗೆ ಯಕ್ಷಗಾನದಲ್ಲಿ ಅದ ಅನುಭವಗಳ ಬಗ್ಗೆ ಕೇಂದ್ರ. ಈಗ ನಿಮ್ಮ ವೈಯಕ್ತಿಕ ಜೀವನದ ಈ ಯಕ್ಷಗಾನ, ನೀವು ಯಕ್ಷಗಾನಕ್ಕೆ ಬರದೇ ಇದ್ರೆ ನೀವು ಏನು ಯಾವ ಉದ್ಯೋಗದಲ್ಲಿ ಇರ್ತಿದ್ರಿ? ಹಾಗೆ
1: ನಾನು ಯಕ್ಷಗಾನಕ್ಕೆ ಬರದೇ ಇದ್ದಿದ್ರೆ ನಮ್ಮ ಮನೆಯಲ್ಲಿ ಮನೆ ಪಕ್ಕದಲ್ಲಿ ದೇವಸ್ಥಾನ ಉಂಟಂತ ಹೇಳಿದ್ರೆ ಆ ದೇವಸ್ಥಾನದ ಚಾಕ್ರಿ ಉಂಟು ನಮ್ಗೆ, ಚಾಕ್ರಿ ಅಂತ ಹೇಳಿದ್ರೆ ನಾವು ಆರತಿ ಹೆಚ್ಚಿ ಕೊಡೋದು ಸ್ಥಾನಿಕ ಸಮಾಜ ಅಂತ ಉಂಟಲ್ಲ ಆ ಸಮಾಜದವ್ರು ನಾವು, ಆ ಕೆಲಸ ಉಂಟು ನಮ್ಗೆ ದೇವಸ್ಥಾನದಲ್ಲಿ, ಅದನ್ನು ಮಾಡಿಕೊಂಡು ಮನೆಗಡೆ ಬೇಸಾಯ ಮಾಡಿಕೊಂಡು ಇರ್ತಿದ್ದೆ, ಮತ್ತೆ ಯಾವುದೂ ಇಲ್ಲ. ಹಾಗಂತ ನಂಗೆ ನಾಟಕ ನೋಡುವ ಅಭ್ಯಾಸ ಉಂಟು ಬಿಟ್ರೆ ಸಿನಿಮಾದ ಬಗ್ಗೆ ಆಸಕ್ತಿ ಹೆಚ್ಚಿದ್ದಿತ್ತು. ಸಿನಿಮಾದ ಬಗ್ಗೆ ಆಸಕ್ತಿ ಉಂಟು. ಈಗ ನಾನೀಗ ಸಿನಿಮಾದಲ್ಲೂ ಆಕ್ಟ್
0: ಮಾಡಿರಿ, ಕಾಂತಾರದಲ್ಲೂ ಆಕ್ಟ್,
1: ಕಾಂತಾರದಲ್ಲೂ ಎರಡರಲ್ಲೂ ಆಕ್ಟ್ ಮಾಡಿದೆ. ಕಡೆಗೆ ನಮ್ಮ ಕುನ್ನ ರವಿ ಬಸ್ರವ್ರ ಅವರದ್ದು ಬಿಲೆಂಡರ್ ನಲ್ಲಿ ಆಕ್ಟ್ ಮಾಡಿದೆ. ಯೋಗರಾಜ್ ಭಟ್ರದ್ದು ಮುಗುಳು ನೆಗೆ ಅನ್ನೋ ಪಿಕ್ಚರ್ ನಲ್ಲಿ ಆಕ್ಟ್ ಮಾಡಿದೆ. ಕಡೆಗೆ ಧಾರಾವಾಹಿಯಲ್ಲಿ ಮಾಡಿದೆ, ಜಗದೀಶ್ ಆರೂರು ಜಗದೀಶ್ ಶೆಟ್ರದ್ದು ಶುಭ ವಿವಾಹ ಅಂತ ಒಂದು ಧಾರಾವಾಹಿ, ಅದರಲ್ಲಿ ಮಾಡಿದೆ. ಮತ್ತೆ ರಮೇಶ್ ಬೇಗಾರ್ ಅವರದ್ದು ಕಳಸರಿ ವೈಶಂಪಾಯನ ತೀರ ಅಂತ ಒಂದು ಫಿಲ್ಮ್ ಮಾಡಿದ್ರು, ಅದರಲ್ಲಿ ಮಾಡಿದೆ. ಈಗ ಒಂದು ಫಿಲ್ಮ್ ಮಾಡ್ತಾ ಇದ್ರು, ಅದಕ್ಕಿನ್ನು ಹೆಸರು ಇಡಲಿಲ್ಲ ಅವರ, ಅದರಲ್ಲಿ ಮಾಡಿದ್ದೆ.
0: ಈಗ ಇಷ್ಟು ಸಿನಿಮಾಗಳಲ್ಲಿ ಧಾರಾವಾಹಿಯಲ್ಲಿ ಅವಕಾಶ ಬಂತು, ಇದಕ್ಕೆ ಮೂಲ ಕಾರಣ ನಿಮ್ಮ ಚಂಡವಾದನ ಯಕ್ಷಗಾನವ ಹೇಗೆ?
1: ಯಕ್ಷಗಾನವೂ ಹೌದು, ಮತ್ತೆ ನನಗೆ ಕೆಲವು ಆಕ್ಟರು ನಮಗೆ ಭಾರಿ ದೋಸ್ತಿ ಆಗಿದ್ರು. ಒಂದು ನಮ್ಮ ಸಾಸ್ತಾನದವರೇ ಆದಂತ ರಘು ಪಾಂಡೇಶ್ವರ ಅವರು, ಪ್ರಕಾಶ್ ಪ್ರಭಾಕರ್ ಕುಂದರ್ ರಘು ಪಾಂಡೇಶ್ವರರು, ಮತ್ತೆ ನಮ್ಮ ರಮೇಶ್ ಭಟ್ರು ನಮಗೆ ಭಾರಿ ದೋಸ್ತಿ. ನಮ್ಮ ಶಂಕರ್ ನಾಗರ್ ಅವರೊಟ್ಟಿಗಿದ್ದ ರಮೇಶ್ ಭಟ್ರು ಅವರು ಭಾರಿ ದೋಸ್ತಿ ನಮಗೆ, ಅವ್ರ ಮನೆಗೆಲ್ಲ ಹೋಗ್ತಾ ಇದ್ದೆ ನಾನು. ಮತ್ತೆ ಒಬ್ರು ಅವ್ರ ಹೆಸರು ನನಗೆ ನೆನಪಾಗೋದಿಲ್ಲ, ಶುಭ ಜಗದೀಶ್ ಶೆಟ್ರು ಭಾರಿ ದೋಸ್ತಿ, ಅವರೆಲ್ಲ ಕರೆದು ಕರೆದು ನಮಗೆ ಕೊಟ್ರು. ಕಡೆಗೆ ರಾಘವೇಂದ್ರ ಶಿರಿಯಾರ ಅಂತ ಅವರಿಗೆ ಒಂದು ಶಂಕರ ಅಂತ ಮಾಡಿದ್ರು, ಒಂದು ಸ್ಮಾಲ್ ಮೂವಿ, ಅದರಲ್ಲಿ ಮಾಡಿದ್ದೆ ನಾನು. ಅವ್ರದ್ದೊಂದು ಎರಡು ಮೂರು ಇದ್ರಲ್ಲಿ ಮಾಡಿದ್ದೆ, ಹಣ್ಣು ಪಿಕ್ಚರಲ್ಲಿ. ಕಡೆಗೆ ಇದು ಎಂಥದ್ದು ನಮ್ದು ಅಕ್ರೂಟ್, ಅಕ್ರೂಟ್ ಅದರಲ್ಲೂ ಮಾಡಿದ್ದೆ. ಅವ್ರದ್ದು ಸಣ್ಣ ಸಣ್ಣ ಸ್ಮಿಲ ಇದರಲ್ಲೆಲ್ಲ ಮಾಡಿದ್ದೆ. ನನಗೆ ಯಕ್ಷಗಾನದಲ್ಲಿ ಇದ್ದಿದ್ದರಿಂದ ಇದಕ್ಕೂ ಅವಕಾಶಗಳು ಹೆಚ್ಚು ಸಿಕ್ಕಿದೆ. ಯಕ್ಷಗಾನದಲ್ಲಿ ಹೆಚ್ಚಿಗೆ ನಾನು ಗುರುತಿಸಿದ್ರೆ ಸಿನಿಮಾದಲ್ಲಿ ಇನ್ನೂ ಗುರುತಿಸಬಹುದು ಮುಂದೆ.
0: ಈ ವೀರಚಂದ್ರಹಾಸ ಅಂತ ಯಕ್ಷಗಾನದ ಒಂದು ಸಿನಿಮಾ ಬಂತು, ಅದಕ್ಕೆ ನಿಮ್ಮ ಕೊಡುಗೆ ತುಂಬಾ ಇತ್ತು ಅಂತ ಕೇಳಿದ್ದೆ ನಾನು.
1: ಅದರಲ್ಲಿ ನಾನು ಸಂಗೀತಕ್ಕೆ ಯಕ್ಷಗಾನಕ್ಕೆ, ಸಂಗೀತಕ್ಕೆ ನಾನು ಚಂಡೆ ನುಡಿಸಿದ್ದೆ, ಐದು ಚಂಡೆ ನುಡಿಸಿದ್ದೆ. ಮತ್ತೆ ಅದು ಸೌಂಡ್ ಎಫೆಕ್ಟ್ ಅಲ್ಲಿ ಇಲ್ಲಿ ನಮ್ಮ ಈಗ ಹೊಸದಾಗಿ ಭಾರತ್ ಸಿನಿಮಾದಲ್ಲಿ ಅವರು ಸೌಂಡ್ ಅಷ್ಟು ಗಟ್ಟಿ ಕೊಡ್ಲಿಲ್ಲ. ಅದು ನಾನು ರವಿ ಬಸ್ರು ಸರ್ ಹತ್ರ ಕೇಳಿದೆ, ಚಂಡೆ ಸಣ್ಣ ಕೇಳ್ತಾ ಉಂಟು, ಅವ್ರು ಅಷ್ಟು ದೊಡ್ಡ ಕೊಡ್ಲಿಲ್ಲ. ಅದನ್ನ ಕೊಟ್ಟರೆ ಅಲ್ಲಿ ಕೂತ್ಕೊಳ್ಲಿಕ್ಕೆ ಆಗುದಿಲ್ಲ. ಐದು ಚಂಡೆ ಬಾರಿಸಿದ್ದೇನೆ ಆ ಯುದ್ಧ ಸನ್ನಿವೇಶಕ್ಕೆ, ಇದಕ್ಕೆ ಮತ್ತೆ ಆ ಮದುವೆ ಸನ್ನಿವೇಶಕ್ಕೆ ಅವ್ರು ನಡ್ಕೊಂಡು ಹೋಗುದು. ಇಡೀ ಪಿಕ್ಚರ್ ನಲ್ಲಿ ಚಂಡೆ ಬಾರಿಸಿದ್ದೇನೆ ನಾನು. ಮತ್ತೆ ನಮ್ಮ ಕೆ ಜೆ ಕೃಷ್ಣ ಅವರು ನಾವೆಲ್ಲ ಒಟ್ಟು ಚಂಡೆ ಬಾರಿಸಿದ್ದೇವೆ. ವಿಶ್ವಂಬರ ಅಲಸೆ ಮೊದಲೇ ಬಾರಿಸಿದ್ದಾನೆ. ಮೊಗೆ ಭಟ್ಟು ಪ್ರಸಾದರು ಭಾಗವತಿಗೆ ಅವ್ರು ಮಾಡಿದ್ದಾರೆ, ರಾಘವೇಂದ್ರ ಆಚಾರ್ಯ ಮಾಡಿದ್ದಾರೆ, ಪಟ್ಲ ಸತೀಶ್ ಅಣ್ಣ ಮಾಡಿದ್ದಾರೆ,
0: ಚಿನ್ಮಯ ಭಟ್ರು ಮಾಡಿ,
1: ಚಿನ್ಮಯ ಕಲ್ಲಡ್ಕದವ್ರು ಮಾಡಿದ್ದಾರೆ, ಇಷ್ಟೆಲ್ಲ ಮಾಡಿದ್ದಾರೆ. ಚೈತನ್ಯ ಕೃಷ್ಣ ಮತ್ತೆ ಕೌಶಲ್ರಾವ್ ಅವರಿಬ್ರು ಬಂದಿದ್ದಾರೆ ಚಂಡೆ ಮೊದಲಿಗೆ. ಅವರಿಗೆಲ್ಲ ಹೇಳಿ ಅಂದ್ರೆ ಅವ್ರ ಫೋನ್ ನಂಬರ್ ಎಲ್ಲ ಕೊಟ್ಟೆ ಇವರಿಗೆ, ನಾನು ಮಗಿಬಿಟ್ಟು ಅವರು ಮಾತಾಡಿ ಅವ್ರನ್ನೆಲ್ಲ ಕರ್ಸಿ ಕೇಳಿ ಇವ್ರ ಸ್ಟುಡಿಯೋದಲ್ಲೇ ಮಾಡಿ ರೆಕಾರ್ಡಿಂಗ್ ಮಾಡಿದ್ದೇವೆ.
0: ಇಲ್ಲ ಕುಂದಾಪುರದಲ್ಲಿ
1: ಅವ್ರ ಬಸ್ರು ಸ್ಟುಡಿಯೋದಲ್ಲೇ ರೆಕಾರ್ಡಿಂಗ್ ಆದದ್ದು. ಮತ್ತು ಒಂದ್ ಯಾವ್ದೋ ಒಂದು ಬಾಕಿ ಇದ್ದಿದ್ದು, ಅದಕ್ಕೆ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ರು. ಬೆಂಗಳೂರಿಗೆ ನಾನು ವಿಶ್ವಂಬರ ಅಲಸೆ ಹೋಗಿ ಅಲ್ಲೇ ಒಂದು ರೆಕಾರ್ಡ್ ಪೂರೈಸಿ ಅಲ್ಲಿಂದ ಬಂದಿದ್ದೇವೆ. ಮತ್ತೆ ನಾನು ಅದರಲ್ಲೊಂದು ಹಾಸ್ಯ ಮಾಡಿದ್ದೇನೆ, ಒಂದು ದೂತ ಮಾಡಿದ್ದೇನೆ. ಅಂದ್ರೆ ಒಬ್ಬ ಮಂತ್ರಿ ನನ್ನ ಹತ್ರ ಹಣ ಕೊಟ್ಟು ಇನ್ನೊಬ್ಬ ಮಂತ್ರಿ ಮಹಾರಾಜನಿಗೆ ಏನೋ ವಿಷಯ ತಿಳಿಸಿ ಬರುವಂತಹದ್ದು. ಅದರಲ್ಲಿ ವಿಲನ್ ಮಾಡಿದ್ದಾರೆ ಒಬ್ರು, ನವೀನ್ ಶೆಟ್ಟಿ ಐರ್ಬೈಲ್ ಅಂತ, ಅವ್ರ ಪಾತ್ರದ ಎದುರಿಗೆ ಹೋಗುವ ದೂತನ ಪಾತ್ರ ಮಾಡಿದ್ದೇನೆ. ಅದರಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅವರು.
0: ಈಗ ನಿಮ್ಗೀಗ ಈಗ ಯಕ್ಷಗಾನದ ಅನುಭವದಲ್ಲಿ ಯಾವತ್ತಾದ್ರೂ ಸಾಕು ಮಾರೆ ಈ ಚಂಡೆ ನುಡಿಸುದು ಬೇಡ ಅಂದು ಅಷ್ಟು ಬೇಜಾರಾದ ಅಂತ ಅನುಭವ ಆದಿತ್ತ?
1: ನನಗೆ ಎಲ್ಲೂ ಅನುಭವ ಆಗ್ಲಿಲ್ಲ, ಅದು ಆಗುವುದು ಇಲ್ಲ. ಯಾಕೆ ಗೊತ್ತುಂಟ, ಎರಡು ವರ್ಷ ನಾನು ಒಬ್ಬನೇ ಚಂಡೆ ಬಾರಿಸಿದ್ದೇನೆ ಸಾಲಿಗ್ರಾಮ ಮೇಳದಲ್ಲಿ.
0: ರಾತ್ರಿಯಿಂದ ಬೆಳಗ್ಗೆವರೆಗೆ
1: ರಾತ್ರಿ ಒಂಬತ್ತುವರೆಗೆ ಕೂತರು ಬೆಳಿಗ್ಗೆ ಆರು ಗಂಟೆವರೆಗೆ. ಅದು ಪ್ರಸಂಗ ನಮ್ಮ ಮೇಳದಲ್ಲಿ ಮೆರೆದ ಪ್ರಸಂಗ, ಈಶ್ವರಿ ಪರಮೇಶ್ವರಿ ಚಂದ್ರಶೇಖರ ಶೆಟ್ಟರ್ ಡಾಕ್ಟರ್ ಪ್ರಸಂಗ. ಮತ್ತೊಂದು ಅದೇ ಶಂಕರಿ ಶಿವಶಂಕರಿ. ಎರಡು ವರ್ಷ ನಾನು ಒಬ್ಬನೇ ಚಂಡೆಗಾರ
0: ರಾತ್ರಿಯಿಂದ ಬೆಳಗ್ಗೆವರೆಗೆ.
1: ನನಗೆ ಇನ್ನೇನಾದ್ರೂ ಹುಷಾರು ಇಲ್ಲದೆ ಒಂದು ಸ್ವಲ್ಪ ಸುಸ್ತಾಗಬೇಕು ಬಿಟ್ರೆ ನನಗೆ ಇವಾಗಲೂ ಸುಸ್ತಿಲ್ಲ. ಅದೇ ಈಗ ಹೆಚ್ಚಿನವ್ರು ಹೇಳ್ತಾರೆ ಅದು ನನ್ನ ದೊಡ್ಡಸ್ತಿ ಅಂತ ಹೇಳ್ಕೊಳ್ಳೋದಲ್ಲ, ಶಿವಣ್ಣ ನಿಮ್ಮ ಎನರ್ಜಿಗೆ ನಾವು ಮೆಚ್ಚಲೇಬೇಕು. ನನಗೀಗ ವರ್ಷ 59, 59 ವರ್ಷದಲ್ಲೂ ನೀವು ಅಷ್ಟೇ ಎನರ್ಜಿ ಇಟ್ಕೊಂಡು ಬಾರಿಸ್ತೀರಿ ಅಲ್ಲ, ನಮ್ಮ ಹತ್ರ ಸಾಧ್ಯವೇ ಇಲ್ಲ ಮರ್ರೆ. ನನ್ಗೆ ಕೆಲವರು ಹೇಳ್ತಾರೆ ಅದು ನನಗೆ ದೇವ್ರು ಕೊಟ್ಟ ಗಿಫ್ಟ್ ಅಂತ ನಾನು ಭಾವಿಸ್ಕೊಳ್ತೇನೆ ಅಷ್ಟೇ.
0: ನಿಮ್ಮ ಶಕ್ತಿ ಹಾಗೇ ಇರಲಿ,
1: ಆಯ್ತು, ನಿಮ್ಮ ಅಂಥವರ ಅನುಗ್ರಹ ಇರಲಿ, ದೇವರ ಆಶೀರ್ವಾದ ಇರಲಿ.
0: ಈಗ ನಿಮಗೆ ತುಂಬ ಖುಷಿಯಾದ್ದು ಅಂಥ ಪ್ರದರ್ಶನ ಅಂದರೆ ಅಷ್ಟು ಇಷ್ಟ ಆದ ಪ್ರದರ್ಶನ ಯಾವುದಾದ್ರೂ ಇದ್ರೆ?
1: ಇಷ್ಟ ಆದ ಪ್ರಸಂಗಗಳಂದ್ರೆ ನಮ್ಮ ಹೊಸ ಪ್ರಸಂಗಗಳು, ಈಶ್ವರಿ ಪರಮೇಶ್ವರಿ, ಧರ್ಮ ಸಂಕ್ರಾಂತಿ, ರಂಗನಾಯಕಿ, ಅದು ಬಿಟ್ಟರೆ ಪೌರಾಣಿಕ ಪ್ರಸಂಗದಲ್ಲಿ ಭಾಗವತರಿದ್ದಾಗ ನನಗದು ಇನ್ನೂ ನೆನಪುಂಟು. ಶೃಂಗೇರಿಯಲ್ಲಿ ಆಟ, ಕೃಷ್ಣಾರ್ಜುನ ಕಾಳಗ, ದ್ರೌಪದಿ ಪ್ರತಾಪ, ನಮ್ಮ ನಾನು ಸಾಲಿಗ್ರಾಮ್ ಮೇಳಕ್ಕೆ ಸೇರ್ಲಿಕ್ಕೂ ಅದಕ್ಕೂ ಒಂದು ಕಾರಣ ಉಂಟು. ನಮ್ಮ ರಾಮಕೃಷ್ಣ ಮಂದರ್ತಿಯವರ ತಂದೆ ತೀರಿ ಹೋದರು, ತೀರಿ ಹೋದಾಗ ಆ ಮೇಳದ ದೇವರ ಸೇವೆ ಇದೇ ದಿವಸ ಚಂಡೆಗೆ ಅರಿಲ್ಲ. ನಾನು ಶಾಲೆಯಲ್ಲಿ ನಮ್ಮ ಅದೇ ಎಮ್ ಎನ್ ಮಧ್ಯಸ್ಥರ ಮಕ್ಕಳ ಮೇಳದಲ್ಲಿ ಚಂಡೆ ಬಾರಿಸ್ತಾ ಇದ್ದೆ. ಅಲ್ಲಿಗೆ ನಮ್ಮ ಸಾಲಿಗ್ರಾಮ್ ಮೇಳದ ಅಭಿಮಾನಿಯೊಬ್ಬರು ರಾಜಶೇಖರ ಅಡಿಗ ಅಂತ, ಅಲ್ಲ ಪ್ರಭಾಕರ್ ಅಡಿಗ ಅಂತ, ರಾಜಶೇಖರ ದೇವಸ್ಥಾನ ಕೋಟ, ಅವ್ರ ಹತ್ರ ನಾವಟ್ರ ಹೇಳಿ ಕಳಿಸಿ ಕೋಟದಲ್ಲಿ ಒಂದು ಮಾಣಿ ಉಂಟಂತಲ್ಲ ಅವನಿವತ್ತು ಆಟಕ್ಕೆ ಕರ್ಕೊಂಡು ಬಾ ಅಂತ ಹೇಳಿ ನಾನು ಅಲ್ಲೋಗಿ ಚಂಡೆ ಬಾರಿಸಿ. ಆವಾಗ ಮೇಳದಲ್ಲಿ ವಾಸುದೇವ ಸಾಮುಖರು, ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರೆಲ್ಲ ಇದ್ದಾರೆ, ಜಲವಳ್ಳಿಯವರು, ಮರಾಠಿಯವರು ಎಲ್ಲ ಇದ್ರು. ನಾನು ಸಾಲಿಗ್ರಾಮ್ ಮೇಳಕ್ಕೆ ಎಂಟ್ರಿ ಕೊಟ್ಟದೆ ಆವಾಗ ತಪಸ್ವಿ ತರಂಗಿಣಿ ಅಂತ ಒಂದು ಪ್ರಸಂಗ ಮಾಡ್ತಿದ್ರು
0: ಆ ವರ್ಷ
1: ಹೋಗಿ ಸೇರಿದ್ದು. ಆ ಮೇಳಕ್ಕೆ ಸೇರಿದ ಮೇಲೆ ಮತ್ತೆ ಹಿಂದೆ ತಿರುಗಿ ಬರಲಿಲ್ಲ.
0: ಅದೇ ಮೇಳ,
1: ಅದೇ ಮೇಳ 39 ವರ್ಷ. ಆವಾಗ ಶೃಂಗೇರಿಯಲ್ಲಿ ಕೃಷ್ಣಾರ್ಜುನ ದ್ರೌಪದಿ ಪ್ರತಾಪ ಆದಾಗ ನಮ್ಮ ಭಾಗವತರಿಗೆ ಕ್ರಿಕೆಟಿನ ಹುಚ್ಚು ಜೋರು, ಕ್ರಿಕೆಟ್ ನೋಡೋ ಹುಚ್ಚು, ಡೇ ಅಂಡ್ ನೈಟ್ ಕ್ರಿಕೆಟ್ ಮ್ಯಾಚ್ ಆಗ್ತದಲ್ಲ ಅದನ್ನು ನೋಡ್ಲಿಕ್ಕೋಸ್ಕರ ಅವರು ಬುಡದಲ್ಲಿ ಪದ್ಯ ಹೇಳಿ ಬಂದಿದ್ದಾರೆ. ಕೃಷ್ಣಾರ್ಜುನಕ್ಕೆ ಅವರು ಪದ್ಯ ಹೇಳಿ, ಎರಡನೇ ದ್ರೌಪದಿ ಪ್ರತಾಪಕ್ಕೆ ಸದಾಶಿವ ಅಮೀನ್ ಪದ್ಯಕ್ಕೆ ಅಮೀನರು.
0: ನಿಮ್ಗೆ ಭಾಗವತ ಸಿಕ್ಕ್ರ?
1: ಹೌದು, ಅಲ್ಲ 13 ದಿವಸ ನಾನೊಬ್ಬನೇ ಚೆನ್ನ
0: ರಾಮಣ್ಣ ಬಪ್ಪಲ್ ಅವ್ರಿಗೆ ನೀವು
1: ಒಬ್ಬನೇ. ಆ ಅನುಭವ ಉಂಟಲ್ಲ ಭಾಗವತರೊಟ್ಟಿಗೆ ವಾರಿಸಿದ ಅನುಭವ 13 ದಿವಸ ನನಗೆ ಖುಷಿ ಕೊಟ್ಟಿತ್ತು. ಆ ಖುಷಿ ಇನ್ನು ಬರಲಿಕ್ಕಿಲ್ಲ, ಹೋಯ್ತು ಬಿಡಿ. ಅದೇ
0: ಯಕ್ಷಗಾನಕ್ಕೆ ಸೇರಿದ್ರಿಂದಲೇ ನಿಮ್ಮ ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆ ನಿಮಗೆ?
1: ಯಕ್ಷಗಾನದಿಂದ ನನಗೆ ಸಂತೃಪ್ತಿ ಉಂಟು, ಯಕ್ಷಗಾನದಿಂದ ದೇವರ ಅನುಗ್ರಹ ಸಿಕ್ಕಿದೆ, ಯಕ್ಷಗಾನದಿಂದ ಜನರ ಒಡನಾಟ ಸಿಕ್ಕಿದೆ, ಯಕ್ಷಗಾನದಿಂದ ಅಭಿಮಾನಿಗಳ ಸಂಘ ಸಿಕ್ಕಿದೆ. ಆದ್ದರಿಂದ ನನಗೆ ಯಕ್ಷಗಾನವೇ ನನಗೆ ಪ್ರೀತಿ. ನನಗೆ ಅದರಿಂದ ಸಂಪತ್ತು ಸಿಕ್ಕಿದೆ, ನನ್ನ ಆರೋಗ್ಯವೂ ಒಳ್ಳೆ ರೀತಿಯಲ್ಲಿದೆ. ನಮ್ಮ ಮನೆಯವರು ಎಲ್ಲ ಯಕ್ಷಗಾನದಲ್ಲೇ ನಾವು ಒಂದು ಸ್ವಲ್ಪ ಮೇಲುಮಟ್ಟಕ್ಕೆ ಹೋದದ್ ಬಿಟ್ರೆ ನನಗೆ ಯಕ್ಷಗಾನದಲ್ಲಿ ಇಲ್ಲದೆ ಇದ್ದಿದ್ರೆ ಶಿವಾನಂದ ಎಲ್ಲಿರ್ತಿದ್ನೋ ಯಾರಿಗೂ ಗೊತ್ತಿರೋದಿಲ್ಲ. ಆಯ್ತು, ಅದರಿಂದ ಯಕ್ಷಗಾನದಿಂದ ನನಗೆ ಎಲ್ಲವೂ ಸಿಕ್ಕಿದೆ.
0: ಈಗ ಪರಂಪರೆ ಮತ್ತು ಆಧುನಿಕತೆ, ಸಂಪ್ರದಾಯ ಮತ್ತು ಆಧುನಿಕತೆ, ಇದು ಎರಡರ ನಡುವೆ ಸಮತೋಲನ ಮಾಡ್ಕೊ ಹೋಗ್ಬೋದು, ಅದು ಹೇಗೆ?
1: ಅದು ಸಮತೋಲನ ಮಾಡ್ಕೊಂಡು ಹೋಗುದಂದ್ರೆ ಈಗ ಹೊಸ ಪ್ರಸಂಗಕ್ಕೆ ಇವತ್ತೀಗ ಒಂದು ಟ್ರಯಲ್ ಮಾಡ್ತಾರೆ. ಆ ಟ್ರಯಲ್ ಅಲ್ಲಿ ನಾವು ಏನು ಬಾರಿಸ್ತೇವೆ, ಏನು ಕುಣಿತೇವೆ. ಈಗ ಪ್ರಥಮ ಆಟ ಮಾಡ್ತಾರೆ, ಈಗ ಶಿರಿಯಾರದಲ್ಲಿ ನಮ್ಮ ಸಾಲಿಗ್ರಾಮ ಮೇಳದ ಆಟ ಪ್ರಥಮ ಶಿರಿಯಾರದಲ್ಲಿ
0: ವರ್ಷದ ಹೊಸ ಪ್ರಸಂಗ
1: ಪ್ರಸಂಗ ಎಲ್ಲ ಆಗುದು. ಅಲ್ಲಿ ನಾವು ಏನು ಸೆಟ್ಟಿಂಗ್ ಮಾಡ್ಕೊಳ್ತೇವೆ, ಅದೇ ಸೆಟ್ಟಿಂಗ್ ಒಂದು ದಿವಸ ಅದನ್ನು ಚೇಂಜ್ ಮಾಡುದಿಲ್ಲ.
0: ಇಡೀ ವರ್ಷ
1: ಹಳೆ ಪ್ರಸಂಗದಲ್ಲಿ ಆದ್ರೆ ನಾವು ಏನ್ ಬೇಕಾದರೂ ಚೇಂಜ್ ಮಾಡ್ಕೊಳ್ಬಹುದು. ಈಗ ಸ್ಟೆಪ್ ಆಗಲಿ ಅಥವಾ ಮಾತುಗಾರರು ಆಗಿ ಮಾತು ಬೇರೆ ಬೇರೆ ಮಾತಾಡಬಹುದು. ಇಲ್ಲ ಆಗಲ್ಲಲ್ಲ, ಒಂದು ಮಾತಾಡಿದ್ಕೊಳ್ಳ ಅದೇ ಮಾತು ಅವನ ಬಾಯಿಂದ ಬರೋಲ್ಲರೂ ಇವ್ ಕಾಯ್ತಾ ಇರ್ಬೇಕು. ಆಧುನಿಕ ಪ್ರಸಂಗದಲ್ಲಿ, ಸಾಮಾಜಿಕ ಪ್ರಸಂಗದಲ್ಲಿ, ಪೌರಾಣಿಕ ಪ್ರಸಂಗದಲ್ಲಿ ಅದಿಲ್ಲ. ಅವರಿಗೆ ಪೌರಾಣಿಕದ ಅನುಭವದ ಕಲಾವಿದರಾಗಕ್ಕೆ ಹೋಗಿ ಅವರಿಗೆ ಏನ್ ಬರ್ತದನ್ನು ಇವತ್ತು ಮಾತಾಡಿದ ನಾಳೆ ಮಾತಾಡಬೇಕಂತಿಲ್ಲ, ಅದೇ ಸನ್ನಿವೇಶ ತಕ್ಕಂತೆ ಅವರು ಮಾತಾಡಿದ್ರೆ ಆಯ್ತು. ಅದರಿಂದ ಅದನ್ನು ಇದನ್ನು ಒಂದು ಸ್ವಲ್ಪ ಸಮತೋಲನ ಮಾಡಿ ನೋಡಿದ್ರೆ ಈಗಿನ ಕಾಲಕ್ಕೆ ಪೌರಾಣಿಕ ಪ್ರಸಂಗವೇ ಅಗತ್ಯ. ಆದ್ರೆ ಮಧ್ಯ ಮಧ್ಯದಲ್ಲಿ ಈ ಊಟದೊಟ್ಟಿಗೆ ಉಪ್ಪಿನಕಾಯಿ ಅಂದಾಗೆ ಸಾಮಾಜಿಕ ಪ್ರಸಂಗ ಈಗಿನ ಪ್ರೇಕ್ಷಕರಿಗೆ ತಕ್ಕಂತೆ ಬೇಕಾಗ್ತದೆ ಅಷ್ಟೇ.
0: ಈಗ ಚಂಡೆ ಇಲ್ಲದೆ ಯಕ್ಷಗಾನ ಕಲ್ಪನೆ ಮಾಡೋಕೆ ಸಾಧ್ಯ ಇತ್ತ?
1: ಚಂಡೆ ಇಲ್ಲದೆ ಮೊದಲು ಆಗಿತ್ತಂತ ನಾನು ಕೇಳಿದ್ದೆ, ಅದ ನಾನು ನೋಡ್ಲಿಲ್ಲ ಅದನ್ನ. ಕಡೆಗೆ ಚಂಡೆ ಬಂದದಂದ್ರೆ ಚಂಡೆ ಸುದ್ದಿ ಮಾಡುದು ಇರ್ಲಿಲ್ಲ, ಎಂಥದೋ ಅಂತ ಅಂದ್ಕೊಂಡು ಬಾರಿಸ್ತಿದ್ರಂತೆ ಅವಾಗ. ಕಡೆಗೆ ಅದನ್ನ ಚಂಡೆಗೆ ನನಗೆ ಯಾರೋ ಹೇಳಿದ್ ನಾನು ಕೇಳಿ ಹಿರಿಯವರು, ಚಂಡೆಗಂತ ಸುದ್ದಿ ಅಂತ ಮಾಡಿ ತೋರಿಸಿದವ್ರೆ ಕೆಮ್ಮಣ್ಣ ಆನಂದ್ ಅವರು ಅಂತ, ದೊಡ್ಡ ಪ್ರಸಿದ್ಧ ಚಂಡೆ ವಾದಕರು. ಅವರು ಚಂಡೆಗೆ ಹೀಗೆ ಶ್ರುತಿ ಅಂತ ಮಾಡಿ ತೋರಿಸಿದ ಮೇಲೆ ಈಗ ಶ್ರುತಿ ಅಂತ ಆಗಿದೆ.
0: ಅವರಿಂದ ಈ ಚಂಡೆ ಈಗ ಶ್ರುತಿಬದ್ಧವಾಗಿ ಚಂಡೆ ಶುರುವಾದ.
1: ಮೊದಲು ಚಂಡೆಗೆ ಶ್ರುತಿ ಅಂತಲೇ ಇರಲಿಲ್ಲ, ಹಾಗೆ ಬಾರಿಸ್ತಿದ್ರು. ಮತ್ತು ಅದು ಅಲ್ಲದೆ ವೇಷ ಮಾಡ್ಕೊಂಡವರು ಚಂಡೆ ಬಾರಿಸ್ತಿದ್ರಂತೆ ಆವಾಗ. ಬ್ರಹ್ಮಾವರ ಅನಂತ ಅಣ್ಣ ಅಂತ ಒಬ್ರು ಇದ್ದ
0: ನಂಗ್ ಗುರುಗಳು ಹೇಳದ್ ಕೇಳಿದ್ದೆ ನಾನು. ಅಂದ್ರೆ ವೇಷ ಮಾಡಿದವರೇ ಒಂದು ಮುಸ್ಕಾಯ್ಕೊಂಡ್ಬಂದು
1: ಅದೇ ಬ್ರಹ್ಮಾವರ ಅನಂತ ಅಂತ ಒಬ್ರು ಇದ್ದಂತೆ, ಮತ್ತೊಬ್ರು ಯಾರೋ ಬ್ರಹ್ಮಾವರ ಕಿಟ್ಟ ಅನ್ನಳೆ ಯಾರೋ ಒಬ್ರು ಇದ್ದಂತೆ. ಅನಂತ ಅವ್ರದ ಹೆಸರು ಹೇಳದ್ ಕೇಳಿದ್ದೆ ನಾನು, ಅವರೊಬ್ರು ಇದ್ದಾರೆ. ಕಡೆಗೆ ಚಂಡೆಗೆ ಸುದ್ದಿ ಅಂತ ಬಂದದ್ದು ಇವರು ಬಂದ ಮೇಲೆ,
0: ಕೆಮ್ಮಣ್ಣ ಆನಂದ್
1: ಆನಂದ್ ಅವ್ರು ಬಂದ್ರ ಮೇಲೆ.
0: ಈಗ ಚಂಡವಾದಕ ಒಬ್ಬ ಚಂಡವಾದಕ ಅಂತ ಹೇಳಿಸ್ಕೊಳ್ಳಿಕ್ಕೆ ಅವನಲ್ಲಿ ಇರಬೇಕಾದ ಶಿಸ್ತು ರಂಗದಲ್ಲಿ ರಂಗದ ಹೊರಗೆ ಶಿಸ್ತು ಎಷ್ಟು ಬೇಕು ಅವನಿಗೆ?
1: ಅವನಿಗೆ ರಂಗದಲ್ಲಿ ಶಿಸ್ತು ಅಂತ ಹೇಳಿದ್ರೆ, ರಂಗದಲ್ಲಿ ಒಂಚೂ ಅಸಭ್ಯವಾಗಿ ವರ್ತನೆ ಮಾಡಿದೆ, ಒಳ್ಳೆಯ ರೀತಿಯಲ್ಲಿ ಚಂಡೆ ಬಾರಿಸ್ಕೊಂಡ, ಇವ ಚಂಡೆಗಾರ ಆಗ್ಬಹುದು ಅನ್ನುವ ಹಾಗೆ ಪ್ರೇಕ್ಷಕರಿಂದ ಹೇಳಿಸ್ಕೊಂಡ್ರೆ ಅವನು ಚಂಡೆಗಾರ. ಮತ್ತೆ ಹಗಲಿಗೂ ಹಾಗೆ ಅವನು ವೈಯಕ್ತಿಕ ವಿಚಾರದಲ್ಲೂ ಹಿರಿಯವ್ರನ್ನ ಕಂಡಾಗ ತಗ್ಗಿ ಬಗ್ಗಿ ನಡೆಯುವುದು, ಮತ್ತೆ ಇನ್ನೊಬ್ಬರ ಹತ್ರ ನಾವು ಹೇಗೆ ಅದನ್ನು ಕೇಳ್ಕೊಳ್ಳೋದು ಆ ಸ್ವಭಾವದಿಂದ ಇದ್ರೆ, ಈಗ ನಾನೊಬ್ಬ ಚಂಡೆಗಾರ ಆಯ್ತಂತ ತಲೆ ಮೇಲೆ ಬಂದ್ರೆ ಹೋಯ್ತು
0: ಹೋಯ್ತು,
1: ಅದು ಯಾವ ಮನುಷ್ಯನಿಗೂ ಬರಬಾರ್ದು. ಅವ ಬಂದ್ರೆ ಅವ ಚಂಡೆಗಾರನೂ ಅಲ್ಲ ಏನೂ ಅಲ್ಲ, ಯಾರಿಗೂ ಅಂಥದ್ದು ಬರಲೇಬಾರ್ದು. ಅವ ಶಿಸ್ತಿನಲ್ಲಿ ಹಿರಿಯವರಿಗೆ ತಗ್ಗಿ ಬಗ್ಗೆ ನಡೆಯುವುದು ಅಭ್ಯಾಸ ಮಾಡಿಕೊಂಡು ಚಂಡೆಗಾರಿಗೆ ಬಗ್ಗೆ ಆಸಕ್ತಿ ಇದ್ದು ಚಂಡೆಗಾರಿಕೆ ಮಾಡಿದರೆ ಒಂದು ಒಳ್ಳೆ ಉತ್ತಮ ಚಂಡೆಗಾರ ಆಗಬಹುದು.
0: ಈಗ ನಿಮ್ಗೆ ತುಂಬಾ ಪ್ರಶಸ್ತಿ ಪುರಸ್ಕಾರಗಳು ಸನ್ಮಾನಗಳು ಸುಮಾರು ಕಡೆ ಆಯ್ತು, ಅದರಲ್ಲಿ ಕೆಲವುದನ್ನು ನೆನಪು ಮಾಡುದಾದ್ರೆ ಯಾವ್ದೆಲ್ಲ?
1: ಈಗ ಬೊಂಬಾಯಲ್ಲಿ ಒಂದು ಸನ್ಮಾನ ಆಗಿದೆ, ಇಲ್ಲಿಗೆ ಬೊಂಬಾಯಲ್ಲಿ ಸನ್ಮಾನ ಮಾಡುದಂದ್ರೆ ಅಲ್ಲಿ ಸನ್ಮಾನ ಅಂದ್ರೆ ಈ ನಮ್ಮ ಊರಿನಲ್ಲಿ ಮಾಡಿದಾಗಲ್ಲ, ಊರ್ನೋಡು ಸಸಾರ ಅಂತಲ್ಲ ಬೊಂಬಾಯಲ್ಲಿ ಆವಾಗ ಯಾರಿಗೆ ಸನ್ಮಾನ ಮಾಡುದಾದ್ರೆ ಒಂದು ಚಿನ್ನದೊಂಗರ ಹಾಕಿ ಸನ್ಮಾನ ಮಾಡು, ಚಿನ್ನದೊಂಗರ ಸ್ಮರಣಿಕೆ ಶಾಲೋದೆಲ್ಲ ಇದ್ದದ್ದೇ ಅಲ್ಲ ಅದು. ಮತ್ತೆ ನನಗೆ ಇದು ಹೈದರಾಬಾದ್ನಲ್ಲಿ ಪೂಲು ಅಲಂಕಿ ಸೈರ್ ಅಂತ ಒಂದು ಕಾರ್ಯಕ್ರಮ ಆಗಿದೆ 1992 ಇಸ್ವಿಯಲ್ಲಿ, ಆವಾಗ ನಾನು ಚಂಡೆಗೆ ಹೋಗಿದ್ದೆ. ಯಕ್ಷಗಾನಕ್ಕೆ ಪ್ರಥಮ ಬಹುಮಾನ ಬಂದಿದೆ
0: ಅಲ್ಲಿ ಕಾಂಪಿಟೇಷನ್
1: ಅಲ್ಲಿ ಅಲ್ಲಿ ಒಂದು ಸನ್ಮಾನ ಆಗಿದೆ. ಕಡೆಗೆ ಹೈದರಾಬಾದು ದುಬೈ ಅಲ್ಲೆಲ್ಲ ಸನ್ಮಾನಗಳು ಸುಮಾರಾಗಿದೆ. ಮತ್ತೆ ನಮ್ಮ ಸಾಹಿತ್ಯ ಪರಿಷತ್ತಿನಿಂದ ಒಂದು ಸನ್ಮಾನ ಆಗಿದೆ. ಸನ್ಮಾನಗಳೆಲ್ಲ ಆಯ್ತು ಬಿಡಿ, ಅದು ಸನ್ಮಾನದಿಂದ ವ್ಯಕ್ತಿಯೇ ಅಳಿಯುವುದಲ್ಲ, ಅವನ ಕಸುಮಿನಿಂದ ಅವನ ಅಳಿಬೇಕು. ಸನ್ಮಾನ ಆಗ್ತದೆ ಹೋಗ್ತದೆ ಬಿಡಿ.
0: ಈಗ ನೀವು ಯಕ್ಷಗಾನದಿಂದಾಗಿ ಎಷ್ಟು ದೇಶಗಳನ್ನು ಸುತ್ತಿ ಬಂದ್ರಿ?
1: ನಾನು ವಿದೇಶಕ್ಕೆ ಒಂದು 3 ಸರಿ ಹೋಗಿದ್ದೆ. ಮತ್ತೆ
0: ಭಾರತದಲ್ಲಿ ಎಷ್ಟು ಸುತ್ತಿರಿ? ಇಡೀ ಭಾರತ ಸುತ್ತಿದ್ರೆ?
1: ಇಡೀ ಭಾರತ ಸುತ್ತಿದೆ.
0: ಈಗ ಇರುವ ಯುವ ಕಲಾವಿದರಿಗೆ ಮತ್ತೆ ಇನ್ನು ಮುಂದೆ ಚಂಡೆಯನ್ನು ನುಡಿಸಲಿಕ್ಕೆ ಆಸಕ್ತಿ ಇರುವವರಿಗೆ ನೀವೊಂದು ಕಿವಿ ಮಾತು ಹೇಳುವುದಾದ್ರೆ,
1: ಚಂಡೆ ಬಾರಿಸುವುದು ನುಡಿಸುವುದು ಬಡಿಯುವುದು ಮೂರುಂಟು. ಮೊದಲು ಕಲಿಯುವಾಗ ಬಡಿಯುವುದು, ಎರಡನೇ ಕಲಿತು ಸಾಧಾರಣ ಇದಾದ ಮೇಲೆ ಬಾರಿಸುವುದು, ಈಗ ನಮ್ಮ ಗುರುಗಳೆಲ್ಲ ನುಡಿಸುವುದು. ಈಗ ನಾನು ನುಡಿಸ್ತೇನೆ ಅಂತ ನಾನು ಹೇಳೋದಿಲ್ಲ, ನೋಡಿದವ್ರು ಹೇಳ್ತಾರೆ ನೀವು ನುಡಿಸ್ತೀರಿ ಮರ್ರೆ ಅಂತ. ನಾವು ನುಡಿಸುವುದಲ್ಲ, ಅದು ಬಾರಿಸುವುದು. ಇನ್ನು ಮನುಷ್ಯ ಸಾಯೋಲರಿಗೂ ಕಲೀಲಿಕ್ಕೆ ಉಂಟು, ಯಕ್ಷಗಾನದಲ್ಲಾಗಲಿ ಯಾವುದೇ ರಂಗದಲ್ಲಾಗಲಿ ಅವನು ಪರಿಪೂರ್ಣತೆ ಅಂತಿಲ್ಲ, ಅವನಿಗೆ ಕಲೀಲಿಕ್ಕೆ ಇನ್ನೂ ಬೇಕಾದಷ್ಟು ಉಂಟು ಯಕ್ಷಗಾನದಲ್ಲಿ. ಆದ್ರಿಂದ ನುಡಿಸುವುದಲ್ಲ ಬಾರಿಸುವುದು. ನುಡಿಸಿಯವರು ಕೆಲವರಿದ್ದಾನೆ, ಒಂದು ಇಡಗುಂಜಿ ಕುಟ್ಟಿಯಾಜಿ ಅಂತ ಅವ್ರು ತೀರಿ ಹೋದ್ರು, ಒಂದು ರಾಮಕೃಷ್ಣ ಮಂದರ್ತಿ ಅವರು, ಮತ್ತೊಂದು ಗಜಾನ ದೇವಾಡಿಗಂತ ಇದ್ದಿದ್ದ ಅವ, ಕೆಲವರೆಲ್ಲ ಇದ್ದಾರೆ. ಅವರೆಲ್ಲ ನುಡಿಸುವವರು, ನಾವೆಲ್ಲ ಬಾರಿಸುವವರು. ಆಯ್ತಾ, ಯಾರೇ ಆಗಲಿ ಬಾರಿಸುವವನಿಗೆ ಆ ಚಂಡೆಯ ಬಗ್ಗೆ ಆಸಕ್ತಿ ಇದ್ದು ಅವ ಅದ್ರ ಬಗ್ಗೆ ಒಳ್ಳೆ ನಾನೊಬ್ಬ ಚಂಡೆಗಾರ ಆಗಬೇಕನ್ನುವ ಛಲ ಇದ್ದವನಿಗೆ ಚಂಡೆಗಾರ ಆಗ್ತಾನೆ. ಯಾವ ಈಗ ನಮ್ಮ ನನ್ನ ಚಂಡೆಗಾರಿಕೆಯನ್ನೇ ಕಂಡು ಸುಜನ ಹಾಲಾಡಿ ಅನ್ನೋ ಅವನಿಗೆ ದೊಡ್ಡ ಚಂಡೆಗಾರ, ಸಂತೋಷವೇ. ಈಗ ಪ್ರಜ್ವಲ ಮುಂಡಾಡಿ ಅವನು ದೊಡ್ಡ ಚಂಡೆಗಾರ. ಈಗ ಸುಮಾರು ಜನ ಹುಡುಗರು ಇದ್ದಾರೆ. ಹಾಗೆ ನಾನು ಕ್ಲಾಸ್ ಮಾಡಿದ್ದೇನೆ, ನಾನೀಗ ಯಕ್ಷಗಾನ ತರಬೇತಿ ಕೇಂದ್ರ ಮಾಡ್ತಾ ಇದ್ದೇನೆ, ಯಕ್ಷಗಾನ ಚಂಡೆ ತರಗತಿ. ಅದರಲ್ಲಿ ಕಲಿತವರು ಪನ್ನಗಮಯ್ಯ ಕುಂದಾಪುರ, ಕಡೆಗೆ ವಾಗ್ವಿಲಾಸ್ ಭಟ್ಟ, ಕಡೆಗೆ ನಿಮ್ಮ ತೆಕ್ಕಟ್ಟೆ ಕ್ಲಾಸಿಗೆ ಬರ್ತಿದ್ದ ರಾಹುಲ್, ಈಗ ಅಮೃತೇಶ್ವರ ಮೇಳದಲ್ಲಿ ಅವ ಚಂಡೆಗಾರ, ಅವ ಸಚಿನ್ ಆಚಾರಿ, ಇವರೆಲ್ಲ ನನ್ನ ಹತ್ರ ಕಲಿತವರು. ಅವರೆಲ್ಲ ಒಂದು ಚಂಡೆಗಾರ ಆಗಿದ್ದಾರೆ, ಅದೇ ಸಂತೋಷದ ವಿಷಯ. ವಿಶ್ವಂಬರ ಅಲಸೆ ಅವನು ನನ್ನ ಹತ್ರ ಚಂಡೆ ಕಲ್ತಿದ್ದಾನೆ. ಇವರೆಲ್ಲ ಕಲಿತು ಚಂಡೆಗಾರರು ಆಗಿದ್ದಾರೆ, ಬಾರಿಸ್ತಾ ಇದ್ದಾರೆ. ಇನ್ನು ನೀವು ಹೇಳದಂಗೆ ನುಡಿಸುವ ಹಾಗೆ ಆಗಲಿ, ಇನ್ನು ಮುಂದೆ ಇವರೆಲ್ಲ ಹೀಗೆ ದೊಡ್ಡ ಅಂದ್ರೆ ಹಳೆ ಬೇರು ಹೊಸ ಚಿಗುರು ಮರ
0: ಸೊಬಗು
1: ಸೊಬಗು ಹಾಗೆ ಹಾಗೆ ಆಗಲಿ ಅಂತ ನಾನು ಕೇಳ್ಕೊಳ್ತೇನೆ.
0: ಈಗ ನೀವು ಮೇಳದಿಂದ ನಿವೃತ್ತಿ ತಕೊಂಡು 2 ವರ್ಷ ಆಯ್ತು, ಈಗ ನೀವು ಏನ್ ಮಾಡ್ತಾ ಇದ್ದೀರಿ ಜೀವನಕ್ಕೆ?
1: ನಾನೀಗ ಜೀವನಕ್ಕೆ ಮೇಳ ಬಿಟ್ಟರು ನಿವೃತ್ತಿ ಆಗಿದ್ರು ಮನೇಲಿ ಒಂದ್ಗಳಿಗೆ ಪುರ್ಸೋತಿಲ್ಲ, ಆಟಗಳ ಕರೀತಾರೆ, ಯಾರು ಕರೀತಾರೋ ಅಲ್ಲಿಗೆ ಹೋಗುದು, ಆ ಮೇಳ ಈ ಮೇಳ ಅನ್ನೋ ಭೇದ ಇಲ್ಲ, ಯಾವ ಮೇಳದವ್ರು ಕರೀತಾರೋ ಅಲ್ಲಿ ಹೋಗಿ ಚಂಡೆ ಬರ್ಸಿ ಬರೋದು. ಮತ್ತೆ ಹೀಗೆ ಸಿನಿಮಾದ ಏನಾದ್ರು ಬಂದ್ರೆ, ಈಗ ನಾಡಿದ್ದು ಶೂಟಿಂಗ್ ಉಂಟು, ಸಿನಿಮಾದ ಬಗ್ಗೆ ಹೀಗೆ ಓಡಾಡ್ತಾ ಇರ್ತೇನೆ. ಮತ್ತೆ ನಮ್ಮ ಜೀವನಕ್ಕೆ ಏನೂ ತೊಂದರೆ ಇಲ್ಲ, ಸುಖ ಸಂಸಾರ, ಹೆಂಡತಿ ಸುರೇಖ, ಮಗ ಶಶಿಧರ, ಮಗಳು ಸಂಧ್ಯಾ, ಮಗಳನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಮಗ ಈಗ ಗ್ರಾಫಿಕ್ ಡಿಸೈನ್ ವರ್ಕ್ ಮಾಡ್ತಾ ಇದ್ದಾನೆ ಮನೆಯಲ್ಲಿ, ಅವನು ಮತ್ತೆ ಸ್ಮಾಲ್ ಮೂವಿ ಎಲ್ಲ ಮಾಡ್ತಾನೆ, ಕತೆ ಬರೀತಾನೆ. ಮತ್ತೆ ಯಕ್ಷಗಾನ ಪ್ರಸಂಗ ಪೌರಾಣಿಕ ಮಾತ್ರ, ಅವನು ಸಾಮಾಜಿಕ ಬರೆಯುವುದಿಲ್ಲ, ಪೌರಾಣಿಕ ಪ್ರಸಂಗ ಬರೀತಾನೆ. ಮಗಿಬೆಟ್ಟರ ಹತ್ರ ಭಾಗವತಿಗೆ ಅಭ್ಯಾಸ ಮಾಡಿ ಭಾಗವತಿಗೆ ಮಾಡ್ತಾನೆ. ಅದರಿಂದ ಸುಖದಿಂದ ಇದ್ದೇನೆ, ಏನು ತೊಂದರೆ ಇಲ್ಲ.
0: ಒಂದು ಕೇಳೋಕ್ ಮರ್ತೋಯ್ತು ನಂಗೆ, ಅಂದ್ರೆ ಈಗಿನ ಯುವ ಪೀಳಿಗೆ, ಈ ಯುವ ಪೀಳಿಗೆ ಚಂಡವಾದಕರಿಗೆ ಅದನ್ನು ಮಾತ್ರ ವೃತ್ತಿಯಾಗಿಟ್ಟುಕೊಂಡು ಜೀವನ ನಡೆಸಲಿಕ್ಕೆ ಸಾಧ್ಯವಾ?
1: ಈಗಿನ ಕಾಲದಲ್ಲಿ ಭಾರಿ ಕಷ್ಟ, ಅವರು ಯಕ್ಷಗಾನ ಒಂದನ್ನೇ ನಂಬಿಕೊಂಡಿದ್ರೆ ಆಗುದಲ್ಲ, ಅವರು ಸೈಡ್ ಬಿಸ್ನೆಸ್ ಏನಾದರೂ ಒಂದು ಮಾಡಿಕೊಂಡ್ರೆ ಒಳ್ಳೇದು. ಯಾಕಂದ್ರೆ ನಮ್ಮ ಕಾಲದಲ್ಲಿ ಯಾವಾಗ ನಮಗೆ ಇದೇ ಒಂದು ಬದುಕು ಕೊಡ್ತಾ ಇದೆ ಅಂತ ಬಂದು ಬಂದು ನಾವು ಅದನ್ನು ಸಾಧಿಸ್ಕೊಂಡು ಮುಂದೆ ಹೋಗಿದ್ದೇವೆ, ಬದುಕು ಕಟ್ಕೊಂಡಿದ್ದೇವೆ. ಈಗಿನಿಂದ ಅವರಿಗೆ ಅದನ್ನು ಬದುಕು ಕಟ್ಕೊಳ್ಳಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದರೂ ದೇವರ ಅನುಗ್ರಹದಿಂದ ಬದುಕು ಕಟ್ಕೊಳ್ಳಿಕ್ಕೆ ಆದರೂ ಆಗಬಹುದು. ಆದರೂ ಒಂದು ಸೈಡಿಗೆ ಏನಾದರೂ ಒಂದು ಬಿಸ್ನೆಸ್ ಅವ್ರು ಇಟ್ಟುಕೊಂಡ್ರೆ ಅನುಕೂಲ ಅಂತ ನನ್ನ ಭಾವನೆ.
0: ಅಂದ್ರೆ ಈಗ ಮುಂದೆ ಚಂಡೆಗಾರರಾಗಿ ಬರುವವರು ಒಂದು ಉಪವೃತ್ತಿಯನ್ನು ಇಟ್ಟುಕೊಳ್ಬೇಕು,
1: ಇಟ್ಟುಕೊಂಡ್ರೆ ಒಳ್ಳೇದು,
0: ಒಳ್ಳೇದು,
1: ಒಳ್ಳೇದು ಅಂತ ಅಷ್ಟೆ.
0: ಯಕ್ಷ ಸಮಾಗಮದಲ್ಲಿ ಇಷ್ಟು ಹೊತ್ತುವರೆಗೆ ಮಾತಾಡಿದ ಶಿವಣ್ಣ, ಶಿವಾನಂದ ಕೋಟ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು.
1: ನಿಮಗೂ ನಮಸ್ಕಾರ.
0: ಸರಿ ಕೇಳುಗರೆ, ಇಷ್ಟು ಹೊತ್ತಿನ ತನಕ ಪ್ರಸಿದ್ಧ ಚಂಡವಾದಕರಾದ ಶಿವಾನಂದ ಕೋಟ ಅವರೊಟ್ಟಿಗೆ ಯಕ್ಷ ಸಮಾಗಮದಲ್ಲಿ ಮಾತಾಡ್ತ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಇನ್ನೋರ್ವ ಅತಿಥಿಯೊಂದಿಗೆ ಬರ್ತೇನೆ. ನಾನು ಸಾತ್ಯಕಿ ಪಂಜಿಗಾರ್, ಯಕ್ಷ ಸಮಾಗಮದಲ್ಲಿ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ, ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.
2: ಯಕ್ಷ ಸಮಾಗಮದಲ್ಲಿ ದಿನೇಶ್ ಉಪ್ಪೂರರ ಸಂಗ್ರಹದಿಂದ ಆಯ್ದ ಯಕ್ಷಗಾನ ಪದ್ಯಗಳ ಪ್ರಸಾರ.

ಸತಿ ಇಲ್ಲದೆ ಸಂಗೆ ಮಕ್ಕಳಾಗುವುದುಂಟೆ ವರವೆನ್ನುತ್ತ ಮಿಕ್ಕ ದಾನವರಿಗೆ ಅದನ್ನು ಅರೋಗ್ಯ

0: ಯಕ್ಷ ಸಮಾಗಮ ಭಾಗವತಿಕೆಯಲ್ಲಿ ಯಕ್ಷಗುರು ಕಿಶೋರ್ ಕುಮಾರ್ ಆರೂರು, ರಚನೆಯಲ್ಲಿ ಶಾಂತಾ ವಾಸುದೇವ ಪೂಜಾರಿ ಆನ್ಗಳ್ಳಿ, ಮದ್ದಳೆಯಲ್ಲಿ ಅನಂತ ಕೃಷ್ಣ ನಾವುಡ ಮತ್ತು ಚಂಡೆಯಲ್ಲಿ ಸಾತ್ಯಕಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: ಈ ವೈಭವಣ್ಣ
2: ಎಂತದೆ?
1: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
2: ಅದಕ್ಕ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಇತ್ತಲ್ಲ,
1: ಅಲ್ಲಿ ಹೋರೆ
0: ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ ಹೋದ್ರೆ ಸೇಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ ಓಪನ್.
1: ನಮ್ ಕುಂದಾಪುರ ಕಾಂಬುಕ್ ಚಂದ, ಬೀಚ್ ಬದಿ ತಿರ್ಗುಕ್ ಚಂದ, ತೆಳ್ಳನ್ ದೋಸಿ ಕೋಳಿ ಗಸಿ ತಿಂಬುಕ್ ಚಂದ. ನಮ್ ಕುಂದಾಪುರ ಕನ್ನಡ ಕೇಂಬುಕೇ ಚಂದ.
3: ರೇಡಿಯೋ ಕುಂದಾಪುರ 89.6 FM, ಕುಂದ ಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.
2: ಶಂಕರಣ್ಣ, ಅದ್ಯಾರು ನಿಮ್ಮ ಮನೆಗೆ ಬಂದದ್ದ?
3: ಹೌದ, ದಲ್ಲಾಳಿ ಮಾರ.
2: ದಲ್ಲಾಳಿಯಾ? ಎಂತ ಮಗನಿ ಹೆಣ್ಣು ಹುಡ್ತಿದ್ರೆ?
3: ಅವನಿಗೆ ಕೂಳ ಹಾಕುದೇ ಹೆಚ್ಚ. ಇನ್ ಅವನು ಒಂದ್ ಕಟ್ಕ ಬಂದ್ರೆ ಇಬ್ಬರಿಗೂ ಧರ್ಮ ಕೂಳ ಹಾಕು. ನಂಗದ ಚಟುವನ.
2: ಮತ್ತೆ ದಲ್ಲಾಳಿ ಎಂತ ಬಂದದ?
3: ಹೌದ, ಮೊನ್ನೆ ಒಂದ್ ದನಿಂದ ತಕ ಬಂದದ್ ಮಾರ್ರೆ. ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದು ಒಂದ್ ಪಾರ್ಟಿ ಮಾಡುಕ್ ಹೇಳಿದೆ.
2: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಬರಲ ಮರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಎಂತಕ್ಕೆ?
3: ತಂದದ್ ನಾನಲ್ಲ ಮರ್ರೆ, ನಂಗೆ ಮೊನ್ನೆ 3 ದಿನ ಗಟ್ಟದ ಮೇಲೆ ಚೂರು ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದನ ಇತ್ತು ಮರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಕ್ಕಮ್ಮಿದ್ರೆ ತಕ ಬಾ ಅಂದಿ.
2: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದೆ ನೀನೆ ತಕ ಬಂದಿತೆ.
3: ಮೈಕೆ ತುಂಬದ್ ಹೌದು, ದನ ಲೈಕ್ ಇದ್ದದ್ದು ಹೌದು. ಆರೆ ದನಿ ಗಬ್ಬ ಕಟ್ಟುದಿಲ್ಲ ಮರ್ರೆ. ಈ ನನ್ ಮಗ ದನಿನೊಟ್ಟಿಗೆ 5 ಜೊತೆ ಮಾತ್ರ ಹಿಡ್ಕ ಬಂದಿದ ಮರ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
2: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ್ಯಾರು ಸಾಕಲ್ಲ. ಎಂತ ಹಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯರನ್ನಳಿ ಹೇಳ್ಕಂಕಿ ನಾಚಿಕೆ ಅತ್ತೆ.
3: ಅಲ್ಲ ಮಾರ,
2: ಬೇಡ ಮಾತಾಬೇಡಿ.
3: ಅಲ್ಲ ನಾ ಹೇಳ್ತು,
2: ಬೇಡ ಮಾತಾಬೇಡಿ.
3: ಅಲ್ಲ ಮಾರ,
2: ಅಲ್ಲ ಮಾತಾಬೇಡಿ.
3: ಸುಮ್ನಿರ, ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ. ಅನುಭವ ಸರಿ ಮಾತ್ರ ಬುದ್ಧಿ ಕಷ್ಟ ಅಂತ ಅಂದೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ. ಈ ದನ ನಿಮ್ಮನೆ ಹೊಟ್ಟೆಗೆ ಕೊಡ್ಕೋ, 1 ರೂಪಾಯಿ ಕೊಡು ಬೇಡ.
2: ಏ ಬೊಬ್ಬರಿಯಾ,

0: ಏನ್ ಶಂಕರಣ್ಣ, ಕಣ್ಣೆಲ್ಲ ಕೆಂಪ್ ಕೆಂಪಾಯ್ತ? ರಾತ್ರಿ ಇಲ್ಲ ನಿದ್ರಿ ಇಲ್ಲ ಕಾಂತಲ, ಎಂತ ಆಟಕ್ಕೋರ್ಯಾ?
1: ಆಟಕ್ಕಲ್ಲ ಮಾರೆ, ಆ ಕೆರೆ ಮನೆ ಪ್ರಕಾಶ್ ನಗರ್ ನಿನ್ ತಂಗಿ ಮುದ್ರಿಗೆಲ್ಲ ಮರ ನಿನ್ನೆ ಅಲ್ಲಿಗೆ ಹೋದ್.
0: ಹೋ, ಹಂಗ ನಿನ್ನೆ ನಿಮ್ಮ ಮನೆ ವಾರಿ ಕಿಚ್ಚೋಟ್ ಲೆಕ್ಕ ಅಂತಲ್ಲ.
1: ಸಾಕ್ ಸುಮ್ನೇರ, ಏನ್ ಮನಿ ಮಂದಿ ಎಲ್ಲ ಹೋಗ್ ನಮ್ಮ ಮನೆ ಊಟ ಅನ್ನೋದ?
0: ಯಾರಲ್ಲ ಹಾರಿ, ಮತ್ತೆ
1: ನಾನೊಬ್ಬ ಹೊಯ್ಕೊಂಡಿದ್ದೀನ ಫಸ್ಟ್ ಗೆ ಹೆಂಡ್ತಿ. ಹೋಯ್, ಕೌಲ್ ಊಟ ಉಣದೆ ಸುಮಾರು ದಿನ ಆಯ್ತು ಮಾರ್ರೆ. ಮಳೆಗಾಲದಂಗೆ ಒಂದ್ ಸೌಂಡ್ ಕೂಳ್ ಜಾತಿ ಸೇರತ್. ನಾನು ಬಬ್ದ ಹಾಕೇನ ಹಂಗಾರ ಬಾ ಅಂದಿ. ಮಗಳ ಅಪ್ಪಯ್ಯ, ನಂಗ್ ಮದ್ರಿಗೆ ಹಾಕು ಬಪ್ಪ ಕೇಳಿ. ಅದ್ರಲ್ಲಿ ಅವನು ಬಂದಳ. ಮಗ, ನನ್ನೊಬ್ಬನ್ ಬಿಟ್ಟಿಗೆ ಹತ್ರ ಕೇಂಡ ಅವನು ಬಂದ. ನಮ್ಮ ಅಪ್ಪಯ್ಯ ಅಬ್ಬಿನ ಇಬ್ಬರನ್ನೇ ಬಿಡುಗಾತನ, ಹಳಿಯರ್ ಬೇರೆ, ಅವರನ್ನು ಕರ್ಕೊಂಡು ಹೋಗಿ ಬಂದ.
0: ಹಂಗಾರ ಮನೆ ಯಾರಲ್ಲ ಉಳಿದ್ರ?
1: ಮನೆ ಗುಂಡೊಬ್ಬ ಉಳಿದ್ನ.
0: ಅದು ಯಾರ?
1: ಅದ ನಮ್ಮನಿ ನಾಯ.
2: ಅದನ್ನು ಒಂದು ಯಂತ್ರ ಬಿಟ್ಟಿಗೆ ಹಾದ ಮಾರ್ರೆ, ಅದನ್ನು ಕರ್ಕೊಂಡು ಹೋಗಿತ್ತ.
1: ಅದನ್ನು ಆಲೋಚನೆ ಮಾಡ್ನ. ಆರೆ ಆ ಗೌಜ್ ಗದ್ಲಕ್ಕೆ ಅದ್ರಲ್ಲಿ ನಿಲ್ಲುದಿಲ್ಲ, ಇಲ್ದರೆ ಅದನ್ನು ಕರ್ಕೊಂಡು ಹೋಗ್ತಾ ಇದ್ದಿ.
2: ಗೌಜ್ ಅಂಬಕ್ಕೂ ನೆನ್ಪಾಯ್ತು ಮಾರ್ರೆ, ಅವ್ರ ಮನೆಗೆ ಹೋಗಿ ಎಂತ ಡಿ ಜೆ ಹಾಕದ್ ಮಾರ್ರೆ. ರಾತ್ರಿಡೀ ನಿದ್ರೆ ಇಲ್ಲ, ನಮ್ದಾರು ಅಡಿಲ್ಲ, ಹೊಟ್ಟೆಗಿದ್ದ ದನಗಳು ಕುಂಚಾಡ್ತು. ಇವುಗಳು ಶೋಕಿ ಆಚರಣೆಯಿಂದ ಪರಿಸರಕ್ಕೆ ಎಷ್ಟು ಹಾನಿ ಆಯ್ತಿದ್ ಗೊತ್ತಾ? ಈ ಪ್ರಕೃತಿಗೆ ಒಳ್ಳೆ ಬಾರ್ದಿದ್ರು ತೊಂದ್ರೆ ಇಲ್ಲ, ಆದ್ರೆ ಹಾಳು ಮಾಡೋಕಾಗ. ಈ ಮನ್ಸರಿ ಏಗಳ ಬುದ್ಧಿ ಬತ್ತೋ ಏನೋ, ಅಷ್ಟಕ್ಕೂ ಈ ಡಿ ಜೆ ಹಾಕಿ ಗೌಜ್ ಮಾಡುದು ನಮ್ ಸಂಸ್ಕೃತಿಯೇ ಅಲ್ಲ. ಇದನ್ನು ಇಲ್ದೆ ಫಂಕ್ಷನ್ ಮಾಡೋಕೆ ಆತಿಲ್ಲ ಹಂಗಾರೆ. ಅದಿರ್ಲಿ, ನೀವೆಲ್ಲಿ ಹೊರಟದೀಗ?
1: ನಾನ ಅದೇ ನಿನ್ನೆ ಮದ್ರಿಗೆ ಆಯ್ತಲ್ಲ ಮಾರ್ರೆ, ಅವಳು ಮದಿ ಇವತ್ತೆ ಅಲ್ಲಿಗೆ ಹೊರಟೆ.
0: ಒಬ್ರಯ
1: ಇಲ್ಲೇ ಮನೆ ಗುಂಡೊಬ್ಬ ಇದ್ದಷ್ಟೇ.
3: ಏ ಬೊಬ್ಬರ್ಯಾ.
4: ಹೇ

0: ಏನ್ ಶಂಕರಣ್ಣ ಜರಿಕೋಟೆಗೆ ಅಂತ ಹಿಡ್ಕೋ ಹತ್ತಿದ್ರಿ?
1: ಮತ್ತೆಂತಲ್ಲ ಸುರೇಶ್ ಅಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
0: ಓ, ಇವತ್ತು ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
1: ಸರಿ ಸುರೇಶಣ್ಣ, ಮತ್ತೆಗ?
0: ಹಾ ಶಂಕರಣ್ಣ.
1: ಇವಳೆ, ಏ ಇವಳೆ.
2: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲೆ ಹಂಗಾರ ನಾನ?
1: ಅಲ್ಲ ಮರ್ದಿ, ನಂಗ್ ಊರ್ಲುದಂದ್ಲ ಹೇಳಿ ನೀ ಅಂತ ಆಕಾಶ್ಮಾರಿಕಾಣ ಮಾಡ್ತೆ. ತಗೋ ಇದನ್ನ ಒಳಗ್ ತಗೋಣ.
2: ಎಂತ ಇದು?
1: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿದ್ದನ? ಮಗ ಬಂದಿದ್ದಂದೇಳಿ ಮೀನ್ ಹಿಡ್ಕ ಬಂದಿದ್ದಿ. ತಗೋ
2: ಇದನ್ನ. ಎಂತ ಮಾಡುದ?
1: ಅದನ್ನ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
2: ಅಲ್ದೆ ಫ್ರೈ ಮಾಡುದ ಸಾರ್ ಮಾಡುದ?
1: ಯೋ, ಎಂತಾರು ಮಾಡ್ ಮರ್ತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬಿಡ.
3: ಡ್ಯಾಡಿ ಡ್ಯಾಡಿ.
1: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದ?
3: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
1: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರ.
3: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದೇ ಇರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ಗೆ ಬೆಳಿಗ್ಗೆ ಡಿಸ್ಟರ್ಬೆನ್ಸು?
2: ಅಯ್ಯಯ್ಯೋ ಗಂಡೆ, ನೀನು ನಿಂದ ಹೋಗಿಲ್ದಿದ್ ಇಂಗ್ಲೀಷು.
1: ಗಿಡ ಕೆಪ್ಪಿ ಹೂ ಗುದರ್ಸ್ತೆ ಕಣ. ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸು ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಲ್ಕು ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನೇ ಮರಿಲಿ ಅಂದಳಿ ಅಲ್ಲ. ಇಲ್ ಕಾಣ, ಅಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಂಗುಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂತಿದ್ದ ನೀನೆ, ಈಗ ಇಂಗ್ಲಿಷ್ ಹರ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಗುತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
3: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
1: ಓ, ಇಷ್ಟೊತ್ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
2: ಸುಶೀಲಕ್ಕ, ಓ ಸುಶೀಲಕ್ಕ,
1: ಇದೊಂದ್ ಬಂತ್ ಕಣ ಊರು ಮಾರಿ.
2: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
1: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
2: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ?

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ರೇಡಿಯೋ ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಏನ್ ಲಕ್ಷ್ಮಣ್ಣ ಎಂತದು ಹುರ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂದ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರ್ರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ ಅಂತದ ಎಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡ್ ಕೋಳಿ ತಕ ಬಂದಿದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ್ ಹಾಕಿದ್ದಿದಿ. ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ. ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ ಅದೇ ತಾಲಿ ಬಿಸಿ ಇಟ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ. ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವತ್ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ,
1: ಊರ್ ಬಿಟ್ಟು ಹೋಯ್ತು. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತ ಏನೋ ನಾವ್ ಜೀವಿತ್ ಅಂತ ಹೇಳಿ ಒಬ್ರಬ್ಬಕ್ ಊರ್ ಬದಿ ಬತ್ತ ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನೆ ಕಣ್ಣಂಗ್ ಎರಡು ಕೋಳಿ ಬಂದದ್ವ, ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೇಕ ಬಂದೆ.
1: ಕೋಳಿ ಹೈಡಿ ಹುಂಜುವ
0: ಒಂದ್ ಹುಂಜ ಒಂದ್ ಹೈಡಿ
1: ಕಣ್ಣನ್ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.

0: 回家。
1: ಗಿಡ ನೀ ಕೂಡ ಜಾಸ್ತಿ ಇದೆ, ಗಾಡಿ ನಾ ಓಡಿಸ್ತೇ.
2: ನಿನ್ನೆ ಮೊನ್ನೆ ಮೂರ್ ಚಕ್ರ ಸೈಕಲ್ ಓಡಿಸೋಕ್ ಕಲ್ತಾನ, ನಾನು ಬೈಕ್ ಬಿಡ್ತೀಯ? ಮುಚ್ಕಾಕ್ ಹೋಗ ಇಲ್ಲ.
1: ಹೇ ಲಕ್ಷ್ಮಣ, ಹೆಲ್ಮೆಟ್ ಹೊಸ್ತಾನ? ಎಷ್ಟ್ ಕೊಟ್ಟೆ?
2: 1 rupee ಕೊಡ್ಲ.
1: ಅಂದ್ರೆ
2: ನನ್ನ ಅಪ್ಪಯಿಂದ ಮಾರೆ ಆಯ್ಕೊಂಡು ಹೊಯ್ಕೆ ಅನ್ ಹೇಳಿ ಒತ್ತನಿಕೆ ಮಾಡಿ ಕಳಿಸಿ ಕೊಡ್ರ.
1: ಓ, ಅದೇ ಎನ್ಸ್ಕೊಂಡಿ ನಿನ್ ತಲೆ ಮೇಲೆ ಗೊಬ್ಬರದ ಹೆಡ್ಗೆಯವರು ಕಾಡ್ಲಕ್ಕ ಹೆಲ್ಮೆಟ್ ಕಮ್ಮ ಸಿಕ್ಕತ್ತ?
2: ಬೇರೆ ಕೆಲ್ಸ ಇಲ್ಲನ? ಇದೆಲ್ಲ ರೂಲ್ಸ್ ಎಂತ ಗೊತ್ತನ? ಪೊಲೀಸ್ರಿ ದುಡ್ಡು ಮಾಡ್ಕೊಂಡ್ ಹೇಳಿ ಅಷ್ಟೇ, ಮತ್ ನಮ್ ಮಂಡಿ ಹೊರ ಅವ್ರಿಗೇನ?
1: ಹೌದು, ಆ ಗೋಂಟ್ ಮಂಡಿ ಹೊರ ಎಷ್ಟೇ ಇದ್ರೆಷ್ಟೇ.
2: ಎಂತ
1: ಅಲ್ಕಣ, ಆ ಹೆಣ್ ಸೂಪರ್ ಇತ್ತಲ್ಲ.
2: ವಾವ್. ಅಯ್ಯೋ ದೇವ್ರೆ, ಯಾರು ಬನಿಯೋ?
3: ಅಲ್ಲ ಅದೆಂತ ಮಕ್ಕಳೇ, ಬಿದ್ದ?
2: ಅಲ್ಲ ಮರ್ರೆ, ಮಳೆಗಾಲದಾಗ ಆಣ್ ಬಿದ್ದಿತ್ತ ಕಾಂತಿತ್ತು.
3: ಓ ಘನ ಅಣ್ಬಾ ಕಾಟ ಅಣ್ಬಾ. ಏ ನಂಗೆ ಎರಡು ಸಿಕ್ಕತ್ತಾನ?
1: ಓಯ್ ನಿಮ್ಗೆ ಗಮ್ಮತ್ ಮಾಡತ್ತ ಮುಗಿತ್ತ ಮರ್ರೆ, ಎತ್ತಿ ಮರ್ರೆ.
3: ಏ ತಡಿನಿ ಮಾರೆ, ಎತ್ತತಿ. ಅಯ್ಯೋ ಇದೆಂತ ಮಕ್ಕಳೇ, ಪ್ಯಾಂಟ್ ಅದ ಹೊರದೋಯ್ತು, ಮುಂಗಾವ್ ಎಂಟೆಲ್ಲ ತೋರುತ್ತಲ್ಲ, ಎಂತ ನಾಯಿ ಬಾಯ್ ಅಂತ?
2: ಅಯ್ಯೋ ಅದು ಫ್ಯಾಷನ್ ಮರ್ರೆ, ನಾಯಿ ಹರದಲ್ಲ.
3: ಓ ಅದು ಒಂದ್ ಫ್ಯಾಷನ್ ಮರ್ರೆ. ಈ ಗಂಡಿನ ಮಂಡೆಂಗೆ ಅಂತ ಕಾಯ್ಕತ್ತದ್ರ ರಾಶಿ?
1: ಯೋದ್ ಕಾಯ್ಕತ್ತಲ್ಲ ಮರ್ರೆ, ಕೂದ್ಲಿ ಕಲರ್ ಹಾಕದ್.
3: ಅಲ್ಲ ಮರೆ, ನಿಮ್ಗೆ ಹರ್ಕಟ್ಟಿ ಪ್ಯಾಂಟ್ ಹಾಕೋಕತ್ತು, ಮಂಡಿ ಕಲರ್ ಹಾಕೋಕತ್ತ, ಇಪ್ಪುದು ಇಲ್ದೆ ಇಪ್ಪುದು ಎಲ್ಲ ಇಸ್ರೂಪ್ ಮಾಡೋಕತ್ತ, ಮಂಡಿ ಹೆಲ್ಮೆಟ್ ಮಾತ್ರ ಹಾಕೋಕತ್ತಿಲ್ಲ. ಅದ ಗಾಡಿ ಟ್ಯಾಂಕಿ ಮೇಲೆ ಇಡು ಕೊಟ್ಟದ್ದಲ್ಲ, ಅಸ್ಸಾಯ್ಲಿ ಅಲ್ಲಿ ಗೋ ಸ್ಲೋ ಅಂದಳಿ ಬೋರ್ಡ್ ಹಾಕದ್ ನಿಮ್ಮ ಅಪ್ಪಯ್ಯನ ಜಕ್ನಿಗ. ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋ ಕಾಯ್ದಿರ ಮೇಲೆ ಗಾಡಿ ತಗೊಂಡ್ ರೋಡಿಗೆ ಎಂತ ಬತ್ರಿ?
4: ಸಾರಿ ಅಣ್ಣ, ತಪ್ಪಾಯ್ತು, ಇನ್ ಹಿಂಗ್ ಮಾಡೋದಿಲ್ಲ.
1: ಅಣ್ಣ ನಾವು ಬಿದ್ದದ ಆ ಹೆಣ್ ಕಾಣ್ಲಲ್ದ?
3: ಆ ಹೆಣ್ಣಲ್ಲ, ಇಡೀ ಊರ್ ಕಾಣ್ತು, ಮೇಲ್ ಕಾಣ್ತು ಸಿಸಿ ಕ್ಯಾಮ್ರಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಈ ಕೋಳಿ ಗೆಂಡಿ ಕಿಚ್ಚಿಡುಕೆ, ಇವ್ಕೊಂದ್ ಸಾವು ಬತ್ತಿಲತೆ.
1: ಕೂದ್ಲು ಹಣ್ಣಾದರಿಗೆ ಸಾವು ಬತ್ತಿಲ್ಲ, ಈ ನೌಕ್ ಬತ್ತ ಮಾಯ.
0: ಇದೆಂತ ನಂಗೆ ತಾಕ್ಷಿ ಹೇಳದ್ದ?
1: ಅಯ್ಯೋ ಅಯ್ಯೋ, ನಾನ್ ನಿಮ್ಗೆ ಹಂಗೆಲ್ಲ ಹೇಳ್ತನ ಮಾಯ, ಬಿಡ್ತಾನೆ.
0: ಅಯ್ಯಯ್ಯೋ ನಿನ್ನ ಹೊರ್ಮೈಕ್ವೆ, ಇದು ಒಂದ್ ಕಿಚ್ಚಿಡದ್ ಕೂದ್ಲ, ಒಂದ್ ತಲೆ ನಿಲ್ಲುದಿಲ್ಲಪ್ಪ, ಪೂರ ಉದ್ರಿ ಹತ್ತ.
1: ಈ ಹೆಂಗ್ ಇಷ್ಟ ವರ್ಷ ಜೀವಿದ್ದೇ ಹೆಚ್ಚ, ಆ ಹಣ್ಣದ್ ಕೂದ್ಲಿರುತ್ತ, ಹಳ್ತಿನ ಕಾಲ್ದಾಗೆ ಕೂದ್ಲಿನ್ ಜಾಪಸಾನ ಹೆಂಗ್ಸಿಗೆ.
0: ಎಂತಂದೆ?
1: ಹಾ ಎಂತ ಇಲ್ಲ ಮಾಯ, ಕೂದ್ಲೆಲ್ಲ ಒಟ್ಟಾಕಿ ಬೆಚ್ಕಣಿ, ಪಾತ್ರ ಕೊಡ್ತರಂದ್ ಹೇಳದ್. ಅಲ್ಲಿ ವಲಿ ದಂಡಿ ಮೇಲೆ ಕೂಳ್ ಹಾಕಿ ಇಟ್ಟಿದೆ, ಉಣಿಯಕ್ಕ.
0: ನೀ ಎಲ್ಲಿ ವಾತೆ?
1: ಅಯ್ಯೋ ಅಯ್ಯೋ ಹಿಂಗ್ಸೆ, ಎಲ್ಲಿಗಾರು ಹಾಪತ್ತಿ ಎಲ್ಲಿಗಂದಳಿಕೆ ಅಂತರ. ನಾನ ಜಲ್ಜನ್ ಮನೆಗ್ ವಾತೆ, ತೊಟ್ಲಿಗ್ ಹಾಕುದಂಬ್ರಿ ಇವತ್ತ.
0: ಎಂತ ಜಲ್ಜನ್ ತೊಟ್ಲಿಗ್ ಹಾಕುದ? ತೊಟ್ಲು ಇಸ್ಕ ಬೀಳುದಿಲ್ಲನ
1: ಜಲ್ಜನ್? ಅಲ್ದೆ ಜಲ್ಜನ್ ಮೊಮ್ಮಗಿನ, ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ.
0: ಮನೆಯವ್ರನ್ನೆಲ್ಲ ಕರ್ಕ ಬಾ ಅಂದಿದ್ದಾಳ, ಹಂಗ ನಾ ಬೇಡ್ದ.
1: ನಿಮ್ ನಡುಕತ್ತ ಹೆಂಗ್ಸೆ, ನಿಮ್ಮನ್ ಕರ್ಕೋ ಅಪ್ಪ ಪಲ್ಲಕ್ಕಿ ತರ್ಸ್ಕಷ್ಟೇನ್.
0: ನೀನ್ ಇಲ್ಲಿ ಕೂಳಾಕಿ ಕೊಟ್ಟಿಗೆ ಹೋಗ, ನಂಗಿಲ್ ಕೂಳ ಗೇಂಟ್ಲಿ ಸಿಕ್ಕಿ ಸೊತ್ತಾರು ಯಾರ ಕೇಮರಿಲ್ಲ.
1: ಅಷ್ಟೇ ಅಲ್ದ, ಹಾರ್ ಮೇಲ್ ಕಂಡ್ರಾಯ್ತ್ ಬಿಡಿ, ನೀ ಉಂಡ್ರ ಮೇಲೆ ನಾಯಿಗೊಂದ್ ಅನ್ನ ಹಾಕ್ಯಕ್ಕ.
0: ನಂಗ್ ಕೂಳ ಹಾಕ್ತಿ ಇಲ್ಯೋ, ಆ ನಾಯಿಗೊಂದ್ ಕಮ್ಮಿ ಮಾಡ್ಬೇಡ. ನಾನ್ ನಿಂಗ್ ಮಾಯಿ ಅಪ್ಪು ಬದ್ಲ ಯಾರ್ದು ಮನಿ ನಾಯಿ ಹೇಳಕ್ಕಿತ್ತ.
1: ಆ ನಾಯಿ ಅಂತ ಮಾಡಿತ್ ನಿಮ್ಗೆ, ನಿಮ್ ಅದಿ ಮೇಲೆ ಹೊತ್ತಿ ಕೊಣದಿತ್ತ ಅದ? ಬೆಳಗಂದಿಲ್ಲ ಸಾಯಂಕಾಲ ಅಂದಿಲ್ಲ, ಹೊಸ್ಲು ಕಡಿನೆ ಕೂಕ ನೋರ್ಕ ತೈಕಂ ಹೇಳ್ರೆ ಹೆಚ್ಚತ್ ಮತ್ತೆ ಮನಿಗ್ ಒಳ್ಳೇದಪ್ಪದಾರು ಹ್ಯಾಂಗೆ?
0: ಹೌದಪ್ಪ, ನಿನ್ನಿಂದ ಒಳ್ಳೇದಾದಾರು ಸ್ವಲ್ಪ. ಒಳಗ್ ಚಿನ್ನ ಒದ್ಗುತ್ತೇನ್ ಬ್ಯಾಡ, ಬಪ್ಪತಿಗೆ ಇವಳ ಅಪ್ಪ ಚಿನ್ನದ ಕೊಪ್ಪರ್ಗೆ ಕಳಿಸಿ ಕೊಟ್ಟಿನಲ್ಲ.
1: ಇಲ್ ಕಣಿ ಮಾಯ, ನನ್ನ ಅಪ್ಪನ ಸೂತಿಗ್ ಬರ್ಬೇಡಿ, ಹೇಳುದಿಲ್ಲ ಮತ್ತೆ.
0: ಎಂತ ಎಂತ ಹೊಡಿತಿ ನಂಗೆ, ಹೊಡಿತ್ಯ? ನನ್ನ ಸ್ವಾಸಿ ನನ್ ತಲೆ ಮೇಲ್ ಕಡು ಕಲ್ ಮಗಿ ನೇರ್ದಳೋ, ಯಾರು ಬದಿಯೋ.
2: ಅಬ್ಬ ಎಂತೈತೆ, ನೀನು ಕೂಗತ್ಕೊಂಡು ಹೊಟ್ಟೆಂಗಿದ್ ಗಂಟಿ ಎಲ್ಲ ಬಾಲ್ ಎತ್ಕ ಕುಂಚಟ್ ಹಾರ್ತಿದ್ದು, ಒಂದ್ ಗಳಿಗೆ ಎಂತ ಆಯ್ತ ನಳಿಲ್ಲ. ಆಚೀಚಿ ಕಂಡ್ರೆ ಎಂತ ಅಂದ್ರ, ನಿಮ್ಮಿಬ್ರದ್ದು ಒಂದ್ ರಗಳಿ ಅಂದ್ರೆ ಅಯ್ಯ.
0: ಕಾಣ್ ಮಗ, ನಿನ್ ಎಂತಿ ನನ್ ಮ್ಯಾಳಿ ಒತ್ತು ಬತ್ತಳ.
1: ಎಂತಕ್ಕೆ ಕತ್ತಿ ತಕ ಕೊಡ್ದೆ ಅಂತ ಹೇಳಿ ಕಾಣಿ ಹೋಯ್, ನನ್ ಮಾ ಉಂಡ್ಲಿ ಅಂದಳಿ ಕೂಳ್ ಹಾಕಿ ಕೊಟ್ರೆ ನಿನ್ ಅಪ್ಪ ವರದಕ್ಷಿಣೆ ಕೊಟ್ಟಿನ, ನಿನ್ ಅಬ್ಬಿ ಮನೆಗೆ ವಾಪಸ್ ಹೋಗ್, ಇಲ್ದಿರೆ ಚುಮ್ಣೆಣ್ಣಿ ಹಾಕಿ ಬೆಂಕಿ ಹಾಕ್ತೇ ಅಂತ ನಿಮ್ ಅಬ್ಬಿ.
0: ಅಯ್ಯಯ್ಯೋ ನೀನ್ ಆಗ್ಲಿ ಹಸುವೆ, ನಾನೇ ಬಿಗಿ ಅನ್ನಳಿ ಕಂಡ್ರೆ ನೀನ್ ನನ್ಕಿಂತ ಬಿಗು ಇದ್ಯಲ್ಲ.
2: ಸಾಕು ಸುಮ್ನಿರಿ, ಇಬ್ರು ಏನ್ ಕಮ್ಮಿ ಇಲ್ಲ. ನಾನ್ ಅಲ್ಲಿ ಕಡಿನಂಗ್ ನಿತ್ಕೊಂಡ ನೀವ್ ಇಷ್ಟೊತ್ತರಿ ಮಾತಾಡದ್ ಎಲ್ಲ ಕೇಂಡಿದಿ. ಇಲ್ ಕಾಣಬ್ಬ, ಮನಿ ಅಂದ್ರ ಮೇಲೆ ಒಂದ್ ಮತ್ ಬತ್ತ ಒಂದ್ ಮತ್ ಹೊತ್ತ, ಅದನ್ನೆಲ್ಲ ನಾನ್ ಹಿಂಗ್ ಹೇಳಿ ಕೊಡ್ಕ ಹೆರಿ ಹೇಳಿ, ನೀನು ನಿಂಗ ಅಷ್ಟು ಗೊತ್ತಿಲ್ಲ, ಅದನ್ನೆಲ್ಲ ಸುಧಾರಾಣಿ ಮಾಡ್ಕೊಂಡ್ ಹೋಯ್ಕ.
1: ಹೋಯ್ ಅದ್ ಸುಧಾರಾಣಿ ಅಲ್ಲ, ಸುಧಾರಣೆ
2: ಸೊಟ್ ಮೇಲ್ ಬಿಡ್ತ ಕಣ್ಣಿಂಗೆ. ಇಲ್ ಕಾಣ, ನೀನ್ ತವ್ರ ಮನಿ ಬಿಟ್ಟ ಈ ಮನಿ ಬಂದಿ ಪುಗು ಸಾಕ, ಹಾಂಗೆ ಮಾಯಿನ ಹೆತ್ತ ಅಬ್ಬಿಗಣ ಕಣ್ಕೊಂಡ್ ಹೋಯ್ಕ. ಹಳಿಯರ ಮಕ್ಕಳು ಕಣಂಗೆ ಒಂಚೂರು ಚೋರಿ ಮಾಡ್ತಾರ, ಹಾಂಗಂದಳಿ ದಿನ ಇಡೀ ಯಾಜ ಮಾಡುದಲ್ಲ ಗುದೈತ. ಇಲ್ ಕಾಣೋ, ನನ್ನ ಹತ್ರ ಕಲ್ತದ್ ಬಿಡ್ತಿ ಹೆಣ್ತಿನ್ ಬಿಡ್ತೆ ಕೇಂಡ್ರೆ, ಹೆಣ್ತಿನಾರು ಬಿಡ್ತಿ ಕಲ್ತದ್ ಬಿಡುದಿಲ್ಲ ಅಂದ್ಲಿ ಹೇಳು ಅಂದಾನ. ನೀನ್ ಹಿಂಗೆ ಚೊರಿ ಮಾಡ್ತಾ ಕೇಂಡ್ರೆ ಇನ್ನೊಂದ್ ಮದುವೆ ಕತ್ ಕಾಣ.
1: ಏ ಬಬ್ಬರ್ಯ,
3: ರವಿ ಬಸ್ಟೂರ್ ಅವರ ಮ್ಯೂಸಿಕ್ ಕಂಪೋಸಿಷನ್ ನಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಸಿಂಗಾರ್ ಹೋ.

0: ಹೊಡಿ ಜಾ ಬಿಸಾಕಿ ಕುಂದಾಪುರ ಕನ್ನಡ ಮಾತಾಡಿ.
1: ಪ್ರಿಯ ಕೇಳುಗ್ರೆ, ನಮ್ ಕುಂದಾಪುರ ಕನ್ನಡದಲ್ಲಿ ಇನ್ನೊಂದು ಪರಿಪೂರ್ಣ ಭಾವಗೀತೆ ಬಂದಿತ್ತ. ಇದನ್ನ ಬರೆದಿರೋರು ಶಿಕ್ಷಕರಾಗಿರೋ ವಿಜಯ್ ಕುಮಾರ್ ಕುಂಭಾಶಿ ಅವರು. ಇದಕ್ಕೆ ವಾದ್ಯ ಸಂಯೋಜನೆ ಮಾಡಿದವರು ಸಮೀರ್ ರಾವ್ ಅವರು. ಸಂಗೀತ ಮತ್ತು ಗಾಯನದಲ್ಲಿ ರಾಘವೇಂದ್ರ ಬೀಜಾಡಿ ಅವರು. ಈ ಹಾಡು ಕೇಂದ್ಮೇಲೆ ಖಂಡಿತ ನಿಮ್ ಎದಿಯೊಳಗೂ ಒಂದ ಮಲ್ಲಿಗೆ ಬಳ್ಳಿ ಚಿಗ್ರತ್. ಬೇಕರ್ ಕಾಣಿ ಅಲ್ಲಲ್ಲ ಕೇಣಿ.

ಜಿಡಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ, ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

ಈ ಹಾಡು ಪುರಂದರದಾಸರ ರಚನೆಯಲ್ಲಿ ಹಾಡಿದವರು ಭೃಂಗಾಕೆ ಉಡುಪ ಮತ್ತು ತಬ್ಲಾದಲ್ಲಿ ವರಪ್ರಸಾದ ಎಂ ಬಿಜೂರು.

Yeah.

0: पहली नजर मेरी जिंदगी के फैसले आजमाना दूँ अगर ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ ಅಲ್ಲ ನಮ್ಮನಿ ಗೆದ್ದೆಗೆ ಅಂತ ಸುರಂಗ ಮಾಡಿದ ನಿನ್ ಗಂಡ ಕನ್ಸು ಶಿಲ ನನ್ ಗಂಡನ್ ಸುದ್ದಿ ಬರ್ಬೇಡ ದೇವ್ರ ಕಣ್ಣಾಗಿದ್ ಗಣಸಿನ ಬಗ್ಗೆ ಮಾತಾಡೋ ಒಳಗಾದಿಲ್ಲ ನಿಂಗೆ
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ
2: ಅಯ್ಯಬ್ಬೆ ಅಲ್ಲ ಹೆಂಗ್ಸ್ರೆ ನಾಚಿಕೆ ಹತ್ತಿಲ್ಲ ನಿಮ್ಗೆ ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ ಕಂಡರಿ ಎಂತ ಅನ್ಕಂತಿಲ್ಲ ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ
0: ಅಲ್ಲ ಗಿರ್ಜಾ ಇಲ್ ಕಾಣ ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ
1: ಹೌದ್ ಗಿರ್ಜಕ್ಕ ಆಗ್ಲಿನ್ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ ನಟ್ಟಿ ಮಾಡ್ತಿದ್ದಿತ್ತ ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್ ನೀನೇ ಹೇಳ ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ ಎಲ್ಲ ಜನ್ರೆ ಮಾಡ್ತಿದ್ದೀರ ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು
2: ಅದೆಂತ ಹೇಳ್ತಾರಲ್ಲ ಕಲ್ತದ ಹೆಚ್ಚಾರೆ ಕಾಲ್ ಮೇಲತ್ತಂಬ ಹೌದು ಒಪ್ಕಂಬ ಪ್ರಪಂಚದಗೆ ತಂತ್ರಜ್ಞಾನ ಮುಂದೊಯ್ತು ಅದ್ರ ಜೊತೆಗೆ ಜನರ ಆಲಕ್ನಿಯೂ ಮುಂದೊಯ್ತು ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ ಹೇಳಿ ಪ್ರಯೋಜನ ಇಲ್ಲ ಎಲ್ಲ ಕೈ ಮೀರಿ ಮುಂದ್ ಹೋಯ ಆರು ಎಂತದೇ ಹೇಳಿ ಆಗಳಿನ ಜೀವನವೇ ಚಂದ ಅಲ್ದ
1: ಹೇ ಅಲ್ಕಣ ಅದೇ ಮನಿದನು ನಮ್ಮನೆ ಆಗಡೆ ಇತ್ತಲೆ
2: ಜಲ್ಜ ಅದ್ ನಿಮ್ಮನಿದನು ಅಲ್ದ
0: ಅಯ್ಯಯ್ಯೋ ದೇವ್ರೆ ಆ ಗಂಡಸಿನ ಹತ್ರ ದನಿನ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದೆ ಆ ಗಂಡ್ಸ್ ಬಿಟ್ಕೋಕು ಕಣಿತಲ್ಲ
3: ಏ ಬಬ್ಬರಿಯ

पहली नजर मेरे जिंदगी के फैसले आजमाना दो अगर

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲಿ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.

0: ಶಂಕರಣ್ಣ, ಅದೇ ನಿಮ್ಮ ಮನೆಗೆ ಬಂದದ್ದು?
1: ಅದ ದಲ್ಲಾಳಿ ಮಾರ.
0: ದಲ್ಲಾಳಿಯ? ಎಂತ ಮಗನಿಗೆ ಹೆಣ್ಣು ಹುಡ್ತಿದ್ರಿಯ?
1: ಅವನಿಗೆ ಕೂಳಾಕುದೇ ಹೆಚ್ಚ, ಇನ್ನು ಅವನೊಂದು ಕಟ್ಕ ಬಂದ್ರೆ ಇಬ್ಬರಿಗೂ ಧರ್ಮ ಕೂಳಕು ನಂಗದ ಚಟುವನ.
0: ಮತ್ತೆ ದಲ್ಲಾಳಿ ಅಂತ ಬಂದದ?
1: ಅದ ಮೊನ್ನೆ ಒಂದ್ ತೆನಿಂದ ತಕ ಬಂದದ್ ಮಾರ್ರೆ, ಅದನ್ನ ಈಗ ಒಂದ್ ಮಾರಾಟ ಮಾಡಕ್ ಅದಕ್ಕೆ ದಲ್ಲಾಳಿನ ಕರೆದ ಒಂದ್ ಪಾರ್ಟಿ ಮಾಡೋಕೆ ಹೇಳಿದೆ.
0: ಅಯ್ಯೋ, ಮೊನ್ನೆ ತಂದದ್ದು ಇವತ್ ಕೊಡುದಾ? ಮರಲೆ ಮಾರ್ರೆ, ನಿಮ್ಗೆ ಸಾಕು ಕೇಳಿದ್ರ ಮೇಲೆ ತಂದದ್ದು ಅಂತಕ್ಕೆ?
1: ತಂದದ್ ನಾನಲ್ಲ ಮಾರ್ರೆ, ನಂಗೆ ಮೊನ್ನೆ ಮೂರ್ ದಿನ ಗಟ್ಟದ ಮೇಲೆ ಚೂರ್ ಕೆಲಸ ಇದ್ದಿತ್ತು. ಈ ನನ್ ಮಗನ ಹತ್ರ ಒಂದ್ ದಿನ ಇತ್ತು ಮಾರ್ರೆ, ಕಂಡ್ ಕಂಡ್ ಲೈಕ್ ಇದ್ರ ಮಾತ್ರ ಸಾಕ್ಲಿಕ್ಕಂಬಂಗಿದ್ರೆ ತಕ ಬಾ ಅಂದಿ.
0: ಗಂಡ ಅಡ್ಡಿಲ್ದೆ ಒಳ್ಳೆ ಮೈಕೆ ತುಂಬದ್ದ ನೀನೆ ತಕ ಬಂದಿತೆ?
1: ಮೈಕೆ ತುಂಬದ್ ಹೌದು, ದೆನ ಲೈಕ್ ಇದ್ದದ್ದು ಹೌದು. ಆರೆ ದೆನಿ ಗಬ್ಬ ಕಟ್ಟುದಿಲ್ಲ ಮಾರ್ರೆ, ಈ ನನ್ ಮಗ ದೆನೆನೊಟ್ಟಿಗೆ ಐದು ಜೊತೆ ಮಾತ್ರ ಹಿಡ್ಕ ಬಂದಿದ ಮಾರ್ರೆ. ಅದಕ್ಕೆ ಆದಷ್ಟು ಬೇಗ ಯಾರಿಗಾರು ಕೊಡ್ಕ.
0: ಅಲ್ಲ, ಈ ಗಬ್ಬ ಕಟ್ತಿದ್ದ ನೀನ್ ಬೇರೆಯವ್ರಿಗೆ ಕೊಟ್ರೆ ಪಾಪ ಅವ್ರವ್ರು ಎಂತ ಮಾಡುದು? ಅವರು ನಿಮ್ ಕಣೆಗೆ ದುಡ್ಡು ಕೊಟ್ಟು ಮೋಸ ಹೋಗ್ದ? ನೀವೊಂದ್ ಪಾರ ಯಾರು ಸಾಕಲ್ಲ, ಎಂತ ಹೊಪ್ಪು ಬುದ್ಧಿ ಮಾರ್ರೆ ನಿಮ್ದ. ಛೇ, ನೀವು ನಮ್ ನೆರ್ಮನೆಯವರನ್ನಲ್ಲಿ ಹೇಳ್ಕಂಕೆ ನಾಚಿಕೆ ಅತ್ತೆ.
1: ಅಲ್ಲ ಮಾರ,
0: ಬೇಡ ಮಾತಾಬೇಡಿ.
1: ಅಲ್ಲ ನಾ ಹೇಳ್ತು,
0: ಬೇಡ ಮಾತಾಬೇಡಿ.
1: ಅಲ್ಲ ಮಾರ,
0: ಅಲ್ಲ ಮಾತಾಬೇಡಿ,
1: ಸುಮ್ನಿರ. ಬುದ್ಧಿ ಹೇಳೋಕೆ ಎಲ್ಲ ಮುಂದ್ ಬತ್ರಿ, ಅನುಭವಿಸೋರಿ ಮಾತ್ರ ಬುದ್ಧಿ ಕಷ್ಟ ಅಂತ ಹೇಳಿ. ಅಲ್ಲ ಇಷ್ಟು ಮಾತಾಡ್ತಲ್ಲ, ಒಂದ್ ಕೆಲಸ ಮಾಡ, ಈ ದನ ನಿಮ್ಮನೆ ಹೊಟ್ಟೆಂಗೆ ಕೊಡ್ಕೋ, ಒಂದ್ ರೂಪಾಯಿ ಕೊಡು ಬೇಡ.
0: ಏ ಬೊಬ್ಬರಿಯಾ.

ಆಯ್ತವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: ಅಲ್ಲಹೆಂಗ್ಸೆ ನಿನ್ ಕಣ್ಣಂತೆ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾ? ನಾ ಬೆಳಿಗ್ಗೆ ಬೇಗ ಎದ್ಕ ಬಂದ್ಕ ಗೆದ್ದಿ ಕಡು ಕಟ್ಟಿಕೆವ್ರೆ, ನೀ ಬಂದ್ ಬಿಡ್ಸುದ? ಅಲ್ಲ ನಮ್ಮನೆ ಗೆದ್ದಿ ಹಾಕದ್ ಬೀಜ ಎಲ್ಲ ಕೊಳಿಲಿ ಅಂದಿಕ್ಯಾ?
1: ಅಲ್ಲ ಹೆಂಗ್ಸೆ, ಬೀಜ ಕೊಳಿತಂದೇಳಿ ನಾನೆಂತ ನೀರ್ ಕುಡುಕತ್ತ? ಮಳಿ ಬಂದದ್ ನೀರ್ ಕೆಳ ಹೋಗ್ಬೇಡ್ದ ಹಂಗಾರೆ. ಅಲ್ಲ ನಮ್ಮನೆ ಗೆದ್ದೆಗೆಂತ ಸುರಂಗ ಮಾಡಿದ ನಿನ್ ಗಂಡ?
0: ಶೀಲಾ ನನ್ ಗಂಡನ್ ಸುದ್ದಿ ಬರ್ಬೇಡ, ದೇವ್ರ ಕಣ್ಣಾಗಿದ್ ಗಂಡಸಿನ ಬಗ್ಗೆ ಮಾತಾಡಿಲ್ಲ ನಿಂಗೆ.
1: ಅದ್ಕೆ ನಿನ್ನ ದೇವ್ರ ದಿನ ಸಾಯಂಕಾಲ ಬಾರಿಗೆ ನೈವೇದ್ಯ ತಕ್ಕ ಹೋಗ್ದೇನು? ಅಲ್ಲ
0: ಬಾರಿಗಾರು ಒಬ್ರು ಆದ್ರೆ ಆಚೆಗಾರು ಒಬ್ರಲ್ಲ, ನಿಂಗೆಂತ ಕದಲ್ಲ
1: ನಂಗೆಂತ ಕೇಳ್ರಿ?
0: ಅಯ್ಯಬ್ಬೆ, ಅಲ್ಲ ಹೆಂಗ್ಸ್ರೆ ನಾಚಿಕೆ ಆತಿಲ್ಲ ನಿಮ್ಗೆ? ಬೆಳ್ ಬೆಳಗ್ಗೆ ಗೆದ್ದೆ ನಿತ್ಕ ಇಡ್ಕಂತ್ರಿ ಅಲ್ಲ, ಕಂಡ್ರಿ ಅಂತ ಅನ್ಕಂತಿಲ್ಲ? ಅಲ್ಲ ನಂಗೆ ಆಡ್ದಿದ್ದ ಆರು ನರ್ಮನೇರಲ್ಲ ಅಂತ ಹೇಳುದಷ್ಟೇ.
2: ಅಲ್ಲ ಗಿರ್ಜಾ ಇಲ್ಲಿ ಕಾಣ, ನಾ ಬೀಜ ಹಾಕಿ ಕಡು ಕೊಟ್ಟಿಕ್ಕೆ ಹೋಯ್ದೆ, ಇವ್ಳು ಬಂದ್ ಬಿಡ್ಸ್ಲಕ್ಕ ಮೊದ್ಲೇ ಈ ವರ್ಷ ಬ್ಯಾಸ ಇಲ್ಲ ಎಂತ ಇಲ್ಲ, ಇವ್ಳು ಕಂಡ್ರೆ ಹಿಂಗ್ ಮಾಡ್ತಾರೆ.
1: ಹೌದ್ ಗಿರ್ಜಕ್ಕ, ಆಗ್ಲಿನ ಕಾಲದಾಗೆ ನಟ್ಟಿಗೆ ಆಳ್ ಸಿಕ್ತಿದ್ದೀರ, ನಟ್ಟಿ ಮಾಡ್ತಿದ್ದಿತ್ತ. ಈಗ ನಟ್ಟಿಗ್ ಜನೂ ಇಲ್ಲ ನಟ್ಟಿಯೂ ಇಲ್ಲ, ಈಗ ಎಲ್ಲದಕ್ಕೂ ಹಾಳಾದ ಮಿಷಿನ್. ನೀನೇ ಹೇಳ, ಆಗ್ಲಿಕ್ಕೆಲ್ಲ ಈ ಮಿಷಿನ್ ಇದ್ದಿತ್ತ? ಎಲ್ಲ ಜನ್ರೆ ಮಾಡ್ತಿದ್ದೀರ, ಈಗ ಒಂದ್ ಮಿಷಿನ್ ಬಂದ್ ಎಲ್ಲರನ್ನೂ ಬಡ್ ಮಾಡಿ ಹಾಕಿತ್ತು.
3: ಅದೆಂತೂ ಹೇಳ್ತಾರಲ್ಲ, ಕಲ್ತದ್ ಹೆಚ್ಚಾರೆ ಕಾಲ್ ಮೇಲತ್ತ. ಹೌದು ಒಪ್ಕಂಬ, ಪ್ರಪಂಚದಾಗೆ ತಂತ್ರಜ್ಞಾನ ಮುಂದೊಯ್ತು, ಅದ್ರ ಜೊತೆಗೆ ಜನರ ಆಲಕ್ನಿಯು ಮುಂದೊಯ್ತು. ಹಂಗಂದಳಿ ಹಲ್ತಿನ ಕಾಲದಿಂದ ಮಾಡ್ಕ ಬಂದದ್ನೆಲ್ಲ ಬಿಡು ಕತ್ತ, ಹೇಳಿ ಪ್ರಯೋಜನ ಇಲ್ಲ, ಎಲ್ಲ ಕೈ ಮೀರಿ ಮುಂದ್ ಹೋಯ. ಆರು ಎಂತದೇ ಹೇಳಿ, ಆಗಳಿನ ಜೀವನವೇ ಚಂದ ಅಲ್ದ?
1: ಹೇ ಅಲ್ಕಣ, ಅದೇ ಮನಿದನು ನಮ್ಮನೆ ಅಗಡೆ ಇತ್ತಲೇ
3: ಜಲ್ಜಾ, ಅದ್ ನಿಮ್ಮನಿದನು ಅಲ್ದ?
0: ಅಯ್ಯಯ್ಯೋ ದೇವ್ರೆ, ಆ ಗಂಡ್ಸಿನ ಹತ್ರ ದನಿನ್ ಹಟ್ಟಿ ಕಟ್ಟಿ ಅಂತ ಹೇಳಿ ಬಂದಿದ್ದ ಆ ಗಂಡ್ಸ್ ಬಿಟ್ಕೋ ಕೂಕಣಿತ್ತಲ್ಲ,
4: ಏ ಬಬ್ಬರ್ಯಾ.

0: ಕುಂದಾಪುರದಲ್ಲಿ ನೂತನ ಕಾರ್ಯಕ್ರಮ ಯಕ್ಷ ಸಮಾಗಮ. ಯಕ್ಷಗಾನದಲ್ಲಿ ತಮ್ಮದೇ ಛಾಪನ್ನು ಮೂಡಿಸಿರುವ ಯಕ್ಷಗಾನ ಕಲಾವಿದರ ಸಂದರ್ಶನ, ಯಕ್ಷಲೋಕದ ವಿಶಿಷ್ಟ ಪ್ರಕಾರಗಳಾದ ಹೂವಿನ ಕೋಲು ಹಾಗೂ ತಾಳಮದ್ದಳೆಗಳು, ಯಕ್ಷಗಾನ ಸಂಬಂಧಿತ ವಿಷಯಗಳ ಮಾತು, ಕಲೆ ಕಾವ್ಯದ ದರ್ಶನ, ಮುದ್ರಿತ ಯಕ್ಷಗಾನ ರೇಡಿಯೋ ಪ್ರಸಾರ, ಯಕ್ಷಗಾನ ಭಾಗವತಿಕೆ ಹಾಡುಗಳ ಪ್ರಸಾರ.
1: ರೇಡಿಯೋ ಕುಂದಾಪುರದಲ್ಲೇ ಯಕ್ಷ ಸಮಾಗಮ ಪ್ರತಿ ಬುಧವಾರ ಸಂಜೆ 6 ಗಂಟೆಗೆ ಕೇಳ್ತಾ ಇರಿ ರೇಡಿಯೋ ಕುಂದಾಪುರ 89.6 FM.
2: ಏನ್ ಶಂಕರಣ್ಣ, ಜರಿಕೋಟೆಗೆ ಎಂತ ಹಿಡ್ಕೋ ಹತ್ತಿದ್ರಿ?
3: ಮತ್ತೆಂತಲ್ಲ ಸುರೇಶಣ್ಣ, ಮಗ ಇವತ್ತು ಬೆಂಗಳೂರಿಂದ ಊರಿಗೆ ಬಂದಿದ್ದ, ಅದಕ್ಕೆ ಮೀನ್ ತಗೋ ಹತ್ತಿದ್ದೆ.
2: ಓ, ಇವತ್ ಫುಲ್ ಗಮ್ಮತ್ ಹಂಗಾರೆ. ಆಯ್ಲಿ ಆಯ್ಲಿ.
3: ಸರಿ ಸುರೇಶಣ್ಣ, ಮತ್ತೆಗ?
2: ಹಾ ಶಂಕರಣ್ಣ.
3: ಇವಳೆ, ಏ ಇವಳೆ.
4: ಯೋ, ಎಂತ ಗಣಸೆ ಗೆಂಡಿ ಕಿತ್ಕ ಬರ್ಲತ್ರಿ? ಹೋಗೂರ್ ಕರೆದ್ರೆ ಬತ್ತಿಲಿ ಹಂಗಾರ ನಾನ?
3: ಅಲ್ಲ ಮರ್ದಿ, ನಂಗ್ ಊರ್ಲುಗಂದ್ಲ ಹೇಳಿ ನೀ ಎಂತ ಆಕಾಶ್ಮಾರಿ ಕಾಣ ಮಾಡ್ತೆ? ತಗೋ ಇದನ್ನ ಒಳಗ್ ತಗೋಣ.
4: ಎಂತ ಇದ್?
3: ನಿನ್ ಕಣ್ಣಿಗೆ ಅಂತ ಎತ್ಮೆಟ್ಟಿತ್ತಾನ? ಮಗ ಬಂದಿದ್ದಂದಲ್ಲಿ ಮೀನ್ ಹಿಡ್ಕ ಬಂದಿದ್ದಿ, ತಗೋ.
4: ಇದನ್ ಎಂತ ಮಾಡುದ?
3: ಅದನ್ ತೊಟ್ಲಿಗೆ ಹಾಕಿ ತೂಗಿ ಮನ್ಸ.
4: ಅಲ್ದೆ ಫ್ರೈ ಮಾಡುದ, ಸಾರ್ ಮಾಡುದ?
3: ಯೋ, ಎಂತಾರು ಮಾಡ ಮಾರತಿ, ಸುಮ್ನೆ ಗೆಂಡಿಗೆ ಎಲ್ಲಿ ಬೇಡ.
5: ಡ್ಯಾಡಿ ಡ್ಯಾಡಿ.
3: ಹ ಹೇಳ್ ಕುಟುಂಬ, ಏನ್ ಮೂರು ಮುಕ್ಕಾಲ್ಗಳಿಗೆ ನನ್ನ ನುಂಟು ಮಾಡ್ಕೊಂಡದ್ದ?
5: ಡ್ಯಾಡಿ ಹಾಗಂದ್ರೇನು? ನನ್ಗೆ ಅರ್ಥ ಆಗಿಲ್ಲ.
3: ನೀನ್ ಬೆಂಗಳೂರಿಗೆ ಹೋದ್ ನಾಯಿ ಕಾಶಿಗೆ ಹೋಗಿ ಬಂದಂಗಾಯ್ತು ಮಾರೆ.
5: ಡ್ಯಾಡಿ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ಯು ಸೇಯಿಂಗ್. ಅದಿರ್ಲಿ, ನಿಮ್ದು ಅಮ್ಮಂದು ಏನು ಬೆಳಿಗ್ ಬೆಳಿಗ್ಗೆ ಡಿಸ್ಟರ್ಬೆನ್ಸ್?
4: ಅಯ್ಯಯ್ಯೋ ಗಂಡೆ, ನೀನು ನಿನ್ ಹೋಗಿಲ್ದಿದ್ ಇಂಗ್ಲಿಸು.
3: ಬಿಡ ಕೆಪ್ಪಿ ಹೂಗುದರ್ಸ್ತೆ ಕಣ, ಏನೊಂದ್ ಎರಡು ದಿನ ಬೆಂಗಳೂರಿಗೆ ಹೋಗಿ ಬಂದ್ರು ಕೂಡಲೇ ನಿಂದ ಟಸು ಪುಸು ಸೂರು ಹತ್ತಲ್ಲ. ಒಂದ್ ತಿಳ್ಕೊ, ನಿನ್ನ ಬೆಂಗಳೂರಿಗೆ ಕಳಿಸದ್ದ ನಾಕ್ ಅಕ್ಷರ ಕಲ್ತ ಊರಿಗೆ ಊರಿನರಿಗೆ ಒಳ್ಳೇದ್ ಮಾಡ್ಲಿ ಅಂದಳಿ, ಊರನ್ನ ಮರಿಲಿ ಅಂದಳಿ ಅಲ್ಲ. ಇಲ್ ಕಣ, ಹಬ್ಬಿ ಭಾಷೆ ನೆನ್ಬಿಡುದು ಒಂದೇ, ಹಿತ್ತಬ್ಬಿನ ಬೆನ್ನಿ ಚೂರಿ ಹಾಕುದು ಒಂದೇ. ನಿನ್ನೆ ಮೊನ್ನೆ ವರೆಗೆ ಮಸಿರಂಗೆ ಮೂಗಂಗೆ ಸುಮ್ಳು ಹೊರ್ಸ್ಕೊಂಡು ಅಲ್ಲಿ ಮುಲ್ಲೆ ದಾನಿ ಸುಡ್ಕ ತಿಂದಿದ್ದ ನೀನೆ, ಈಗ ಇಂಗ್ಲಿಷ್ ಅರ್ಸ್ತ್ಯ? ಮಗನೇ ಇನ್ನೊಂದ್ ಸಲ ಮನಿ ಬದ ಕರ್ನಾಟಕ ಹಾರಿಸದ್ ಉತ್ತಾರೆ ಗ್ವಾಂಜಡಿ ಮೇಲೆ ಗುದ್ದತಿ ಕಣ.
6: ಸಾರಿ ಡ್ಯಾಡಿ, ಐ ವಾಂಟ್ ರಿಪೀಟ್ ಇಟ್ ಅಗೇನ್.
3: ಓ, ಇಷ್ಟು ತರಿಗೆ ಹೇಳದ್ ಕೋಣನ್ ಮುಂದ್ ಕಿನ್ರಿ ಬರ್ದಂಗ ಆಯ್ತು ಮಾರ.
4: ಸುಶೀಲಕ್ಕ, ಓ ಸುಶೀಲಕ್ಕ,
3: ಇದೊಂದ್ ಬಂತ್ ಕಣ ಊರು ಮಾರಿ.
4: ಓ ಜಲ್ಜ, ಏನ್ ಈ ಬದಿ ಬಂದಿದೆ? ಎಂತ ಇಲ್ಲ, ಮನೆಗ್ ನಂಟ್ರು ಬಂದಿರ, ಚಾ ಮಾಡು ಖಾಲಿ ಇಲ್ಲ.
3: ನಿಮ್ ಮನಿದ್ಯಾನಂತ ಕಂಪ್ನಿ ಕೆಲ್ಸಕ್ ಹೋಯ್ತಾ?
4: ಇಲ್ದೆ ಸ್ತ್ರೀ ಶಕ್ತಿ ಸಂಘದ ಮೀಟಿಂಗ್ ಹೋಯ್ತಾ? ಏ ಬಬ್ಬರ್ಯಾ.

0: ಕಾಂಗ್ರಾಚುಲೇಟ್ಸ್ ಮಣ್ಣಣ್ಣ, ಎಂತದ್ದು ಹುಡ್ತಾ ಇದ್ರಿ?
1: ಅಯ್ಯೋ ನನ್ ಕತಿ ಎಂತ ಕೇಂತ್ರಿ ಶಂಕರಣ್ಣ, ನಮ್ಮನೆ ಜಕ್ಣಿ ಬರ್ರ ಇವತ್ತ.
0: ಓ ಅದ್ಕೆ ಮನೆ ತುಂಬಾ ಜನ?
1: ಹೌದು ಮಾರೆ, ಅದೇ ಜನಿನ್ ಮುಂದೆ ಮಾನ ಮರದಿ ತೆಕ್ಕಂದ ಅತ್ತೀಗ.
2: ವಾ
0: ಮಾನ ಮರದಿ ತೆಕ್ಕಂದ, ಅಂತದ್ ಎಂತ ಇತ್ ಮಾರ್ರಿ ಈಗ?
1: ಜಕ್ಕಳಿಗಂದೇಳಿ ನಿನ್ನೆ ಬೆಳಿಗ್ಗೆ ಸಂತೆ ಹೋಗಿ ಎರಡು ಕೋಳಿ ತಕ ಬಂದಿದ್ದಿ ಮಾರ್ರೆ. ಸಾಯಂಕಾಲ ಹೆರ್ಗಿಗಾಕಿ ಮನೆ ಕರೆದ ಕೌಂಚ ಹಾಕಿದ್ದಿ.
0: ಈಗ ಕಾಂತಿ ಮುಂಜ ಹೈಡಿ ಎರಡು ರಾತ್ರಿ ರಾತ್ರಿ ಓಡಿ ಹೋಯ್ತು ಮಾರ್ರೆ.
1: ಅದೇ ಬೆಂಗಳೂರಿಂದ ಮಕ್ಕಳ ಮೊಮ್ಮಕ್ಕಳು ಎಲ್ಲ ಬಂದಿರ್. ಇವ ಸಾಯಂಕಾಲ ಕೋಳಿ ಕೊಯ್ಕ, ಅದೇ ತಾಲಿ ಬಿಸಿ ಹಿಡ್ಕೊಂಡಿತ್ತು ಮಾರ್ರೆ.
2: ವಾ
0: ಹೋ ಅದ ವಿಷಯ, ಒಳ್ಳೆ ಗಮ್ಮತ್ ಮಾರ್ರೆ. ನಾನು ಅದೇ ಕಂಡಿ, ಇಷ್ಟು ದಿನ ಖಾಲಿ ಖಾಲಿ ಇದ್ದ ಮನೆ ಇವ ತುಂಬಿ ತೊಳ್ಕತ್ತಲ್ಲ ಅಂದೇಳಿ. ಕಾಂಬಗೆ ಎಷ್ಟು ಲೈಕ್ ಅಲ್ಲ?
1: ಲೈಕ್ ಹೌದು ಮಾರ್ರೆ, ಎರಡು ದಿನ ಮಾತ್ರ ಲೈಕ್, ಮತ್ತದೇ ಖಾಲಿ ಖಾಲಿ. ನಾವು ಮಕ್ಕಳು ನಮ್ ತರ ಆಗ್ತಾಗನ್ ಹೇಳಿ ಶಾಲಿ ಕಲ್ಸಿ ಓದ್ಸುದ್ ಮಾರ್ರೆ. ಮಕ್ಕಳಿಗೆ ಹೋದ್ರ ಮೇಲೆ ಊರ ಕೆಲ್ಸ ಸಿಕ್ಕತ್ತಾ?
2: ಹೌದು ಇಲ್ಲ, ಊರ್ ಬಿಟ್ಟು ಹೋಯ್ಕ. ಊರ್ ಬಿಟ್ಟು ಹೋದ್ ಮಕ್ಕಳಿಗೆ ಅಪ್ಪ ಅಬ್ಬಿಯು ಬೇಡ, ಊರು ಬೇಡ, ಅಲ್ಲೇ ಮದಿ ಮಕ್ಕಳು ಮನಿ ಎಲ್ಲ ಮಾಡ್ಕೊಂತೋ.
1: ಏನೋ ನಾವ್ ಜೀವಿತ್ತು ಅಂತ ಹೇಳಿ ಒಬ್ರು ಊರ್ ಬದಿ ಬತ್ತೋ, ಅದೇ ಖುಷಿ.
2: ಅದು ಸಾಯ್ಲಿ ನಿನ್ ಕೈಗೆ ಎಂತ ಪಾತ್ರ ಅದ?
0: ಹೌದಾ, ನಿನ್ನೆ ರಾತ್ರಿ ನಮ್ಮನಿ ಕಣ್ಣಂಗೆ ಎರಡು ಕೋಳಿ ಬಂದದ್ ಮಾರ್ರೆ. ಎರಡರದ್ದು ಕಾಲ್ ಕಟ್ಕೈದಿತ್ತು ಮಾರ್ರೆ. ನಾನು ಸಿಕ್ಕದ ಚಾನ್ಸ್ ಅಂದ್ರೆ ಹಿಡ್ದು ಪದಾರ್ಥ ಮಾಡಿದಿ. ಅದೇ ನಿಮ್ಮನೆ ಚೂರು ಪದಾರ್ಥ ಕೊಡು ಅಂದಲ್ಲಿ ಪಾತ್ರಕ್ಕೆ ಹೆಕ್ಕ ಬಂದೆ.
2: ಕೋಳಿ ಹೈಡಿ ಹುಂಜುವ,
0: ಒಂದ್ ಹುಂಜ ಒಂದ್ ಹೈಡಿ.
1: ಕಣ್ಣನ ಮಗನೆ, ನಮ್ಮನೆ ಕೋಳಿ ನಮ್ ಮ್ಯಾಳಿ ತಿಪ್ಪಿ ಪದಾರ್ಥ ಮಾಡಿ ಈಗ ನಂಗೆ ತಂದು ಕೊಡ್ತೀಯ?
0: ಏ ಬೊಬ್ಬರ್ಯಾ.
3: ಹೇಳ್ತಾ

ಆದಿತ್ಯವಾರ ಬೆಳಿಗ್ಗೆ 8 ಗಂಟೆಗೆ ನಿಮ್ಮ ರೇಡಿಯೋ ಕುಂದಾಪುರದಲ್ಲಿ ಅಜ್ಜಿ ಕತೆ ತಪ್ಪದೆ ಕೇಣಿಯಕ. ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.

0: 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ನಾನು ಡಾಕ್ಟರ್ ಎಚ್ ಎಸ್ ಬಳ್ಳಾಲ್, ಮಣಿಪಾಲ್ ವಿಶ್ವವಿದ್ಯಾಲಯದಲ್ಲಿ. ನೀವು ರೇಡಿಯೋ ಕುಂದಾಪುರ 89.6 FM ಅನ್ನು ಕೇಳ್ತಾ ಇದ್ದೀರಿ. ಇದನ್ನು ಕೇಳಿ ಕೇಳಿ ಬಹಳಷ್ಟು ಕೇಳಬೇಕು, ಯಾಕಂದ್ರೆ ಬಹಳಷ್ಟು ನಿಮಗೆ ಅವರು ಏನು ಕುಂದಾಪುರ ಸುತ್ತಮುತ್ತ ಏನೆಲ್ಲ ಆಗ್ತದೆ ಅಂತ ಅದರ ಒಂದು ಪರಿಚಯ ಮಾಡ್ತಾ ಇರ್ತಾರೆ. ಅದನ್ನು ಕೇಳ್ತಾ ಇರಿ, ಇದರಿಂದ ನಿಮಗೆ ಕೂಡ ನಿಮ್ಮ ಸುತ್ತಮುತ್ತ ಏನಾಗ್ತದೆ ಎಂಬ ಒಂದು ಅಭಿಪ್ರಾಯ ಕೂಡ ಬರ್ತದೆ. ಈ ಸಂದರ್ಭವನ್ನು ನಾನು ಕುಂದಾಪುರ ರೇಡಿಯೋ 89.6 FM ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಯನ್ನು ಮತ್ತು ಈ ಒಂದು ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.
0: ರೇಡಿಯೋ ಕುಂದಾಪುರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
2: ಹಾ ಸುಶೀಲ ಅಕ್ಕ, ಮತ್ತೆಂತ ವಿಶೇಷ ಇತ್ತಾ? ವಿಶೇಷ ಎಂತ ಇಲ್ಲ ಸುಮಿತ್ರ ಅಕ್ಕ, ಮಗಳಿದು PUC ಮುಗಿತಾ ಬಂತು. ಮುಂದ್ ಯಾವ ಕಾಲೇಜ್ ಸೇರ್ಸದಂತ ಗೊತ್ತಾಗ್ತಿಲ್ಲ.
3: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಸೇರ್ಸಿ.
4: ಇಲ್ಲ, BA, BBA, BCOM, BSc, BCA ಎಲ್ಲಾ ಕೋರ್ಸು ಇತ್ತು.
5: ಆ ಕಾಲೇಜ್ ಅಡಿಲ್ಲಿಯಾ?
4: ಬಾರಿ ಸಾಪಿತ್ತೆ. ಇಲ್ಲೇ ಒಳ್ಳೊಳ್ಳೆ ಶಿಕ್ಷಕರು ಮತ್ತೆಲ್ಲ ಸೌಕರ್ಯಗಳು ಇತ್ತು. ಮತ್ ಮಕ್ಕಳದ್ದು ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋಕೆ, ಲೀಡರ್ಶಿಪ್ ಕ್ವಾಲಿಟಿ ಡೆವಲಪ್ ಮಾಡೋಕೆ, ಮಕ್ಕಳನ್ನ ಸೋಷಲೈಸ್ ಮಾಡೋಕೆ NCC, NSS ಅಂತ ಹಲವಾರು ವೇದಿಕೆಗಳು ಕೊಡ್ತಿದ್ರು. ನಾ ಹೇಳಿದ್ರೆ ಅದೇ ಕಾಲೇಜಿಗೆ ಸೇರ್ಸಿ.
5: ಅಲ್ಲ ಸುಮಿತ್ರಕ್ಕ, ನನ್ನ ಮಗಳಿಗೆ ಬರೀ ಮಾತಾಡೋದ್ರಲ್ಲಿ ಆಸಕ್ತಿ ಜಾಸ್ತಿ, ಎಂತ ಮಾಡಿದ್ರು?
4: ಅಂತ ಮಕ್ಕಳಿಗೆ ಕಾಲೇಜಾಗ ನಡೆಯುವ ಪ್ರೋಗ್ರಾಮ್ಸ್ ಅಲ್ಲೆಲ್ಲ ಭಾಷಣಕ್ಕೆಲ್ಲ ಅವಕಾಶ ಕೊಡ್ತ್ರ. ಮತ್ತೆ ಕಾಲೇಜ್ ಕ್ಯಾಂಪಸ್ ಒಳಗಿಪ್ಪು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ ಗೆ ಪ್ರೋಗ್ರಾಮ್ ಕೊಡಕ್ಕೂ ಅವಕಾಶ ಕೊಡ್ತ್ರ. ನಾ ಹೇಳುದಾರೆ ಭಂಡಾರ್ಕರ್ಸ್ ಕಾಲೇಜ್ ಬೆಸ್ಟ್.
5: ಹಂಗಾದ್ರೆ ನಾ ಅದೇ ಕಾಲೇಜಿಗೆ ಸೇರಿಸ್ತೀನಿ.
4: ಮತ್ತೆಂತ ತಡ ಬೇಗ ಅಡ್ಮಿಷನ್ ಮಾಡಿ. ಅಡ್ಮಿಷನ್ ಈಗಾಗ್ಲೇ ಓಪನ್ ಆಯ್ತು.
3: ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ.
6: ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು RJ ಜ್ಯೋತಿ ನಿಮ್ಮೊಟ್ಟಿಗೆ ಕುಂದಾಪುರ ಮಾತುಕತೆಯಲ್ಲಿ. ಇವತ್ತಿನ ಕುಂದಾಪುರ ಮಾತುಕತೆಯಲ್ಲಿ ನಮ್ಮೊಟ್ಟಿಗೆ ಯಾರಿದ್ರು ಕೇಂದ್ರ K ಶಾಂತಾ ಬಾಲಕೃಷ್ಣ ಐತಾಳ್ ಅವರು. ನಮಸ್ಕಾರ ಅಮ್ಮ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಮಸ್ಕಾರ.
6: ಖುಷಿ ಅಂತ ಕೇಂದ್ರೆ 7ನೇ ಕ್ಲಾಸ್ ವರೆಗೆ ಓದ್ದವ್ರು ಇವರು, ಆದ್ರೆ ತುಂಬಾ ಪುಸ್ತಕಗಳನ್ನ ಬರೆದಿದ್ದಾರೆ, ಹಾಡು ಹಸೆಗಳನ್ನ ಹೇಳ್ತಾರೆ. ಅದರಲ್ಲೂ ನಮ್ಮ ಕುಂದಾಪುರ ಕನ್ನಡದ ಹಾಡುಗಳು, ಶೋಭಾನೆ ಹಾಡುಗಳು, ಮಕ್ಕಳ ಜೋಗುಳ ಹಾಡುಗಳು, ಭತ್ತ ಕುಟ್ಟುವ ಹಾಡು, ಆಮೇಲೆ ಅಂತ ಬೇರೆ ಅಂತ ಹೇಳ್ತ್ರಿ,
7: ಮದುವೆ, ಉಪನಯನ, ನಾಮಕರಣ, ಬಸರಿ, ಸೀಮಂತ, ಎಲ್ಲ ಹಾಡು,
6: ಎಲ್ಲ ಸಂದರ್ಭಕ್ಕೂ ಬೇಕಾದ ಹಾಡು ನಿಮ್ಮ ಹತ್ರ ಇತ್ತು. ಅದು ಇವ್ರದ್ದು ವಿಶೇಷತೆ ಅಂತ ಕೇಂದ್ರೆ ಸ್ವರಚಿತ ಹಾಡುಗಳನ್ನ ಹಾಡು. ಅಲ್ಲ, ನೀವು ಅದು ಯಾವ ವರ್ಷದಿಂದ ನೀವು ಬರುಕಲ ಶುರು ಮಾಡದ, ನೀವೇ ರಚಿಸೋಕ್ ಶುರು ಮಾಡದ?
7: ಅಂದ್ರೆ ನಾನು 6ನೇ ಕ್ಲಾಸ್ ಇರುವಾಗ ತೆಕ್ಕಟ್ಟೆ ಮಾಬಲ್ ಶೆಟ್ಟರ್ ನಮ್ಗೆ ಮಾಸ್ಟರ್ ಆಗಿದ್ರು. ಅವ್ರು ಒಂದಿವಸ ಯಾರೋ
6: ಮೂಡ್ಗಿಲಿಯರ್ ಶಾಲೆಯಲ್ಲಿ
7: ಅವ್ರೊಂದಿವಸ ಅವರೇ ಬರೆದೊಂದು ಪದ್ಯನ್ನ ಬಾಮಿನಿ ಷಟ್ಪದಿಯೊಳಗೆ ಬರ್ದಿದ್ರು. ಅದನ್ನ ಯಾರಿಗೋ ಬರದ್ ಕಾಗದ, ಅದು ಅದನ್ನ ಬಾಮಿನಿ ಷಟ್ಪದಿಯೊಳಗೆ ಬರ್ದಿದ್ರು. ಬರೆದು ನಮ್ಗೆ ಶಾಲೆ ಕ್ಲಾಸಿಗೆ ಮಕ್ಕಳಿಗೆ ಹೇಳಿರೋ, ಮಕ್ಕಳೇ ನೀವು ಹೀಗೆ ಪದ್ಯ ರಚನೆ ಮಾಡಬಹುದು, ಅದೇನ ಅಂತ ದೊಡ್ಡ ವಿದ್ಯೆ ಅಲ್ಲ ಅಂತ ಹೇಳಿ. ನನ್ಗೆ ಅನಿಸ್ತು, ಹೋಗುದಲ್ಲ, ನಾವು ಸುಮ್ಮನೆ ಕಾಲ ಕಳುಕ್ಕಿಂತ ಯಾರು ಮನೆ ಪಂಚಾಯತಿಲ ಮಾತಾಡೋಕ್ಕಿಂತ ಇದೊಂದು ಒಳ್ಳೆ ಹವ್ಯಾಸ ಅಂತ ನಾನು ಕಾಣಕ್ ಅಭ್ಯಾಸ ಮಾಡ್ಕಂತ ಆಲೋಚನೆ ಮಾಡ್ಕೊಂಡೆ. ಕಡೆ 7ನೇ ಕ್ಲಾಸ್ ರಜೆಗೆ, ಅವತ್ತು 7ನೇ ಕ್ಲಾಸ್ ಮಾತ್ರ ಇರೋದು ಆ ಶಾಲೆಯಲ್ಲಿ, 5 ಇದ್ದಿತ್ತು. ನಾನು 5 ಪಾಸ್ಪಟ್ಟಿ 6 ಶುರುವಾಯ್ತು. ನಮ್ಮ ಅಪ್ಪನಿ ನಾ ಹೇಳಲೇ ಇಲ್ಲ, ಹೋಗಿ 6ನೇ ಕ್ಲಾಸ್ ಪುಕ್ಕಂಡೆ ಬಿಟ್ಟೆ. ಅಂತೂ 6, 7, 2 ಕ್ಲಾಸ್ ಹೆಚ್ಚಾಯ್ತು. ಕಡೆಗೆ ಅವ್ರು ಹೇಳ್ತಾರೆ, ನಾವು ಕೋಡಿ ಕನ್ಯಾಣ, ನಮ್ಮ ಅಜ್ಜನ ಮನೆ, ರಜೆಗೆಲ್ಲ ನಾವು ಅಲ್ಲಿ ಹೋಗುದು ಯಾವಾಗ್ಲೂ. ಹೋದಾಗ್ಲಿಗೆ ಅಲ್ಲಿ ಎಲ್ಲ ಸಮುದ್ರ ಬದಿ ಮಕ್ಕಳೆಲ್ಲ ಆಟ ಆಡ್ತಾ ಕೂಕಂಡ್ರು, ಅಂದ್ರೆ ಕೆಪ್ಪಿ ಗೂಡ್ ಮಾಡೋದು, ಮತ್ತೊಂದು ಇನ್ನೊಂದೆಲ್ಲ ಆಟ ಆಡ್ತಾ ಕೂಕಂಡ್ರು. ಸಾಯಂಕಾಲದ ಹೊತ್ತು ಅಂತ ತಿಳ್ತಲ್ಲ ಆ ತರ, ಸಂಜೆ ಹೊತ್ತು. ನಂಗ ಅನಿಸ್ತು, ಹೌದಲ್ಲ, ಮಾಸ್ಟರ್ ಹೇಳಿದ್ರಲ್ಲ, ನಾನು ಒಂದ್ ಏನಾರೊಂದ್ ಪದ್ಯ ಬರ್ಲಕ್ಕ, ಈ ದೃಶ್ಯ ಒಳ್ಳೆ ಚಂದ ಇತ್ತಲ್ಲ, ಅನ್ಕಂಡು ಅಲ್ಲೇ ಕುತ್ಕೊಂಡು ಆಲೋಚನೆ ಮಾಡಿ ಅದನ್ನ ಬರ್ಕಂಬಿಕೆ ಅಂತ ತಕೊಂಡು ಹೋಗಿಲ್ಲ ನಾನು. ನಂಗೆ ಮರ್ತೋತ್ತಲ್ಲೇ ಕಡೆಗೆ ಅಕ್ಕೆ ಮನೆ ಬಂದ್ರ ಮೇಲೆ ನಾನು ಕಂಡ ದೃಶ್ಯ ಎಲ್ಲ ಎಣಿಸ್ಕೊಂಡು ಕಡೆ ಕಡಲ ತೀರದ ಸಂಜೆ ಅಂತ ಒಂದ್ ಪದ್ಯ ಬರ್ದೆ. ಅದು ಫಸ್ಟ್ ನಾನು ಬರೋದು.
6: ಕಡಲ ತೀರದ ಸಂಜೆ ಅಂತ ಬರುದು. ಅಷ್ಟೇ ಸಣ್ಣ ಇವಾಗ
7: 7ನೇ ಕ್ಲಾಸ್ ನನ್ಗಾಗ್ಲಿ, ಅಷ್ಟೇ 12 ವರ್ಷ. 5 ವರ್ಷಕ್ಕೆ ಶಾಲೆ ಸೇರಿದ ನಾನು, 7ನೇ ಕ್ಲಾಸ್ ಬಿಡ್ತೀವಿ, 12 ವರ್ಷ ಆಯ್ತು ಅಷ್ಟೇ.
6: ಓಕೆ, ಸೊ ಅಷ್ಟೊತ್ತಿಗೆ ಒಂದು ಕವನ ನೀವು ಬರ್ದೇ ಬಿಟ್ರಿ. ಎಲ್ಲರಿಗೂ ಓದಿ ಹೇಳ್ರಿ ನೀವೇ ಕಡಿಕೆ.
7: ನಾನು ಓದಿ ಹೇಳಕ್ ಆಗದೆ ಎಲ್ಲಿತ್ತು ನನ್ನ ಹತ್ರ, ನಂಗೆ ಕಾಗ್ದೂ ಸಿಕ್ಕುದಿಲ್ಲ ಬರುಕೆ. ಈ ಶಾಲೆ ಮಕ್ಕಳೆಲ್ಲ ಬಿಸಾಟಿರ್ತವಲ್ಲ ಎಂತ ರೊಪ್ಪಿಸ್ಗದ್ದು, ಅದ್ರ ಒಂದೊಂದ್ ಕಾಗದ ಹೆಕ್ಕಿ ಇಟ್ಕೊಂಡು ಶಾಲೆ ಕೊಯ್ದಾಯ್ತಲ್ಲ ನಂಗೆ, ಮತ್ತೆಂತ ಮಾಡುದು, ಪುಸ್ತಕದಲ್ಲಿ ಹೋಗ್ಬ ನಾನು. ಕಾಗದಲ್ಲಿ ಹೆಕ್ಕಿ ಇಟ್ಕೊಂಡು ನಂಗೆ ಅನ್ಸಿದ್ದೆಲ್ಲ ಬರ್ದು, ಅದ ಕಡೆ ನಂಗೆ ಬೇಕಂದ ಅಂದಾಜಿಲ್ಲ ಆಗ್ಲಿಗೆ, ಅದು ಬೇಕಾದ ಮುಂದೆ ಅದಕ್ಕೋಸ್ಟ್ ಬೆಲೆ ಇರುತ್ತಂದ್ರೆ ನಂಗೆ ಗೊತ್ತೇ ಇಲ್ಲ. ಅದು ಎಲ್ಲೆಲ್ಲೋ ಕಳ್ದೋಗ್ಬೋದು ಆಯ್ತಾ. ಇಷ್ಟ ಹಂಗೆ ಕಳ್ದಿದ್ನೇನೋ ನಾನು ಬರದ್ದೆಲ್ಲ. ಕಡೆಗೊಂದರ ಪುಸ್ತಕ ತಕೊಂಡು ಅದ್ರೊಳಗೆ ಎಲ್ಲ ಒಂದೊಂದೇ ಒಂದೊಂದೇ ಬರ್ದಿದ್ದು ಶುರು ಮಾಡಿ ಅದನ್ನೇ ನಾನು ಕಡೆಗೆ ಹೊಂಬೆಳಕು ಕವನ ಸಂಕಲನ ಅಂತೇಳಿ. ಆವಾಗ ನನ್ಗೆ ಸುಮಾರು ವರ್ಷ ಆಯ್ತಂದ್ರೆ ನನ್ನ ಮಕ್ಕಳೆಲ್ಲ ದೊಡ್ಡವರಾಯ್ತಾಗ್ಲಿ. ಅದ್ರ ಮೇಲೆ ಅದನ್ನ ಬರ್ದಿಟ್ಟು ಕಡೆಗೆ ನಮ್ಮ ಕಾರ್ಕಡ ತಾರ್ನ ತೊಳ್ರ ಅದನ್ನ ಪ್ರಕಟ ಮಾಡಿ,
6: ಗೆಳೆಯರ ಬಳಗ,
7: ಗೆಳೆಯರ ಬಳಗ ಪ್ರಕಟ ಮಾಡಿಸಿದ್ರು ಅದನ್ನ.
6: ಓಕೆ, ನೀವು ಮಕ್ಕಳ ರಾಮಾಯಣ ಶಿಶು ಕಾವ್ಯ ನೀವು ಬರೀತ್ರಿ.
7: ಹೌದು.
6: ಅದು ಯಾವ ತರದ ಒಂಚೂರು ಅದ್ರ ನೆನ್ಪ್ ಮಾಡ್ಕೊಳ್ಳಕ್ಕ ಮಕ್ಕಳ ರಾಮಾಯಣ ಹೆಂಗಿದ್ದಿತ್ತು ಅಂತ ಹೇಳ್ಕೊಂಡು.

0: ಸದ್ಗುಣಸದನ ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ ಹುಟ್ಟಿದೆಯಂತೆ ಅಯೋಧ್ಯೆಯಲ್ಲಿ ದಶರಥನಂತೆ ಪಿತನಿನಗಲ್ಲಿ ಮಾತೆ ಕೌಸಲ್ಯೆಗೆ ಕೃತನಾಗಿ ಜನಿಸಿ ಶ್ರೀರಾಮನೆನಿಸಿ ನೀನವತರಿಸಿ ಪಾವನ ನಿನ್ನಯ ಕಥನ ರಾಘವ ಸದ್ಗುಣ ಸದನ. ಅದು ಈಗ ನಾಲ್ಕು ಮುದ್ರಣ ಆಗಿತ್ತು.
1: ಹೌದು,
0: ನಾಲ್ಕು ಪುಸ್ತಕ ತಂದಿದ್ದೆ ನಾನು ನಿಮ್ಗೆ ಕೊಡ್ತೆ ಕಡೆಗೆ.
1: ಅಡ್ಡಿಲ್ಲ, ಮಕ್ಕಳ ರಾಮಾಯಣ ನಾಲ್ಕು ಮುದ್ರಣ ಖಂಡಿತ.
0: ಅದು ನಾನು ಅಂದ್ರೆ ಯಾರಿಗೂ ದುಡ್ಡಿ ಮಾರಾಟ ಮಾಡಲೇ ಇಲ್ಲ, ಸುಮ್ಮನೆ ನಾನು ಮಾಡಿದ್ದು. ಮೊದ್ಲು ಸರಿ ಗಾಯತ್ರಿ ನೋಡ್ರೆ ಇಷ್ಟೊಳ್ಳೆ ಪದ್ಯ ಬರೆದು ನಿಮ್ಮೆ ಇಟ್ಕೊಂಡ ಮಾರ್ರೆ, ನಾ ಅನ್ಕೊಂಡಿದ್ದ ಓದಕ್ಕಾಗದ ಅದನ್ನ, ಹಿಂಗೆ ನಮ್ಮ ಕುಂದಾಪುರ ಕನ್ನಡ ಮಾತ್ರ ಅನ್ಕೊಂಡು ಎಲ್ಲ ತಗೊಂಡು ಯಾವ್ದೋ ದೇವಸ್ಥಾನಕ್ಕೆ ಹೋಗಿ ಒಂದು ಸರಿ ಕೊಟ್ರು, ಒಂದು ಸ್ವಲ್ಪ ನೂರು ಅದೆಷ್ಟು ಪುಸ್ತಕ ಮಾಡಿದ್ರು, ಒಂದಷ್ಟು ಮಾಡಿ ಕೊಟ್ರು. ಕಡಿ ನಾನು ಚಿಕ್ಕತಿರುಪಾಡಿ ಉಪೇಂದ್ರ ಸ್ವಾಮೀಜಿಯವರ ಇದ್ರೊಳಗೆ ನಾನು ಮತ್ತೆ ಮಾಡಿಸ್ದೆ, ಎರಡು ಸರಿ ಮಾಡಿಸ್ದೆ. ಈಗ ನಾಲ್ಕನೇದು ನಮ್ಮ ಶಮಂತ್ ಕುಮಾರ್ ಅಂತೇಳಿ, ಇಲ್ಲೆಲ್ಲ ನಂಗೆ ಯಾರು ಗೊತ್ತಿಲ್ಲ ಮಾರೆ, ಅದು ಎಲ್ಪ ಇದು ಮಾಡ್ತಾರೋ ಗೊತ್ತಿಲ್ಲ ಅಂದೆ. ಮೈಸೂರಿಗೆ ಯಾರೋ ಒಂದು ಫ್ರೆಂಡ್ ಇದ್ರಂದ ಅವ್ರ ಹತ್ರ ಕೊಟ್ಟು ನಂಗೊಂದು ಸರಿ ಈಗ ನಾಲ್ಕನೇ ಮುದ್ರಣ ಮಾಡಿ ಕೊಟ್ಟ.
1: ಓಕೆ, ಈಗ ನಿಮ್ಮ ಅಮ್ಮ ಮಜ್ಜಿಗೆ ಕಡಿಯೋತಿಗೆ ಒಂದು ಹಾಡು ಹಾಡ್ತಿದ್ರಲ್ಲ, ಯಾವ ಹಾಡದು?
0: ಅದು ಉದಯ ರಾಗ, ಪುರಂದ್ರದಾಸರದ್ದು, ರಂಗನಾಯಕ ರಾಜೀವಲೋಚನ.

0: ಇದು ನಿಮ್ಮ ಅಮ್ಮ ಆಗ ಹಾಡ್ತಿದ್ರ ನೀವು ಹಂಗೆ ಬಾಯಿಪಾಠ ಮಾಡ್ಕೊಂಡದ್ದ?
1: ಹೌದೌದು.
0: ಬರದ್ದೆ ಅಂತ ಇಲ್ಲ?
1: ಇಲ್ಲ.
0: ನೀವು ಆತರ ಬರೆಯದೆ ಬಾಯಿಪಾಠ ಆದ ಹಾಡು ಯಾವ್ದಲ್ಲ ಗೊತ್ತೀಗ?
1: ಸುಮಾರೆಲ್ಲ ಗೊತ್ತು ನಂಗೆ, ನೆನ್ಪಾಪದ್ ಕಷ್ಟ ಅಷ್ಟೇ.
0: ಈಗ ನಿಮ್ಗೆ ಎಷ್ಟು ವಯಸ್ಸು?
1: 79.
0: 79, ವೆರಿ ನೈಸ್. 79 ವಯಸ್ಸಿನ ಶಾಂತ ಆಯ್ತಾಳ್ರ. ಕೋಟ ಅಲ್ಲ ನಿಮ್ಮನೆ? ಕೋಟದಿಂದ ನಮ್ಮ ಕುಂದಾಪುರ ಶಾಸ್ತ್ರಿ ಸರ್ಕಲ್ ನ ಭಂಡಾರ್ಕಾರ್ಸ್ ಕಾಲೇಜಿನ ರೇಡಿಯೋ ಕುಂದಾಪುರ ಸ್ಟುಡಿಯೋಕ್ಕೆ ಬಂದಿರ್ಕಾಣೆ. ಅಪ್ರಿಷಿಯೇಟ್ ಮಾಡ್ಕೆ ಅದ್ರ ಅವರ ಜೀವನ ಪ್ರೀತಿ, ಅವರ ಜೀವನೋತ್ಸಾಹ. ನಿಜವಾಗ್ಲು ನಮ್ಗೆಲ್ಲ ಒಂಚೂರು ಕೊಟ್ಟಿಕೆ ಹೋಯ್ನಕ್ಕೆ ಈಗ ಹೊಪ್ಪತ್ತಿಗೆ, ಯಾಕೆಂದ್ರೆ ನಿಮ್ಮನ್ನ ಕಂಡು ನಾವು ಆಕ್ಟಿವ್ ಆಗ್ತ. ಹಾಂಗಾಗಿ ಸೊ ನಿಮ್ಗೀಗ ಇನ್ನು ಭತ್ತ ಕುಟ್ಟುವ ಹಾಡು ನಿಮ್ಗೆ ಅದನ್ನೆಲ್ಲ ಹ್ಯಾಂಗ್ ಕಲ್ತ್ರಿ? ಭತ್ತ ಕುಟ್ಟುವ ಹಾಡೆಲ್ಲ
1: ನಮ್ಮ ಮನೇಲಿ ತುಂಬಾ ದೊಡ್ಡ ಬೇಸಾಯ, ಗಂಡನ ಮನೇಲಿ ತಂದೆ ಮನೇಲೂ ಇದ್ದಿತ್ತ. ಕೊಪ್ಪರಿಗೆಲೆ ಭತ್ತ ಬೇಯಿಸ್ತಿದ್ರು ಮನೇಲೆ ಮಾವಯ್ಯ. ಅದಕ್ಕೂ ನಮ್ದೇ ಒಕ್ಕಲ್ ಬಗ್ಗೆಯವರು ಸುಮಾರು 8-10 ಮನೆಯವರಿದ್ರು. 10-15 ಜನ ಬೆಳಿಗ್ಗೆ ಸಾಯಂಕಾಲ ಬಂದು ಭತ್ತ ಕೆಲಸ ಎಲ್ಲ ಮಾಡ್ತಾ ಇದ್ರು. ಭತ್ತ ಪುಟ್ಟರಷ್ಟೊತ್ತಿಗೆ ನಂಗೆ ಆ ಹಾಡು ತುಂಬಾ ಇಷ್ಟ ಅವ್ರದ್ದು. ಯಾಕಂದ್ರೆ ಅವ್ರ ಜೀವನದ ಅನುಭವಗಳನ್ನೇ ಹೇಳಿದ್ದಲ್ದ ಅದು, ಅವ್ರು ಎಷ್ಟು ಕಷ್ಟದೇ ಅವಳಗೆ ಅದನ್ನ ಆ ಮರೆಯೋಕ್ಕೋಸ್ಕರ, ಆ ಕಷ್ಟ ಮರೆಯೋಕ್ಕೋಸ್ಕರ ಆ ಹಾಡುಗಳನ್ನ ಹೇಳ್ತಾ ಇದ್ರು. ಎಲ್ಲರೂ ಅದನ್ನ ಅಷ್ಟು ಇಷ್ಟಪಡ್ತೀರಿ, ಆದ್ರೆ ನಂಗೆ ತುಂಬ ಇಷ್ಟ ಅದು. ನಾನು ಅಲ್ಲಿ ಹೋಗಿ ಕುತ್ಕೊಂಡು ಅವ್ರ ಹತ್ರ ಹಾಡು ಹೇಳಿ ಚಿಕ್ಕವ ಹಾಡು ಹೇಳು ಅಂದ್ಕೊಂಡು ಅವ್ರ ಹತ್ರ ಎಲ್ಲ ಹೆಸರು ಹೇಳಿ ಕರೆದು ಕರೆದು ಕರೆದು ಉಮೇದ್ ಮಾಡಿಸಿ ಹಾಡು ಹೇಳ್ಸೋದು ಅವ್ರ ಹತ್ರ. ಅದನ್ನು ನಾನು ಕಡೆ ಮನೆಗೆ ಕೂತ್ಕೊಂಡು ನಂಗೆ ರಾತ್ರಿ ನಿದ್ರೆ ಬರ್ತೀನಿ, ನಂಗೆ ಇದೇ ಕೆಲಸ. ಹಾಡುಗಳನ್ನೆಲ್ಲ ನೆನಪು ಮಾಡ್ತಾ ಇಕ್ಕಂಬ ಶಾಲೆ ಒಪ್ಪಿಸ್ತಿಗೂ ಹಂಗೆ ಶಾಲೆ ಪಾಠ ಏನು ಮಾಡ್ತಾರೆ ಮಾಸ್ಟರ್ ಅದೆಲ್ಲ ರಾತ್ರಿ ಮನ್ಕೊಂಡು ಅಲ್ಲೆಲ್ಲ ಒಂದ್ಸರಿ ಆಲೋಚನೆ ಮಾಡ್ಕೊಂಬ. ಹಂಗಾಗಿ ನಾನು ಶಾಲೆಯೊಳಗೆ ಫಸ್ಟ್ ಬರ್ತಿದ್ದೆ. ಫಸ್ಟ್ ಬರ್ತಿದ್ದೆ ಅಂದರೆ ಬೇರೆ ಎಂತ ನಮ್ಗೆ ಟ್ಯೂಷನ್ ಗ್ಯೂಷನ್ ಇಲ್ಲ ಆ ಕಾಲದೊಳಗೆ. ನೆನ್ಪು ಮಾಡ್ಕೊಂಬುದು ಅದನ್ನೇ ಆಲೋಚನೆ ಮಾಡೋದು. ಆ ಹಾಡು ಆ ಪದ್ಯ ಈಗಲೂ ನನಗೆ 3ನೇ ಕ್ಲಾಸ್ಗೋ 4ನೇ ಕ್ಲಾಸ್ಗೆ ಇದು ಪನ್ನಾದಾಸಿ ಪದ್ಯ ಈಗಲೂ ನಂಗೆ ಭಯಪಟ್ಟ ಬರುತ್ತೆ.
0: ಕಮನಿ ಒಂದ್ಸಲ ಹೇಳಿ.
1: ಭರತ ಭೂಮಿಯೊಳೊಮ್ಮೆ ರಜಪೂತನ್ರ ಪರು ಮೆರೆದರಾಳುತ ಧರೆಯ ಬಹು ಪರಾಕ್ರಮರು ಮೇವಾಡ ರಾಜ್ಯವನ್ನು ರಾಣ ಸಿಂಗ ದೊರೆ ತಾವಿಭವ ಕೀರ್ತಿಯಲ್ಲಿ ಪರಿಪಾಲಿಸುತ್ತಿರೆ ಬಹುಕಾಲ ರಾಣನಿಗೆ ಸುತರುದಿಸಲಿಲ್ಲ ಬಹಳ ಚಿಂತೆಯೊಳಿದ್ದ ಸಂತಾನವಿಲ್ಲ ದಾನ ಧರ್ಮವ ಗೈದು ವ್ರತ ನಿಯಮ ನಡೆಸೆ ಆ ನರೇಂದ್ರಗೆ ಕೊನೆಗೆ ಮಗನೊಬ್ಬನು ದಿಸೆ ಬಾಲಲೀಲೆಯ ನೋಡೆ ಭಾಗ್ಯವಿರಲಿಲ್ಲ ಕಾಲನೊಯ್ದನು ನೃಪನ ಕರುಣೆ ಇನಿತಿಲ್ಲ ಪತಿಯ ಮರಣದ ದುಃಖ ಸತಿಗೆ ಸಹಿಸುವುದೇ ಚಿತೆಯೇರಿದಳು ರಾಣಿ ಸುತಗೆ ಗದಿರದೆ ಪನ್ನೆ ಎನ್ನುವ ದಾಸಿ ಸ್ವಾಮಿ ಭಕ್ತಿಯಲಿ ತನ್ನ ಮಗನಂತೆ ಸಲಹಿದಳು ಪ್ರೀತಿಯಲಿ ಪಟ್ಟವೇರಿದ ನಾಗರಾಜ ಸೋದರನು ದುಷ್ಟಾತ್ಮನಾದವನ ವೀರನೆಂಬವನು ಅರಸುಕುವರನ ಕೊಲಲು ಮೇವಾಡವೆನಗೆ ಸ್ಥಿರವಾಗಿ ಇರುದೆಂದು ಮನ ಮಾಡಿದನು ಕೊಲೆಗೆ ದಾಸಿ ಪನ್ನೆಗೆ ಚರರು ಪೇಳ್ದರಿ ಸುದ್ದಿ ಗಾಸಿಗೈಯಲು ಬಗೆದನ್ರಪನ ದುರ್ಬುದ್ಧಿ ಹಾ ರಾಜವಂಶದೀಚಿಗುರಚಿ ಹುಟ್ಟುವನೆ ಈ ರಾಜ ಲೋಲುಪನು ಪಾಪ ಕೆಳಸಿದನೆ ಇಂದು ರಾತ್ರಿಯೊಳ ಕಟ ಕಾಳ ಭೈರವನು ಬಂದು ವಧಿಸುವನಂತೆ ಮುದ್ದು ಹಸುಳೆಯನು ಏನು ಮಾಡಲಿ ಎಂದು ಚಿಂತಿಸಿದಳಂದು ಹಾನಿ ತಪ್ಪಿಸಬೇಕು ಸ್ವಾಮಿ ಸುತಗೆಂದು ತನ್ನ ಹೊಟ್ಟೆಯ

0: ಬಲಿಯ ನಿತ್ತವರು. ಪನ್ನೆ ಗುಣ ಸಂಪನ್ನೆ ನಿನ್ನ ಕತೆ ಬರೆದು ಎನ್ನೊಡಲು ಮರುಗುತ್ತಿದೆ ವ್ಯಥೆ ಇನಿತು ಹಿರಿದು.
1: ಬಟ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಪನ್ನದಾಸಿದು ಕತೆ. ನಾವು ಹಿಂದೆಲ್ಲ ಓದಿತ್ತು ಕ್ಲಾಸ್ ಅಲ್ಲೆಲ್ಲ, ಆದ್ರೆ ಇವತ್ ನೀವು ನನಗೆ ಮತ್ತದ ನೆನಪು ಮಾಡಿಸಿದ್ರಿ.
0: ಕನ್ನಡದೊಳಗೆ ಅಂತ ಕವಿ ಇದ್ದಿದ್ರು ನಮ್ ಕನ್ ಯಾರ್ ಬರ್ದ ನಂಗೆ ಅದೀಗ ಮಾಡ್ತಾ ಇತ್ತು ಮರ್ನ. ಅದೇ ಹೇಳೋದು, ಇನ್ ನೀವು ಗೂಗಲ್ ಅಲ್ಲಿ ಹುಡುಕಿ ಸಿಕ್ಕತ್ತೇನೋ ನಂಗೆ.
1: ಸಿಕ್ಕತ್ತ ಆದ್ರೆ ಎಷ್ಟು ಚಂದ ಆ ಕತೆ. ಆ ಪನ್ನದಾಸಿ ತನ್ನ ಮಗುನ, ಆ ರಾಜ ಮಗುನ ಪ್ಲೇಸ್ ಅಲ್ಲಿ ಇಟ್ಟು
0: ಅದನ್ನೇ ನಾಟಕ ಮಾಡಿದ್ರು ನಮ್ ಶಾಲೆಯಲ್ಲಿ. ನಂಗೆ ಪನ್ನದಾಸಿ ಪಾರ್ಟ್ ಕೊಟ್ಟಿದ್ರು. ಆ ಮಗಿನ ಕೊಂದಗತಿ ಹಾ ಕಂದ ಅಂತೇಳಿ ಹೇಳಿ ಈ ಪ್ರಜ್ಞೆ ತಪ್ಪಿ ಬಿದ್ದ್ಬಿಡುದವಳು.
1: ಓ,
0: ಅದು ಮಾಡಿದ್ದೀನಿ ನಾನು.
1: ಎಂತ ತ್ಯಾಗ ಅಲ್ಲ ಅದು. ಯಾರು ಇದ್ದಾರೆ ಅವಳ ತರ ತಾಯಿ?
0: ನಂಗೆ ಮರ್ತೋತಿಲ್ಲ, ಅಷ್ಟು ಒಂದು ಮನ್ಸಿ ಹುಗ್ಗಿ ಹೋಯ್ತದ.
1: ನಿಮ್ಗೆ ಹಾರ್ಟ್ಗೆ ಟಚ್ ಆಗಿರೋ ಹಾಡದು ಅಲ್ಲ. ನೀವ್ ಹೇಳಿದ ಮೇಲೆ ನನ್ಗೂ ಕೂಡ ಕರಳು ಸಂಕಟ ಅನಿಸ್ತು. ಯಾರಿಗೆ ಆತರದೊಂದು ಮನಸ್ಥಿತಿ ಇರುತ್ತೆ ಹೇಳಿ. ಶೇ, ಸ್ವಾಮಿ ಭಕ್ತಿ
0: ಅಂತ ಒಂದು ಇರುತ್ತ ಹನುಮಂತ, ಅವರೆಲ್ಲ ಸ್ವಾಮಿ ಭಕ್ತಿಗೆ ಅಷ್ಟು ಹೆಸರಾದವರು.
1: ನಿಜ, ಹೌದು.
0: ಅವ್ರನ್ನೆಲ್ಲ ಕಂಡು ಕಲೀಕ್ ನಮ್
1: ಅಲ್ಲ,
0: ಬರೀ ನಮ್ದೇ ಸ್ವಾರ್ಥ ಕಂಬುದಕ್ಕಿಂತ ಇನ್ನೊಬ್ರನ್ನ ಕಂಡು ನಾವು ಕಲಿಯೋದು ತುಂಬಾ ಇತ್ತು. ಮಕ್ಕಳ ಹತ್ರ ಕಲಿಯೋದಿತ್ತು ಸುಮಾರು
1: ಅಲ್ಲ.
0: ಮಕ್ಕಳ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು.
1: ಸತ್ಯ, ದಿನ ಕಲಿತಾ ಇತ್ತು.
0: ತಾಯಿ ತಂದೆ ಅಜ್ಜ ಅಜ್ಜಿಯರ ಹತ್ರ ಆಯ್ತಲ್ಲ. ಈಗ ಮನುಷ್ಯ ಕಲಿಯೋದು ಮುಗಿಯುದಂತಿಲ್ಲ, ಸಾಯಲರಿ ಕಲಿಕಯ್ಯ. ಆದ್ರೆ ನಮ್ಮ ಮಕ್ಕಳ ಹತ್ರ ನಾವು ಸುಮಾರು ಕಲಿಯೋದಿತ್ತು ಅನ್ಸುತ್ತೆ ನಂಗೆ.
1: ನಿಜ ನಿಜ, ಪನ್ನದಾಸಿನ ಒಂದ್ಸಲ ನೆನಪು ಮಾಡಿಕೊಟ್ರಿ ನೀವು ಹಾಡಿನ ಮೂಲಕ. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ನೀವು ಚಿಕ್ಕ ಅಕ್ಕು ಹತ್ರ ಕಲ್ತಿರೋ ಭತ್ತ ಕೊಟ್ಟು ಹಾಡೊಂಚೂರು ಹೇಳಿ ಕಂಬ.
0: ಹಿಂಡೆಮ್ಮಿ ಕರಿಯಲೇ ತೊಂಡಿಕಾಯಾಗಲೇ ದಿಂಡಿನ ಬಾಳಿ ಗನಿ ಬಿಡಲಿ.

0: ಸೂಪರ್ ವಾವ್. ಈಗ ನೀವು ಮಗಿನ ತೂಗೊತ್ತಿಗೆ ನಾವು ಹಾಡ್ತಲ್ಲ ಜೋಗುಳದ ಹಾಡ ಅದೊಂಚೂರು ಹಾಡಿ.
1: ಬಾಬೋ ಮಗಿನ್ ಬಾ

0: ನೀವು ಹಿಂಗೆ ಹಾರ್ತಿದ್ರೆ ನಂಗೆ ಜೋಗುಳ ಹರಿದಂಗಿತ್ತು. ನಾನೇ ಮನ್ಕಂತೆ ಕಡೆ ನೀವು ಎಬ್ಸ್ಕತ್ ನನ್ನನ್ನ. ಬಟ್ ತುಂಬಾ ಲೈಕ್ ಇತ್ತು. ಇದನ್ನ ನೀವು ಕೇಂಡ್ ಬರ್ಕೊಂಡದ್ದ ಅಥವಾ ಕೇಂಡ ಹಾಗೆ
1: ಅಮ್ಮ
0: ಹೇಳ್ತಿದ್ರೆ
1: ಅಮ್ಮ ಯಾವಾಗ್ಲೂ ನಮ್ಮ ನಾವು ತುಂಬಾ ಜನ 10 ಮಕ್ಕಳು, ಆರು ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳು. ನಾವು ನಾವು ಶಾಲೆ ಬೇಗ ಬಿಟ್ಟು ಬಪ್ಪದು ಮಕ್ಕಳನ್ನ ತೊಟ್ಲಿಗೆ ಹಾಕಿ ನಿದ್ರೆ ಮಾಡಿಸೋದು. ನಾವು ಶಾಲೆ ಕಲ್ತದ್ದು ಹೇಳೋದು, ಈ ಅಮ್ಮ ಹೇಳು ಹಾಡನ್ನ ಹೇಳೋದು. ಹಂಗಾಗಿ ಹಾಡು ಹೇಳೋಕೆ ಅಭ್ಯಾಸ ಅದ್ ನನಗೆ ಮೊದಲಿಂದ. ಅದ್ರೊಳಗೆ ಬೆಳೆದ ಅದ್ರೊಳಗೆ ಇದ. ನನ್ನ ಅಮ್ಮ ಅಜ್ಜಿ ಎಲ್ಲರೂ ಹಾಡು ಹೇಳುವವರೇ. ಅಜ್ಜಿ ಬಾಯಿರಿಯಲ್ಲಿ ಬೆಂಕಿ ಒಡ್ತಾ ಒಡ್ತಾ ಹಾಡು ಹೇಳೋದು. ಅಮ್ಮ ಚೌತಿ ಹಬ್ಬಕ್ಕೆಲ್ಲ ಮಸ್ತ್ ಉದ್ದಾರಿಕಲ್ಲ, ಉದ್ದಾರೋಷ್ಟೊತ್ತಿಗೆ ಅವಳು ಹಾಡು ಹೇಳ್ತಾ ಉದ್ದಾರೋದು. ಅವಳಿ ಕೆಲ್ಸಕ್ಕೂ ಕಷ್ಟ ಮರ್ತೋತ್ ನಮ್ಗೆ ಹಾಡು ಕಲಿಸಲ್ಬಾರ್ದು.
0: ಹಂಗೆ ನೀವೆಲ್ಲ ಹಾಡನ್ನೆಲ್ಲ ಮಂಡಿಗೆ ಹಾಕಂತಿದ್ರೆ
1: ನಮ್ಮ ಅಜ್ಜಿಗೂ ನಾವೇನಾದ್ರು ಮೌನವಾಗಿ ಓದಿರೋಳಿ ಸಿಟ್ಟು ಬಾಬೋದು. ಬಾಯ್ ಬಿಟ್ಟು ಓದಿರ ನಾವೆಲ್ಲ ಕೇಮ್ಕಾಗನ್ನತ್ತ ಎಂತ ಕಾ ನಮ್ಮನಿಗೆ ಕೂಕೊಂಡು ಗುಮ್ಮನ್ಗಣ ಓದುದೆ ಅಂತ ಬಾಯ್ ಬಿಟ್ಟು ಓದಿರೆ ಎಂತ ಇದ್ರು ಓದಿ ಕೇಂತಿದ್ಲ ಅವಳು. ಅಷ್ಟು ಆಸಕ್ತಿ ಇದ್ದೀತ ಕಂದಗಳು. ಅಮ್ಮ ಹಂಗೆ 4 ಕ್ಲಾಸ್ ಕಲ್ತರು ಈ ಹಾಡೆಲ್ಲ ಹೇಳುವಷ್ಟೊತ್ತಿಗೆ ಬಾಯಿಂದ ಬಾಯಿ ಹೋಗ್ಬಿಡ್ತೀವಿ ಸ್ವಲ್ಪ ತಪ್ಪತ್ತಲ್ಲ. ಆ ಸಂದರ್ಭಕ್ಕೆ ಬಿಟ್ಟು ಬೇರೆ ಬರುತ್ತಾದ್ರು, ಅದಕ್ಕೆ ಆ ಸಂದರ್ಭ ಸರಿಯಾಗಿ ಅದನ್ನ ತಿದ್ದಿ ಹೇಳ್ತಿದ್ಲು. ಅಪ್ಪ ಅವಳು 10 ಮಗು ಇದ್ದಾಗಲಿಗೆ ಹೋದಂಬ್ರು. ಅವರು ಒಂಥರ ಈ ಯಕ್ಷಗಾನದ ಪ್ರಸಂಗ ಎಲ್ಲ ಬರೀತಿದ್ರು ಅವರು. ನರಸಿಂಹ ಉಡುಪ ಅಂತೇಳಿ ಕನ್ಯಾಣ ಅಪ್ಪನ ಕಾಣೇ ಇಲ್ಲ ಅವಳು, ಆದ್ರೂ ರಕ್ತದೊಳಗೆ ಬಂದಿತ್ತೇನೋ ಗೊತ್ತಿಲ್ಲ ನಂಗೆ. ಯಕ್ಷಗಾನ ಪದ್ಯ ಎಲ್ಲ ಇಷ್ಟು ಲಾಯ್ಕ್ ಹೇಳ್ತಿದ್ಲು ಗೊತ್ತಿತ್ತು ಅವಳು. ನಳ ಚರಿತ್ರೆ ಯಕ್ಷಗಾನ ಇಡೀ ಬಾಯ್ಪಾಟ ನಾನು ಅಬ್ಬೆ ಮಗಳು ಹೇಳ್ತಿದ್ವಿ ತಾಯಿ ಮಗಳು.
0: ನಿಮ್ ಬತ್ತ ಈಗ ನೆನ್ಪಿದ್ಯಾ?
1: ಕೆಲವು ಪದ್ಯ ಇರುತ್ತ ನೆನ್ಪಿದ್ ಇಡೀ ಬತ್ತಿಲ್ಲ. ಈಗ
0: ಒಂದ್ ಚೂರು ಬಂದದ ಹೇಳಿ ಕವನಿ ಒಂದ್ ಸುರುಳಿ. ಈಗ ನಳ ಚರಿತ್ರೆ ಯಕ್ಷಗಾನ ಒಂದ್ ಸುರುಳಿ ನೆನ್ಪ್ ಮಾಡ್ಕೊಂಬಾತ.
1: ಇಲ್ಲಿ ಧರಾ ದೀಪಲಾಲಿ ಸಿತ್ತಲು ನಳನ ವಿಧಿಯನು ವರೆವೆ ಸತಿಯಳ ನಿರದೆ ಅಗಲಿದ ವ್ಯಥೆಗೆ ಸುಯುತ ಮುಂದೆ ಬರುತ್ತಿರಲು. ನಳ ಬಿಟ್ಟೋದ್ರ ಮೇಲೆ ಅವಳು ತುಂಬಾ ಕೊರ್ಗಿ ಕೊರ್ಗಿ ಮರ್ತ್ಲ
0: ದಮಯಂತಿ
1: ದಮಯಂತಿ ಹಾಡಿ ಹಾಡಿ ಮರ್ತ್ಲ ಮರ್ತ ಮರ್ತ ಮರ್ತ ಅವಳಿಗೆ ಒಂದು ಹೆಬ್ಬ ಬಂದು ಅವಳನ್ನ ಅಲ್ಲ ಅವಳು ಪ್ರಜ್ಞೆ ತಪ್ಪಿ ಹೊತ್ತು ಅವಳಿಗೆ ಪ್ರಜ್ಞೆ ತಪ್ಪಿ ಹೋಗಿ ಬಿದ್ದಾಗ್ಲಿಗೆ ಒಂದು ಹೆಬ್ಬಾವ ಬಂದು ಅವಳು ಪಾದ ಹಿಡ್ಕೊಂಡು ನುಂಗು ಶುರು ಮಾಡತ್ತೆ. ದೊಡ್ಡ ಹೆಬ್ಬ ಕಾಡಿನೊಳಗಿರುತ್ತಲ್ಲ, ಕಾಡೊಳಗಿದ್ದಿದ್ದಲ್ಲ ಅವಳು. ಪ್ರಜ್ಞೆ ತಪ್ಪಿ ಬಿದ್ದಾಗ್ಲಿಗೆ ಒಂದು ಹಾವು ಹೆಬ್ಬ ಬಂದು ಕಾಲಿಟ್ಟು ಕಾಲು ಹಿಡ್ಕೊಂಡು ನುಂಗು ಶುರು ಮಾಡತ್ತೆ.
0: ನೀವು ಸ್ವರಚಿತ ಮಕ್ಕಳು ತೂಗು ಹಾಡು ಮಗಿನ ಹಾಡನ್ನು ಬರ್ದಿರಿ, ನೀವೇ ಬರದ್ದು ಅದನ್ನ ಹೇಳಿ ಕಂಬ.
1: ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ನಸುನಗೆಯ

0: ಮನುಜ ಸಂಕುಲಕ ಭಯ ನಾಮ ಜೋ ಜೋ ಹನುಮಂತ ಸಹೃದಯ ಧಾಮ ಜೋ ಜೋ ಜೋ ಜೋ ಸಾಕೇತ ವಾಸ ನಿರ್ಭೀತ ಜೋ ಜೋ ಲೋಕ ಮೂರರಲಿ ವಿಖ್ಯಾತ ಜೋ ಜೋ ಕಾಕುತ್ಸ ವಂಶ ಸಂಜಾತ ಜೋ ಜೋ ರಘುಕುಲ ತಿಲಕ ಸುಪ್ರೀತ ಜೋ ಜೋ ಜೋ ಜೋ ದಶರಥ ಕೌಸಲ್ಯ ಕಂದ ಜೋ ಜೋ ದಶ ಮನಿತ್ಲೇ ಬರದ್ದು ಹಂಗೆ ಪೂರ ನೆನ್ಪಿಲ್ಲ ಈಗ
1: ಅಡ್ಡಿಲ್ಲ ತೊಂದರೆ ಇಲ್ಲ
0: ಹಾಗೆ ಸೀತೆನ ಕರೆದನ್ನು ಬರೆದಿದೆ ಸೀತೆನು ಹಚ್ಚೆ ಕಾಡ್ದು ಮುಗು ಪಟತಿಗೆ ಅದು ಬರ್ದಿದೆ.
1: ಓಕೆ, ನೀವು ಅದ್ರ ಲಾಗ ಒಂದು ಹೇಳಿದ್ರಿ ಸೀತೆನ ಸೀತೆ ವಾಪಸ್ ಭೂತಾಯಿ ಮಡಿಲಿಗೆ ವಾಪತಿಗೆ ಆ ಸನ್ನಿವೇಶ ಅದನ್ನ ಒಂಚೂರು ಹೇಳಿಕಮ್ಮ.
0: ಈಗ ಹೇಳ
1: ಹಾಡ್ಬೇಡ ನನ್ಗೆ ಆ ಸನ್ನಿವೇಶ ಒಂಚೂರು ಎಕ್ಸ್ಪ್ಲೈನ್ ಮಾಡಿ.
0: ಸನ್ನಿವೇಶ ಬೇಕಾ? ಅಲ್ಲಿ ಲವಕುಶರ ಯುದ್ಧಕ್ಕೆ ಅವರೆಲ್ಲ ಸೋತದ್ರ ಮೇಲೆ ಶ್ರೀರಾಮನೇ ಬತ್ತ ಯುದ್ಧ ಮಾಡೋಕೆ. ನಾನು ಇದೇ ಹಿಂಗೆ ಹೇಳುದು, ಇದೇ ಭಾಷೆ ಒಳಗೆ ಹೇಳುದು
1: ಅಡ್ಡಿಲ್ಲ.
0: ನಾನು ಅಲ್ಲೇ ಎಲ್ಲ ಮಾತಾಡೋದಾದ್ರೆ ಹಿಂಗೆ ಇದೇ ಭಾಷೆಗೆ
1: ನಮ್ಮ ಭಾಷೆ ಅದು ಮಾತಾಡುವ.
0: ಶ್ರೀರಾಮ ಯುದ್ಧಕ್ಕೆ ಬತ್ತ, ಒಂದು ಕಂಡವನಿಗೆ ಲವಕುಶನ ಕಂಡಗತಿ ಅವನಿಗೆ ಏನೋ ಒಂಥರ ಅಭಿಮಾನ ಉಕ್ಕಿ ಬರುತ್ತೆ. ಯಾರಕ್ಕಂದ್ರೆ ನೀವು ಯಾರು ಯಾರ ಮಕ್ಕಳು ಅಂತ ಕೇಂದ್ರೆ ಅವು ತಟ್ಟಿ ಹರಿಸ್ತಾವ ಹೇಳುದೇ ಇಲ್ಲ. ತಟ್ಟಿ ಹರಿಸ್ತಾ ಇಪ್ಪಟ್ಟೊತ್ತಿಗೆ ಮತ್ತೆ ಮತ್ತೆ ಕೇಂತ ನಿನ್ಕಂಡ್ರೆ ನಂಗೆ ಅಷ್ಟು ಇದೇ ಕಾಣತ್ತೆ ನಿಮ್ಮ ತಾಯಿ ತಂದೆ ಯಾರು ಅಂತ ಎಷ್ಟು ಹೇಳರು ಹೇಳುದೇ ಇಲ್ಲ. ಈಗ ಯುದ್ಧಕ್ಕೆ ಬಂದಿದೆಯಲ್ಲ ಯುದ್ಧ ಮಾಡಂತ ಯುದ್ಧ ಬಾಲ ಬಾಣನೆ ಕೂರಂಬಗಳು ಎಳ್ಸು ಚೂರು ಮಾಡ್ತು. ಅಷ್ಟೊತ್ತಿಗೆ ವಾಲ್ಮೀಕಿ ಸೀತೆನ ಕರ್ಕೊಂಡು ಬರ್ತಾರೆ. ಅಲ್ಲಿ ಸೀತೆನ ಕರ್ಕೊಂಬಂದು ಹೇಳ್ತಾರ, ನೀನು ರಾಮ ಇವ್ರು ಬೇರೆ ಯಾರಲ್ಲ ನಿನ್ನ ಆತ್ಮಜರು ಜನಕನಂದನೆ ಸೀತೆಯ ಮಕ್ಕಳಿವರು. ಇನ್ನು ಈಗ ನೀನು ಇದನ್ನೆಲ್ಲ ಬಿಟ್ಟು ಅವ್ರನ್ನೆಲ್ಲ ಮನೆ ಕರ್ಕೊಂಡೋಗಿ ಸುಖವಾಗಿ ರಾಜ್ಯಪಾಲ ಮಾಡು. ಸುತರಿನ್ನು ನಿಮ್ಮ ಬ್ರೇಯ ಹೆಂಡತಿ ನಿನ್ನಯ್ಯ ಸುಖವಾದ ಸಂಸಾರ ನಿಮಗಿರಲಿ ಅಂತ ಹೇಳ್ತಾರೆ. ಆಗಲಿಗೆ ಸೀತೆ ತುಂಬ ಬೇಜಾರಿನಿಂದ ಹೇಳ್ತಳು, ಗಂಡನ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತಳವಳು, ಸತಿಪಾತ್ರ ಮುಗೀತು, ಮಕ್ಕಳು ನಿಮ್ಮವರಾಯಿತು, ನನಗೆ ಪ್ರತಿ ಜನದಲ್ಲೂ ನಾನು ನಿಮ್ಮ ಸತಿಯಾಗೇ ಬತ್ತೆ. ಅದು ನಾನು ಬೇರೆ ಇದ್ರ ಬರ್ದಿದೆ, ನಾನು ಹೇಳೋದು ಹಿಂಗೆ ಈಗ ಅಷ್ಟೆ, ಸತಿಯಾಗಿ ಬತ್ತೆ ನಾನು ಅಂತೇಳಿ ಹೇಳ್ತಳು. ಆಗಲಿಗೆ ವಿರಹ ಜೀವನವೇ ನಮ್ಮ ಗುರಿಯ ಸೀತಾ, ಯಾಕೆ ಹಿಂಗೆ ಮಾಡ್ತೇಕೇನ್ರು. ಆಗಲಿಗೆ ಅವಳು ಹೇಳ್ತಳು, ಮರೆಯದಿರಿ ಎನ್ನೊಡೆಯ ಯಾರು ನೀವೆಂಬುದನ್ನು, ದಾರಿ ಕಾಯುತ್ತಲಿರುವೆ ನಿಮಗಾಗಿ ನಾನು, ಸುತರಿನು ನಿಮ್ಮವರು ಮತಿವಂತ ನೀ ಕಳುವು, ಮಾತೆ ಕರೆಯುತ್ತಲಿಗಳು ನಾ ಹೋಗಿ ಬರುವೆ, ಸಿಡಿಲು ಗುಡುಗು ಮಿಂಚು ಎಲ್ಲ ಬರುತ್ತೋ, ಗಾಳಿ ಅಂದ್ರೇನು ಆನ ಮನೆ ಬೋರ್ ಕರೆಯಿತ್ತು, ಒಡನೆ ಭೂಮಿ ಕಂಪಿಸಿತ್ತು, ಭೂಮಿ ನಡುಗ್ತಾ ಇಪ್ಪಷ್ಟೊತ್ತಿಗೆ ಒಡೆದೋತು ಭೂಮಿ. ಒಡೆದೋದಾಗ್ಲಿಗೆ ಒಂದು ಸೀತೆ ಭೂಮಿ ತಾಯಿ ಕರ ಅದು ಅದು ಇದು ಆ ದೃಶ್ಯದೊಳಗೆ ಅವಳು ಕೈ ಚಾಚಿ ಸೀತೆನ ಹಿಂಗೆ ಹೇಳ್ಕೊಂಡು ತನ್ನ ಮಡಿಲೊಳಗೆ ಕೂರಿಸ್ಕಂತು. ಹಂಗೆ ಬರ್ತದೆ ನಾನು ಬರೆದದ್ದು ಹಂಗೆಯ. ಆಗ್ಲಿಗೆ ಮಕ್ಕಳೆಲ್ಲ ಮರೆತರು, ರಾಮ ಬಲು ದುಃಖದಿಂದ ಶ್ರೀರಾಮನೊಡುಗೆ, ಅಳು ತಲಿರೆ ಬಾಲಕರು ಬಲು ದುಃಖದಿಂದ ಶ್ರೀರಾಮನೊಡುಗೆ, ಒಲವಿನಲ್ಲಿ ಸಂತೈಸಿ ಸುಲಲಿತ ಮಾತುಗಳಲ್ಲಿ ಹಲವು ಮಾತುಗಳಲ್ಲಿ ಅನುನಯಿಸಿ ಮುನಿಪ ಅಂದರೆ ವಾಲ್ಮೀಕರು ಅವನಿಗೆ ಸಂಧಾನ ಮಾಡಿ ಹೇಳ್ತಾರೆ. ಪಾಲಿಸುತ್ತ ಸುತರನ್ನು ಓಲೈಸಿ ಪ್ರಜೆಗಳನ್ನು, ನೀಲಮೇಘ ಶ್ಯಾಮ ನಿನ್ನಿರವು ಇನ್ನು, ಕಾಲ ಬರುವ ತನಕ ವಿಶಾಲ ಕೋಸಲ ದೇಶ ಆಳುತ್ತಿರ ಶ್ರೀರಾಮ ರಾಜ್ಯವಂತಲ್ಲಿ, ತ್ರೇತಾಯುಗ ಕಂತಲ್ಲ ಸೀತಾರಾಮರ ಚರಿತೆ, ತ್ರೇತಾಯುಗ ಕಂತಲ್ಲ ಸೀತಾರಾಮರ ಚರಿತೆ, ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ, ತ್ರೇತಾಯುಗ ಕಂತಲ್ಲ ಸೀತಾರಾಮರ ಚರಿತೆ, ಪ್ರೀತಿಗೆ ತ್ಯಾಗದ ನಮನ ನೀತಿ ಹೊಂಗಿರಣ, ಮಾತೆಯರ ಮನದೊಳಗೆ ಮಾತೆಯರ ಮನದೊಳಗೆ ಭಾವ ಸ್ಪಂದನವಿದು, ಮಾತು ಮರೆಸುವ ಭಾವ ಚಿಂತನೆಯ ಹದನ, ರವಿಚಂದ್ರರಿರುವನಕ ಭುವಿ ಭಾನು ಮೆರೆವನಕ ಅವನಿಜೆಯ ಚರಿತೆ ಇದು ಪ್ರಚಲಿತಬಹುದು, ಯಾವ ಪಂಡಿತೆಯಲ್ಲ ಕೋವಿದಳು ನಾನಲ್ಲ, ದೈವ ಪ್ರೇರಣೆಯೊಂದು ಬರೆಸೀತಿ ಕರದಿ. ಕೊನೆಗೆ ನಾನು ಬರೆದದ್ರಿಗೆ ಅಷ್ಟೇ, ಕೊನೆಗೆ ಮಂಗಲ ಹಾಡಿದ್ದು.
1: ಓಕೆ, ಬಾರಿ ಲೈಕ್ ಇತ್ತು ಕೇಂಬುಕಿದ. ಸೊ ಅದ್ರೊಟ್ಟಿಗೆ ನೀವು ತುಂಬಾನೆ ಹಾಡುಗಳೆಲ್ಲ ಹಾಡ್ತಾರಲ್ಲ ಕಮನೆ, ಅದು ಹೆಂಗೆ
0: ಹಾಡುಗಳು ಈಗೆಲ್ಲ ಹಾಡು ಹೇಳಕ್ ಆಗಂತಿರಲ್ಲ, ಆದ್ರೆ ನನ್ಗದು ಯಾಕೋ ಶುಭ ಸಂದರ್ಭದಲ್ಲಿ ಅದು ಹೇಳು, ನಮ್ಮ ಅಮ್ಮ ಹೇಳುದು, ಮದ್ಮಕ್ಳಿ ಒಳ್ಳೇದಾಗಲಿ ಅಂತೇಳಿ ಹಾರೈಸಿ ಅರ್ತಿಕ್ ಹೇಳುದು ಅಮ್ರ ಹಾಡು. ಅರ್ತಿ ಅಂದ್ರೆ ಹೇಳೋದು ಅರ್ತಿಕ್ ಹೇಳುದು ಹಾಡದು, ಶೋಭಾನೆ ಹಾಡು. ವೈದಿಕರ ಮಂತ್ರಗಳಿಗೆ ಎಷ್ಟು ಪ್ರಾಶಸ್ತಿ ಇತ್ತೋ ಆ ಕಾಲದಾಗ ಹಾಡುಗಳಿಗೆ ಅಷ್ಟೇ ಪ್ರಾಶಸ್ತಿ ಇದ್ದಿತ್ತು. ಹಾಡುಗಾರನು ಅಷ್ಟು ಗೌರವದಿಂದ ಕಾಣ್ತಿದ್ರು ಅವರು. ಈಗ ಅದೆಲ್ಲ ಬೇಡ ಐತೆ ಎಲ್ಲರಿಗೂ ಅಂತ ಹೇಳ್ತಿಲ್ಲ ಅಮ್ಮ.
1: ಹಾಡಿ ಕಂಬನಿ ಅದು.

0: ರಾಜಮಂಟಪದಲ್ಲಿ ರಾಜಾಂಗಣದಲ್ಲಿ ರಾಜಾಂಬರನಿಗೆ ರಾಜ ಸಂಭ್ರಮದಿಂದ ಧಾರೆಯೇರಿದ ಜನಕ ಪುಣ್ಯ ಕಾಲವಾಗಿ ಮಗಳ.
1: ವಾವ್, ಭಾರಿ ಲೈಕ್ ಐತೆ. ನೀವು ಮೊದ್ಲೆಲ್ಲ ಗೆದ್ದು ಕೆಲಸ ಎಲ್ಲ ಮಾಡ್ತಾ ಇದ್ದವ್ರ, ಎಂತೆಲ್ಲ ಕೆಲಸ ಮಾಡ್ತಾ ಇದ್ರಿ?
0: ನಾವು ನಮ್ಮಲ್ಲೆಲ್ಲ ಬೇಸಾಯ ಜಾಸ್ತಿ, ಗಿಡ ನೆಡು, ನೆಲಗಡಲೆ, ನಮ್ಮಲ್ಲೆಲ್ಲ ನೆಲಗಡಲೆ ಹಾಕೋದು. ನೆಲಗಡಲೆ ಕೀಳೋಕೆ ಆಳುಗಳೊಟ್ಟಿ ನಾವು ಹೋಗ್ತೈತಿ, ಮುದ್ದು ಕೀಳೋಕೆ, ಹೆಸರು ಕೀಳೋಕೆ, ಹುರಳಿ ಕೀಳೋಕೆ, ನೆಲಗಡಲೆ ಕೀಳೋಕೆ ಎಲ್ಲ ನಾವು ಹೋಗ್ತೈತಿ ಅವರೊಟ್ಟಿಗೆ. ಅವರ ಕಳಿ ಕಡೆಗೆ ಗದ್ದೆ ಬೈಲ ಭತ್ತ ಹಾಕಿದ್ಮೇಲೆ ಕಳಿ ಅಷ್ಟೊತ್ತಿಗೆ, ಕಳಿ ಕೀಳೋಷ್ಟೊತ್ತಿಗೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಅಂದರೆ ಅವರು ಈ ಸಮಯ ಸಂದರ್ಭ 12 ಗಂಟೆ ಹತ್ತು 12:30 ಹತ್ತೊಂದಲ್ಲಿ ಹೋಗ್ತಾರಲ್ಲ, ಅದಕ್ಕೆ ನಾನು ಹೋಗ್ತಿದ್ದೆ ಅವರೊಟ್ಟಿಗೆ. ಆಗ್ಲಿಗೆ ಅವರೆಲ್ಲ ಏನೇನೋ ಮಾತಾಡ್ತಿರ್ತಾರೆ, ನಾನು ನನ್ನ ಮಂಡಿ ಇದರೊಳಗೆ ಇಪ್ಪದು ಹಾಡು ಹೇಳ್ತೇ ಇಕ್ಕಂದು, ಯಾವ ಹಾಡು ಹೇಳೋದು, ಯಾವ ಹೇಳ್ಬಿಡ್ದು ಅಂತೇಳಿ ನಾನೇ ಬೇರೆ ಇಕ್ಕಂಡು ಅವರೊಟ್ಟಿಗೆ ಇರ್ತಿಲ್ಲ, ಅಲ್ಲೇ ಬೇರೆ ಒಂದು ಬದಿ ತೆಗಿತಾ ತೆಗಿತಾ ಹಾಡು ಹೇಳ್ತೇ ಇಕ್ಕಂಬುದು ನಾನು.
1: ಇದೆಲ್ಲ ಕೆಲಸ ಮಾಡಿ ಗೊತ್ತಿದ್ದಾರೆ ನೀವು?
0: ಹೌದು, ಎಲ್ಲ ಕೆಲಸ ಮಾಡಿ ಗೊತ್ತಿದ್ದ. ನಾನು ಹೇಳ್ತೇನೆ, ನಾನು ರೈತ ಮಹಿಳೆ, ಅದ್ರ ಬಗ್ಗೆ ಒಂದು ಪದ್ಯ ಸಹ ಬರ್ದಿದ್ದೆ.
1: ಎಂತ ಪದ್ಯ?
0: ಮಣ್ಣಿನ ಮಕ್ಕಳು ಧನ್ಯರು ನಾವು,
1: ಮಣ್ಣಿನ ಮಕ್ಕಳು ಧನ್ಯರು ನಾವು.
0: ರೈತ ಗೀತೆ. ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ. ರೈತ ಜನ ದಿವ್ಯ ಘನ.

ನೀಡುವರೈ ಸಜನ ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಘನ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಬಡವ ಬಲ್ಲಿದರೆನ್ನದೆ ಅನುದಿನ ದುಡಿತದೆ ಬೆವರನ್ನು ಹರಿಸೋಣ ಹಡೆದೌವನ ತೆರ ನಮ್ಮಯ ಭೂಮಿಯ ಹಡೆದೌವನ

0: ಮಣ್ಣಿನ ಮಕ್ಕಳು ಧನ್ಯರು ನಾವು, ಅನ್ನವ ನೀಡುವ ರೈತ ಜನ. ಪುಣ್ಯ ಭೂಮಿಯ ಉತ್ತುವ ಬೀತುವ ಉನ್ನತ ಕಾಯಕ ದಿವ್ಯ ಗಣ. ಪಾಳು ಭೂಮಿಯ ಬೀಳುಗಡೆಯದೆ, ಪಾಳು ಭೂಮಿಯ ಬೀಳುಗಡೆಯದೆ.
1: ಸೊ ನೀವು ಇಷ್ಟೆಲ್ಲ ಬರೆಯುವ, ನೀವು ಬಹುಭಾಷಾ ಕವಿಗೋಷ್ಠಿ ಅಧ್ಯಕ್ಷರಾಗಿದ್ರಿ.
2: ಹೌದೌದು.
1: ಓಕೆ,
2: ಕೆಲ ವರ್ಷದ ಹಿಂದೆ
1: ಮರವಂತಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೂ ನೀವು ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ರಿ.
2: ಉಡುಪಿಗೂ ಹೋಗಿದ್ದೆ.
1: ಉಡುಪಿಗೂ ಹೋಗಿದ್ರೆ
2: ಸಾಹಿತ್ಯ ಸಮ್ಮೇಳನಕ್ಕೆ 2-3 ಕಡೆ ಹೋಗಿದ್ದೆ ನಾನು.
1: ಓಕೆ, ಮತ್ತೆ ನಿಮ್ಗೆ ಎಂತೆಲ್ಲ ಗೌರವ ಅಲ್ಲ ಸಿಕ್ಕಿತ್ತು ಪ್ರಶಸ್ತಿ?
2: ನೆನಪಿಲ್ಲ ನಂಗೆ, ಸುಮಾರೆಲ್ಲ ತಟ್ಬಿಟ್ಟಿನಲ್ಲಿ
1: ಸುಮಾರೆಲ್ಲ ಇದ್ದಿತ್ತು, ಸುಮಾರೆಲ್ಲ ಸಿಕ್ಕಿತ್ತು ಅಲ್ಲ. ಆಮೇಲೆ ಮಂಗಳೂರು ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದೆ ಕೂಡ.
2: ಹೌದು,
1: ಇದೆಲ್ಲ ಆಗಿದ್ದಾರೆ ನೀವು. ಈಗ ನಿಮ್ಗೆ 79
2: ವರ್ಷ.
1: ಈಗಲೂ ನೀವು ಬರೀತ್ರಿಯಾ?
2: ಹೌದು, ಈಗಲೂ ಬರೀತಿ.
1: ಬರೀತ್ರಿಯಾ?
2: ಅದು ಒಂದು ನನ್ನ ದುಃಖಗಳನ್ನು ಮರೆಯೋಕೆ ನಂಗದೊಂದು ಸಾಧನ. ಈಗ 3 ವರ್ಷದ ಕೆಳಗೆ ನನ್ನವರು ನನ್ನ ಬಿಟ್ಟು ಹೋದಾಗ ಖಿನ್ನತೆ ನನ್ನನ್ನು ಆವರಿಸಿತ್ತು.
1: ಓಕೆ,
2: ಅಷ್ಟು ಬೆಳಗಾದ್ರೆ ರಾತ್ರಿ ಹತ್ತೋ ಇಲ್ಲಿಯೋ, ರಾತ್ರಿ ಆದ್ರೆ ಬೆಳಗಾತೋ ಇಲ್ಲಿಯೋ ಅಂತ ಅಷ್ಟು ಒಂದು ಖಿನ್ನತೆ ನನ್ನನ್ನು ಆವರಿಸಿತ್ತು. ಆದ್ರೆ ನನ್ನ ಸ್ನೇಹಿತೆ, ನನ್ನ ಹಿತೈಷಿ ಒಬ್ರು ನನಗೆ ಹೇಳಿದ್ರು, ಶಾಂತಕ್ಕ ನೀವು ಯಾಕೆ ಹಿಂಗಾದ್ರಿ, ನೀವು ಹಿಂಗಾಪ ಸಾಧ್ಯವೇ ಇಲ್ಲ, ನಿಮ್ಮ ಹತ್ರ ಇಷ್ಟು ಒಳ್ಳೆ ಹವ್ಯಾಸ ಇತ್ತು, ಒಳ್ಳೆ ಓದಗಾಡ್ತಿ ನೀವು, ಎಷ್ಟೊತ್ತಿಗೂ ನಿಮ್ಗೆ ಓದೋದಂದ್ರೆ ತುಂಬ ಇಷ್ಟ, ಹಾಗೆ ಹಾಡು ಹೇಳ್ತೀರಿ, ಹಾಡು ಬರೀತಿರಿ, ಅಷ್ಟೆಲ್ಲ ಇದ್ದುಕೊಂಡು ನೀವು ಅಡುಗೆ ಮಾಡ್ತಿ ಅಂತೀರಿ, ಮನೆ ಕೆಲಸ ಮಾಡ್ತಿ ಅಂತೀರಿ, ದನ ಕರಿತೆ ಅಂತೀರಿ, ಇಷ್ಟೆಲ್ಲ ಮಾಡೋರು ನೀವು ಈಗ ಹಿಂಗಪ್ಪ ಸಾಧ್ಯ ಇಲ್ಲ, ನೀನು ಯಾವತ್ತೂ ನೀವು ಹಿಂಗಿಪ್ಪಕ್ಕಾಗ, ಮುಂದುವರ್ಕ್. ಎಲ್ಲರಿಗೂ ಜೀವನದೊಳಗೆ ಕಷ್ಟ ಬಂದೇ ಬರುತ್ತೆ, ಅದರೊಳಗೆ ನಾವು ಸಾಯೋಕತ್ತಿಲ್ಲ ಆಯ್ತಾ, ನೀವು ಇದರಿಂದ ಎದ್ದು ಬನ್ನಿ, ಮುಂದೆ ಬನ್ನಿ. ನಿಮ್ಗೆ ಎಷ್ಟೊಂದು ಒಳ್ಳೆ ಅವಕಾಶ ಇತ್ತು, ಈಗ ನಾಮೇಲೆ ಇದಾಗಲೇ ವೇದಿಕೆ ಬರ್ಲಕ್ಕು, ಬೇರೆ ಬೇರೆ ಕಡೆಯೆಲ್ಲ ತಿರುಗಾಟಕ್ಕೆ ಹೋಯ್ಲಕ್ಕು, ನಿಮ್ಮವ್ರನ್ನೇ ನೀವು ಮಾತಾಡ್ಸ್ಲಿಕ್ಕೆ ಎಷ್ಟು ಒಳ್ಳೆ ಅವಕಾಶ ಇತ್ತು. ಮನೆಗೆ ಮೊಮ್ಮಕ್ಕಳಿದ್ರು ಎಂತೆಲ್ಲ ಇದಿತ್ತು ಮಾರಿ, ಅವಕಾಶ ಇದ್ಕೊಂಡು ನೀವು ಈಗಲೇ ಯಾಕೆ ಹಿಂಗೆ ಮಾಡ್ತೀರಿ ಅಂತ ತುಂಬ ಹೇಳಿಲ್ಲ ಅವಳು. ಹೇಳಿದ್ಮೇಲೆ ನನಗೂ ಅನಿಸ್ತು, ಹೌದಲ್ಲ, ನಾನು ಈಗಲೇ ಇದು ಮಕ್ಕಳು ನಂಗಿನ ದೇವರು ಎಷ್ಟು ವರ್ಷ ಆಯುಷ ಕೊಟ್ಟಿದ್ನೆ, ಹೋದರ್ಸ್ ಅಂತ ಪೋಪ್ ಕಾತಿಲ್ಲ, ಅವ್ರು ನೆನಪಂದು ನಮ್ಗೆ ಸಾಯಲ್ಲೋರಿಗೆ ಇರುತ್ತೆ ನಿಜ. ಆದರೆ ನಮ್ಮ ಇದನ್ನು ನಾವು ಯಾಕೆ ಕಳ್ಕೊಂಡು ಅಂದ ನಾನು ಅದ್ರ ಮೇಲೆ ಕಡಿಗೆ ಒಂದೊಂದಿ ಒಂದೊಂದಿ ಆ ದುಃಖದೊಳಗೆ 2 ಪದ್ಯ ಬರೆದಿದೆ. ಆ ದುಃಖದ ಒಳಗೆ ಆ ಸಂದರ್ಭಕ್ಕೆ ಸರಿಯಾಗಿ 2 ಪದ್ಯ ಬರೆದಿದ್ದೆ ನಾನು.
1: ಓಕೆ, ಕೇಳುಗ್ರೆ, ಬದುಕಿನ ಮುಸ್ಸಂಜೆ ಹೊತ್ತಲ್ಲೂ ನಮ್ಮನ್ನು ನಾವು ಎಷ್ಟು ಕ್ರಿಯಾಶೀಲವಾಗಿ ಇಟ್ಕೊಳ್ಳಕ್ಕಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವೀಗ ಮಾತಾಡ್ಸಿರೋ ಶಾಂತ ಐತಲ್ರ. ಎಷ್ಟು ಖುಷಿ ಆಯ್ತು ಅವ್ರನ್ನ ಕಂಡ್ರೆ, ಆಳು ಸಣ್ಣ ಆಳು ಆದರೆ ಪ್ರತಿಭೆ ಮಾತ್ರ ಬಹಳ ದೊಡ್ಡದು ಅಲ್ಲ. ಇವತ್ತಿಗೂ ಅವ್ರು ಓದ್ರು, ಬರೀತ್ರು, ಸಭೆ ಸಮಾರಂಭಗಳಿಗೋಗಿ ಹಾಡ್ತ್ರು ಅಲ್ದ, ನಿಜವಾಗ್ಲು ಮೆಚ್ಚಬೇಕಾದ್ದು ಶಾಂತ ಐತಾಳ್ರೆ. ನಮ್ಮ ರೇಡಿಯೋ ಕುಂದಾಪುರ ಸ್ಟುಡಿಯೋವರೆಗೆ ಬಂದ ಇಷ್ಟು ತನಕ ಹಾಡು ಹೇಳ್ರಿ, ಮಾತಾಡ್ರಿ, ನೆನಪುಗಳನ್ನ ಹಂಚ್ಕೊಂಡ್ರಿ, ನಿಮ್ಮ ಪನ್ನದಾಸಿ ಅಂತೂ ನನ್ನ ಹೃದಯದಲ್ಲಿ ಉಳಿದೇ ಹೋಯ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಅ ಲಾಟ್.
2: ನಮಸ್ಕಾರ, ನಿಮ್ಗೂ ನಮಸ್ಕಾರ.
1: ಓಕೆ,
2: ಇನ್ನೊಂದು ಅವಕಾಶ ಕೊಟ್ಟಿದ್ದಕ್ಕೆ ಯಾವಾಗಲೂ ನಿಮ್ಮನ್ನ ನೆನಿತೀನಿ ನಾನು.
1: ನೀವು ಬಂದದಕ್ಕೆ ನಾವು ನಿಮ್ಮನ್ನ ನೆನೆಸ್ಕೊಳ್ಳೋ, ಸದಾ ನೆನೆಸ್ಕೊಳ್ಳೋ ಹಾಗಾಗಿದೆ.
2: ನಿಮಗೆ ಇನ್ನೂ ಇಲ್ಲಿ ಬರಬೇಕಂತ ಆಸೆ ಇದೆ, ಯಾಕಂದರೆ ನನ್ನೊಟ್ಟಿಗೆ ಯಾವುದು ನನ್ನ ಇದು ಹೋಗಬಾರ್ದು, ಸ್ವಲ್ಪ 4 ಜನರಿಗೆ ಅದ್ರ ಗೊತ್ತಾಗಬೇಕು ಅದು. ಇನ್ನೂ ಬರಬೇಕಂತ ಮಂಗಳೂರು ಆಕಾಶವಾಣಿಗೆ ಹೋಗಿದ್ದೆ ನಾನು, ಆದರೆ ಅಲ್ಲಿ ಕೊರೋನಾ ಬಂದದ್ರಿಂದ ನನಗೆ ವಯಸ್ಸಾಯ್ತಲ್ಲ, ನೀವು ಬರೋದು ಬೇಡಮ್ಮ ಇನ್ನು ಅಂತೇಳಿ ಹೇಳಿದರು. ಅದಕ್ಕೊಯ್ದಾಗೆ ಹೋಯ್ತು ಕಡೆಗೆ. ಇದೀಗ ನಂಗೊಂದು ಅವಕಾಶ ಸಿಕ್ಕಿತ್ತು, ನಮ್ಮ ಜ್ಯೋತಿ ಸಾಲಿಗ್ರಾಮ ನಮಗೊಂದು ಅವಕಾಶ ಕೊಟ್ಟಿದ್ರು, ದೇವರು ಅವ್ರಿಗೆ ಒಳ್ಳೇದು ಮಾಡಲಿ.
1: ಅಲ್ಲಿ ನೀವು ಬರ್ತೀರಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್.
2: ನಮಸ್ಕಾರ
1: ಪ್ರಿಯ ಕೇಳುಗ್ರೆ, ಕುಂದಾಪುರ ಮಾತುಕತೆ ಮುಗಿಸಿ ನಾವೀಗ ಹೊರಡ್ತಾ ಇತ್ತು. ಇಷ್ಟು ತರ ಮಾತಾಡೋದು ನಾವು ಕೋಟದ ಶಾಂತ ಐತಾಳ್ರ ಒಟ್ಟಿಗೆ. ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇನ್ನೊಂದು ಕುಂದಾಪುರ ಮಾತುಕತೆಯಲ್ಲಿ ಮತ್ತೆ ಸಿಕ್ಕುತ್ತೆ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಕ ಸಾರ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕಣಿ
3: ಅಂಕಲ್, ನನ್ ಬಂಡಕ ಕಾಲೇಜಿಂದ ಡಿಸೈಡ್ ಮಾಡಿ ಆಯ್ತು, ನನ್ ಡಿಸಿಷನ್ ಮಧ್ಯೆ ನೀವು ತಲೆ ಹಾಕ್ರೆ ಜಾಗೃತಿ.
4: ಎಂತ ಜೋರ್ ಮರೆ ಈ ಹೆಣ್ಣ, ಆಯ್ತಕ್ಕೆ ನಿನ್ನ ಭಂಡಾರ್ಕರ್ಸ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ತೆ.
3: ಬಿಎ, ಬಿಎಸ್ಸಿ, ಬಿಕಾಂ, ಬಿಬಿಎ ಮತ್ತು ಬಿಸಿಎಗಳ ಅಡ್ಮಿಷನ್ಗಾಗಿ ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಉತ್ತಮವಾದ ಲ್ಯಾಬೊರೇಟರೀಸ್, ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್, ಕಂಪ್ಯೂಟರ್ ಸೈನ್ಸ್ ಬ್ಲಾಕ್, ಆಡಿಯೋ ವಿಜುವಲ್ ಹಾಲ್ಸ್, ಲೈಬ್ರರಿ ಅಂಡ್ ಮ್ಯೂಸಿಯಂ, ಸೆಪರೇಟ್ ಕಾಮನ್ ರೂಮ್ಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್, ಆಡಿಟೋರಿಯಂ ಅಂಡ್ ಪ್ಲೇ ಗ್ರೌಂಡ್, ಇಂಡೋರ್ ಗೇಮ್ಸ್ ಕಾಂಪ್ಲೆಕ್ಸ್, ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗರ್ಲ್ಸ್, ಓಪನ್ ಏರ್ ಥಿಯೇಟರ್, ಲೇಡೀಸ್ ಹಾಸ್ಟೆಲ್, ಕಮ್ಯುನಿಟಿ ರೇಡಿಯೋ, ರೇಡಿಯೋ ಕುಂದಾಪುರ, ಬಾಟನಿಕಲ್ ಗಾರ್ಡನ್, ಸೈನ್ಸ್ ರಿಸರ್ಚ್ ಲ್ಯಾಬ್, ಐಒಟಿ ಲ್ಯಾಬ್ ಅಂಡ್ ಡೇಟಾ ಸೈನ್ಸ್ ಲ್ಯಾಬ್. ಅಡ್ಮಿಷನ್ ಓಪನ್ ಆಗಿದೆ, ಬನ್ನಿ ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರ, ಶಾಸ್ತ್ರಿ ಸರ್ಕಲ್.
1: ಚಂದ್ರಶೇಖರ್ ಕಂಬಾರರ ಸಾಲುಗಳಿಗೆ ಮಹೇಶ್ ಯು ಅವರು ಸಾಲುಗಳನ್ನ ಸೇರಿಸಿ ಹಾಡಿದ್ದಾರೆ. ಭೃಂಗಾಕೆ ಉಡುಪ ಮತ್ತು ಮಹೇಶ್ ಯು.

0: ಏ ವೈಭವ್ ಅಣ್ಣ,
1: ಎಂತದೆ?
0: ನಂಗೆ ಮಾಹೆ ಮಣಿಪಾಲ್ ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಓದ್ಬೇಕಂತ ಆಸೆ, ಅದಕ್ಕೆ ಪಿ ಯು ಅಲ್ಲಿ ಓದ್ಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ.
1: ಅದಕ್ಕ ಭಂಡಾರ್ಕರ್ಸ್ ಪಿ ಯು ಕಾಲೇಜ್ ಇತ್ತಲ್ಲ
0: ಅಲ್ಹೋರೆ.
2: ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ ಹೋದ್ರೆ ಸಿಜಸ್ ಕ್ಯಾಟಗರಿನಲ್ಲಿ ಮಾಹೆ ಅಡ್ಮಿಷನ್ ಸುಲಭ ಆತ. ಸೆಲೆಕ್ಟ್ ಆದವರಿಗೆ ಸ್ಕಾಲರ್ಶಿಪ್ ಸಿಗುತ್ತ, ಫ್ರೀ ಕನ್ಸೆಷನ್ ಸಿಗುತ್ತ. ಮತ್ತೆ ತಡ ಬನ್ನಿರಿ ಭಂಡಾರ್ಕರ್ಸ್ ಪಿ ಯು ಕಾಲೇಜಿಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಅಡ್ಮಿಷನ್ಸ್ ಓಪನ್.

ಜಿರಿ ಭಟ್ಟ ಕೆಕ್ಕಾರು ಅವರ ಸಾಹಿತ್ಯ ರಚನೆಯಲ್ಲಿ ಗೌರೀಶ್ ಯಾಜಿ ಕೂಜಳ್ಳಿ ಇವರ ಸಂಗೀತದಲ್ಲಿ ಈ ಹಾಡನ್ನ ಹಾಡ್ತಾ ಇದ್ದಾರೆ ಭೃಂಗ ಅವರು, ಮತ್ತು ತಬಲಾದಲ್ಲಿ ವರಪ್ರಸಾದ್ ಎಂ ಬಿಜೂರು. ಬನ್ನಿ ಕೇಳೋಣ.

0: ಅಮ್ಮ ಪಪ್ಪ ಅಂತ ನನ್ನ ಪಿಯುಗೆ ಭಂಡಾರ್ಕರ್ಸ್ ಕಾಲೇಜಿಗೆ ಸೇರ್ಸ್ಕಂತಿದ್ರೆ?
1: ಯಾಕೆಂದ್ರೆ ನಿಮ್ಮ ಅಪ್ಪನು ಭಂಡಾರ್ಕರ್ಸ್ ಪಿಯು ಕಾಲೇಜ್ ಅಲ್ಲಿ ಓದಿದ್ದು, ಅದಕ್ಕೆ ಮಗ.
2: ಹೌದು, ಸೈನ್ಸ್ ಕಾಮರ್ಸ್ ಆರ್ಟ್ಸ್ ನಿಮ್ ಬೇಕಾಗಿರೋ ಸ್ಟ್ರೀಮ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಫಿಸಿಕ್ಸ್ ಲ್ಯಾಬ್, ಕೆಮಿಸ್ಟ್ರಿ ಲ್ಯಾಬ್, ಬಯಾಲಜಿ ಲ್ಯಾಬ್ ಅಂಡ್ ಕಂಪ್ಯೂಟರ್ ಲ್ಯಾಬ್. ಸುಂದರವಾಗಿರೋ ಸುಸಜ್ಜಿತ ಲೈಬ್ರರಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಫೆಸಿಲಿಟೀಸ್, ಔಟ್ಡೋರ್ ಗೇಮ್ಸ್, ಸಪರೇಟ್ ಹಾಸ್ಟೆಲ್ಸ್ ಫಾರ್ ಲೇಡೀಸ್ ಅಂಡ್ ಜೆಂಟ್ಸ್, ಅದರೊಂದಿಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗೆ ಫುಲ್ ಸಪೋರ್ಟ್. ಮತ್ತೆ ತಡ ಬನ್ನಿ ಭಂಡಾರ್ಕರ್ಸ್ ಪಿಯು ಕಾಲೇಜ್ ಗೆ. ವಿಸಿಟ್ ಭಂಡಾರ್ಕರ್ಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಕುಂದಾಪುರ.

0: ಕುಂದಾಪ್ರ 89.6 FM ಕುಂದ ಕಂಠಗಳ ಪ್ರಕೃತಿಯ ಸ್ವರ.
1: ಅಮ್ಮ ನೀವ್ ಎಂತ ಹೇಳ್ರು ಅಷ್ಟೇ, ನಾನ್ ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್ಗೆ ಹಾಕುದು. ಅಲ್ಲ ಹೆಣ, ಆ ಕಾಲೇಜಿಗೆ ಎಂತ ಇತ್ತಂದೇಳಿ ನೀ ಅಷ್ಟು ಹಠ ಮಾಡ್ತಿದ್ ನಂಗೆ ಗೊತ್ತಿಲ್ಲಪ್ಪ. ಆ ಕಾಲೇಜಿಗೆ ಒಳ್ಳೊಳ್ಳೆ ಟೀಚರ್ ಇದ್ರು, ಒಳ್ಳೊಳ್ಳೆ ಫೆಸಿಲಿಟಿ ಇತ್ತು, ಅದಕ್ಕೆ ನಾನು ಅದೇ ಕಾಲೇಜಿಗೆ ಸೇರ್ತೆ. ಅಲ್ಲ ಮಗ, ನಿನ್ನ ಅಪ್ಪಂದು ಶಿವಮೊಗ್ಗಕ್ಕೆ ಟ್ರಾನ್ಸ್ಫರ್ ಆಯ್ತು, ನೀನ್ ಆ ಕಾಲೇಜಿಗೆ ಸೇರಿ ಯಾರ ಮನೆಗೆ ಉಳ್ಕಂತೆ?
2: ಅಮ್ಮ, ಈ ಕಾಲೇಜಲ್ಲಿ ಹಾಸ್ಟೆಲ್ ಫೆಸಿಲಿಟಿಯೂ ಇತ್ತು, ಫುಡ್ ಫೆಸಿಲಿಟಿಯೂ ಇತ್ತು. ಪ್ಲೀಸ್ ಅಮ್ಮ, ನಾನು ಅದೇ ಕಾಲೇಜಿಗೆ ಸೇರ್ತೆ.
1: ಅಕ್ ಮಗ, ಅಪ್ಪ ಏನ ಹತ್ರ ಮಾತಾಡ್ತೆ?
3: ಯಾವ ಕಾಲೇಜ್ ಹೇಳ?
1: ಕುಂದಾಪುರದ ಭಂಡಾರ್ಕರ್ಸ್ ಕಾಲೇಜ್.
4: ಅಡ್ಮಿಷನ್ಸ್ ಓಪನ್. ಭಂಡಾರ್ಕರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ಕುಂದಾಪುರ ಕನ್ನಡ ಮಾತುಕತೆಯಲ್ಲ, ನಮ್ಮೊಟ್ಟಿಗೆ ನಮ್ಮ ಕುಂದಾಪುರ ಮಾತುಕತೆಯಲ್ಲಿ ಇವತ್ತು ಯಾರಿದ್ರು ಅತಿಥಿಯಾಗಿ ಅಂತ ಕೇಳಿದ್ರೆ, ಇವರು ಕುಂದಾಪುರದ್ರ ಅಥವಾ ನಮ್ಮ ಕುಂದಾಪುರ ಕನ್ನಡ ಮಾತಾಡೋರು ಅಂತ ಹೇಳೋಕ್ಕೆ ಹೆಮ್ಮೆ. ಯಾಕೆಂದರೆ ಇವರಿರುವ ಪಂಚಾಯತ್, ಇವರು ಒಂದು ಕಾಲದಲ್ಲಿ ಅಲ್ಲೇ ಅಧ್ಯಕ್ಷರಾಗಿದ್ದಾರೆ. ಆ ಪಂಚಾಯತ್ನ ಇಡೀ ದೇಶಕ್ಕೆ ದೇಶವೇ ತಿರುಗಿ ಕಾಂತಿತ್ತು. ಅಲ್ಲಿಯ ಸರ್ಕಾರಿ ಶಾಲೆನ ಇವರು ಯಾವ ಮಟ್ಟಕ್ಕೆ ತಗೊಂಡೋಯ್ರಂದ್ರೆ ಇಡೀ ರಾಜ್ಯಕ್ಕೆ ರಾಜ್ಯವೇ ಇವತ್ತು ತಿರುಗಿ ಕಾಂತಿತ್ತ. ಸೊ ಆ ಥರದ ಮಾದರಿಯಲ್ಲಿ ಮಾದರಿಯನ್ನು ಪ್ರತಿಯೊಂದರಲ್ಲೂ ಸೃಷ್ಟಿಸ್ತಾ ಹೋದವರು ಇವರು. ಸೊ ಇವರು ಬೇರೆ ಯಾರು ಅಲ್ಲ, ನಮ್ಮೊಟ್ಟಿಗಿರೋರು ವಣ್ಸೆ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರಾಗಿದ್ದಂಥ ಉದಯ್ ಕುಮಾರ್ ಶೆಟ್ಟಿ ವಣ್ಸೆ ಅವರು. ಸರ್ ನಮಸ್ಕಾರ.
5: ನಮಸ್ಕಾರ.
4: ಹೆಂಗಿದ್ರಿ ಸರ್, ಹುಷಾರಿದ್ರ್ಯಾ?
5: ಆರಾಮಿದ್ದೇನೆ.
4: ಆರಾಮಿದ್ರ್ಯಾ? ನಿಮ್ಮನ್ ಕಾಮಕ್ಕೆ ಖುಷಿ ಆತ್ಮಾರ್ರೆ. ಅದೊಂದು ಹೇಳ್ತಾರಲ್ಲ ಧೀಶಕ್ತಿ ಅಂತ ಹೇಳ್ಕಂಡ. ಸಿ ಕೆಲವರಿಗೆ ಅದೊಂದು ದೈವದತ್ವವಾಗಿ ಹುಟ್ಟಿನಿಂದನೇ ಬಂದಿರತ್ತೆ. ಅವ್ರ ನಾಯಕ ಅಂದ್ರೆ ನಾಯಕರು, ಅವ್ರು ಬಿಟ್ಕೊಡುದಿಲ್ಲ ಅಂತಾರು. ಇದು ಮಾಡ್ಕು ಮಾಡ್ಕೆ ಪರ್ಫೆಕ್ಟ್ ಆಗಿ ಮಾಡ್ಕು ಅಂಬುದೆಲ್ಲ. ಆದ್ರೆ ಇನ್ನೊಂದು ಖುಷಿ ಅಂತ ಕೇಳಿದ್ರೆ ಪಂಚಾಯತ್ ನಮ್ಮ ಭಾರತಕ್ಕೆ, ನಮ್ಮ ಪ್ರಜಾಪ್ರಭುತ್ವಕ್ಕೆ ಈ ಗ್ರಾಮ ಪಂಚಾಯತ್ ಅನ್ನೋದು ಒಂದು ದೊಡ್ಡ ಕೊಡುಗೆ. ಈ ಸಣ್ಣ ಮಟ್ಟದಲ್ಲಿ ನಾವು ಬೆಳೆಸ್ಕೊಂಡು ಬೆಳವಣಿಗೆ ಮಾಡ್ಕೊಂಡು ಹೋದ್ರೆ ದೊಡ್ಡ ಮಟ್ಟಕ್ಕೆ ಬೆಳವಣಿಗೆ ಆತ್. ಪಂಚಾಯತ್ ಲೆವೆಲ್ನ ಬೆಳವಣಿಗೆ ಅನ್ನೋದು ದೇಶ ಮಟ್ಟದ ಬೆಳವಣಿಗೆ ಆತ್ ಅಂಬಂತದ್ದು. ವಣ್ಸೆ ಗ್ರಾಮ ಪಂಚಾಯತ್ನ ಇವತ್ತು ದೇಶಕ್ಕೆ ದೇಶವೇ ತಿರುಗಿ ಕಾಂತ. ಈಗ ಮೊನ್ನೆಷ್ಟು ಒಂದು ಅವಾರ್ಡ್ ಬಂತಲ್ಲ, ಎಂತ ಅವಾರ್ಡ್ ಅದೇ?
5: ನ್ಯಾಷನಲ್ ಪಂಚಾಯತ್ ಅವಾರ್ಡ್.
4: ನ್ಯಾಷನಲ್ ಪಂಚಾಯತ್ ಅವಾರ್ಡ್, ಅದಕ್ಕೆ ಎಷ್ಟು ಕೋಟಿ ಬಂತು ಸರ್?
5: ಹೆಲ್ದಿ ಗ್ರಾಮ ಪಂಚಾಯತ್ ವಿಭಾಗದಲ್ಲಿ ಬಂದಿದ್ದು 75 lakh ಆಲ್ರೆಡಿ ಬಂದಿದೆ.
4: 75 lakh ಬಹುಮಾನ ಆಗಿ ಬಂದಿತ್ತು ಅಲ್ಲ, ಅದು ಸುಮ್ಮನೆ ಬತ್ತಿಲ್ಲ. ನಿಮ್ಮಲ್ಲೊಂದು SLRM ಘಟಕನೂ ಇತ್ತು, ಅದಕ್ಕೂ ಸುಮಾರು ಅವಾರ್ಡ್ಗಳು ಬಂದಿತ್ತು. ಯಾರೇ ಇಲ್ಲಿ SLRM ಘಟಕ ಮಾಡೋದಾರು ಒಂದ್ಸಲ ವಿಸಿಟ್ ಕೊಡೋದು ಎಲ್ಲಿಕ್ಕೆ ಅಂದ್ರೆ ವಣ್ಸೆ ಪಂಚಾಯತ್ಗೆ. ಮಾದರಿ ಪಂಚಾಯತ್ ಅಂತಾನೆ ಅದು ಹೆಸರುವಾಸಿ ಆಯ್ತು. ಸೊ ಹೇಳಿ ಸರ್, ನಮ್ಮ ಪಂಚಾಯತ್ನು ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ಲಕ್ಕ ಅಂಬುದಕ್ಕೆ ಅದ್ಭುತ ಉದಾಹರಣೆ ನೀವು ಮಾಡಿರುವ ಸಾಧನೆಗಳು, ಅದ್ರ ಬಗ್ಗೆ ಒಂಚೂರು ಹೇಳಿಕಂಬ.
5: ಈ ವಣ್ಸೆ ಗ್ರಾಮ ಪಂಚಾಯತ್ ಅನ್ನೋದು ಬಹಳಷ್ಟು ಸಣ್ಣ ಪಂಚಾಯತ್, ಒಂದು 7 ಮೆಂಬರ್ ಇರತಕ್ಕಂಥ, ಒಂದು 3,250 ಜನಸಂಖ್ಯೆ ಇರತಕ್ಕಂಥ, ಒಂದು 20 lakh ಸ್ವಂತ ಸಂಪನ್ಮೂಲ ಇರತಕ್ಕಂಥ, ಅಂದರೆ ತುಂಬ ಕಡಿಮೆ ಆದಾಯ ಇರತಕ್ಕಂಥ ಒಂದು ಸಣ್ಣ ಗ್ರಾಮ ಪಂಚಾಯತ್. ಬಹುಶಃ ಒಂದು ಸಣ್ಣ ಗ್ರಾಮ ಪಂಚಾಯತ್ ಆದರೂ ಅದನ್ನು ನಾವು ಕರೆಕ್ಟ್ ಪ್ಲ್ಯಾನ್ ಆಗಿ ಡೆವಲಪ್ಮೆಂಟ್ ಮಾಡಿದರೆ ಬಹುಶಃ ಆ ಕಾರ್ಯಶೈಲಿಯಿಂದಾಗಿ ನಾವು ಇವತ್ತು ಹೆಸರು ಪಡ್ಕೊಂಡಂಥದ್ದು. ಬಹುಶಃ ಆ ಹಣಕಾಸು ಅದೆಲ್ಲ ಏನು ದೊಡ್ಡ ಮೇಜರ್ ಮ್ಯಾಟರ್ ಅಲ್ಲ, ಬಟ್ ನಮ್ಮ ಪ್ಲ್ಯಾನ್ ಏನಿದೆ ಬಹುಶಃ ಅದೇ ನಮಗೆ ಹೆಸರನ್ನು ತಂದುಕೊಡ್ತದೆ. ಸೊ ನಾವು ವಣ್ಸೆ ಗ್ರಾಮ ಪಂಚಾಯತಲ್ಲಿ ನಾವೊಂದು ಪ್ಲ್ಯಾನ್ ಮಾಡಿ ಬಹುಶಃ 4 ವಿಭಾಗದಲ್ಲಿ ಮೇಜರ್ ಆಗಿ ಕೆಲಸ ಮಾಡ್ತಿದ್ದೇವೆ. ಇವತ್ತೊಂದು ವಿಶ್ವಸಂಸ್ಥೆ ಏನು ಹೇಳ್ತಿದೆ, 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತೇಳಿ ಫಿಕ್ಸ್ ಮಾಡಿದೆ. ಅಂದರೆ 17 ವಿಭಾಗಗಳಲ್ಲಿ ಕೆಲಸ ಮಾಡಬೇಕಂತೇಳಿ. ಬಹುಶಃ ಅದೆಲ್ಲದೂ ನಾವು ಮಾಡುವಂಥದ್ದೆಲ್ಲ ಕೆಲವೊಂದು ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಾಗ್ತದೆ, ಕೆಲವೊಂದು ರಾಜ್ಯ ಮಟ್ಟದಲ್ಲಿ ಮಾಡಬೇಕಾಗಿದೆ, ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ಮಾಡಲಿಕ್ಕಾಗೋದಿಲ್ಲ, ಕೆಲವೊಂದು ಮಾಡಲಿಕ್ಕಾಗ್ತದೆ. ಬಟ್ ಅದೇ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು 9 ವಿಭಾಗಗಳಲ್ಲಿ ಕೆಲಸ ಮಾಡಲಿಕ್ಕೆ ನಿರ್ದೇಶನವನ್ನು ನೀಡಿದೆ. ಬಟ್ ಅದರಲ್ಲಿ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡ್ಬೋದು, ನಮ್ಮ ಹಣಕಾಸಿನ ಇತಿಮಿತಿಯನ್ನು ನೋಡಬೇಕು, ನಮ್ಮ ಕೆಲಸದ ಕಾರ್ಯಗಳ ಇತಿಮಿತಿಯಲ್ಲಿ ನೋಡಿಕೊಂಡು ನಾವು ಒಂದು 4 ವಿಭಾಗಗಳಲ್ಲಿ ಜಾಸ್ತಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ, ಇನ್ನೊಂದು ನೈರ್ಮಲ್ಯ, ಇನ್ನೊಂದು ಮಹಿಳಾ ಸಬಲೀಕರಣ.
4: 4
5: ವಿಭಾಗಗಳಲ್ಲಿ ವಿಶೇಷವಾಗಿ ಕೆಲಸ. ಸಾಮಾನ್ಯವಾಗಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ, ತೆರಿಗೆಯನ್ನು ಸಂಗ್ರಹ ಮಾಡ್ತದೆ, ರಾಜ್ಯ ಸರ್ಕಾರದಿಂದ ಅನುದಾನ ಬರ್ತದೆ, ಶಾಸನಬದ್ಧ ಅನುದಾನ ಬರ್ತದೆ, ಕೇಂದ್ರ ಸರ್ಕಾರದಿಂದ 15 ಹಣಕಾಸು ಆಯೋಗದ ಅನುದಾನ ಬರ್ತದೆ. ಬಹುಶಃ ಇದನ್ನೆಲ್ಲ ಬಳಸ್ಕೊಂಡು ಕ್ರಿಯೋಜನೆ ಮಾಡ್ತಾರೆ, ಸ್ಯಾಲರಿಗೆ ಖರ್ಚು ಮಾಡ್ತಾರೆ, ಅಥವಾ ಬೇರೆ ಬೇರೆ ವಿಭಾಗಗಳಿಗೆ ಖರ್ಚು ಮಾಡಿ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ, ಅಥವಾ ಅದರಲ್ಲಿ ಬೇರೆ ಬೇರೆ ವಿಭಾಗಗಳಿದೆ, SC/ST ಸಂಬಂಧಪಟ್ಟಂಥದ್ದು ಇರ್ಬೋದು 25% ಇದೆ, ವಿಕಲಚೇತನರಿಗೆ 5% ಇದೆ, ಕ್ರೀಡಾ ಚಟುವಟಿಕೆಗೆ 2% ಇದೆ, ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಉಳಿದನ್ನು ಖರ್ಚು ಮಾಡ್ತಾರೆ, ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಇದು ನಮ್ಮ ಒಂದು ಭಾಗ ಮಾತ್ರ. ನಾವು ಮಾಡಬೇಕಾದದಂತೂ ಇನ್ನಷ್ಟು ಸಾಕಷ್ಟು ಇದೆ. ಈಗಾಗಲೇ ಹೇಳಿದಾಗೆ ಆ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಗೋಲ್ ಇರ್ಬೋದು, ಅಥವಾ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ 58 ಒಂದಷ್ಟು ಮಾಡಬೇಕಾದ ಪ್ರಕಾರಗಳನ್ನು ವಿಧಿಸಿದ್ದಾರೆ. ಅದರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರಗಳಿರ್ಬೋದು, ಇದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ನಮ್ಗೆ ಯಾವ್ದು ಮಾಡ್ಬೋದು ಅನ್ನೋದು ನಾವು ಆಯ್ಕೆ ಮಾಡ್ಕೊಂಡಂಥದ್ದು. ಶಿಕ್ಷಣದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ನಾವು ಒಂದ್ಸಲ ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ, ಅದು ಮೊದಲು 800 ಮಕ್ಕಳು ಏಕಕಾಲದಲ್ಲಿ ಕಲಿತಂಥ ಒಂದು ಶಾಲೆ ಆಗಿದೆ. ಬಹುಶಃ 2000 ತುಂಬ ಪೀಕ್ ಸೆಜಲಿದ್ದಂಥ ಶಾಲೆ, 2010 ಬರುವಾಗ ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮಕ್ಕಳ ಸಂಖ್ಯೆ ಇಳಿಮುಖ ಆಗ್ತಾ ಬಂತು. ಬಹುಶಃ ನಮ್ಮ ಶಾಲೆ ಅದರಿಂದ ಹೊರತಾಗಿಲ್ಲ. 2015 ಬರುವಾಗ 89 ಮಕ್ಕಳಾದರು. ಅದ್ರ ಹಿಂದೆ 2 ಒಂದನೇ ಕ್ಲಾಸಿಗೆ ಅಡ್ಮಿಷನ್ ಇಲ್ಲ. ಅದು ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಮುಂದಿನ 5 ನಿಮ್ಮ ಶಾಲೆ ಬಾಗಿಲಾಕಬೇಕು ಅನ್ನೋದನ್ನ ಸೂಚಿಸ್ತದೆ ಅದು, ಆ ಅಂಕಿಅಂಶಗಳು.
4: ನಿಜ.
5: ಹಾಗಾಗಿ ನಾವು ಅದನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಮಾನ ಮನಸ್ಸುಗಳ ಸೇರಿಕೊಂಡು ಒಂದು ಪ್ಲ್ಯಾನ್ ಅನ್ನು ಮಾಡಿದ್ವಿ. ಇದೇನು ಸರ್ಕಾರ ಕೊಟ್ಟಂತ ಯೋಜನೆಗಳಲ್ಲ, ನಾವೇ ಒಂದು ಆಲೋಚನೆ ಮಾಡಿ ಮಾಡಿದಂಥದ್ದು. ಸ್ವಲ್ಪ ಈ ಟ್ರಯಲ್ ಆ್ಯಂಡ್ ಎರರ್ ಮೆಥಡನ್ನು ಬಳಕೆ ಮಾಡ್ತೇವೆ. ಆರಂಭದಲ್ಲಿ 1 ಡೆಪಾಸಿಟ್ ಮಾಡಿ ಅದ್ರ ಇಂಟ್ರೆಸ್ಟಲ್ಲಿ ಸ್ಕೂಲನ್ನು ರನ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಹಾಕಿದ್ವಿ. ಒಂದು 15 ಡೆಪಾಸಿಟ್ ಆಗುವಾಗ ಅದು ನಮಗೆ ಸಾಕಾಯಿತು, ಮತ್ತೆ ಮಾಡಲಿಕ್ಕಾಗಲಿಲ್ಲ. ನಂತರ ಒಂದು ಚಾರಿಟೇಬಲ್ ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟಿನ ಮೂಲಕ ಶಾಲೆಯನ್ನು ದತ್ತು ಪಡೆದುಕೊಂಡು 11 ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯಲ್ಲಿ ಪೋಷಕರ ಬೇಡಿಕೆ ಮೇರೆಗೆ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ಅಲ್ಲಿ ಆರಂಭವನ್ನು ಮಾಡಿದ್ವಿ. LKG UKGಯನ್ನು
4: ಪೋಷಕರೇ ಬೇಕು ಅಂದದಕ್ಕೆ
5: ನಾವು ಆ್ಯಕ್ಚುಲಿ ಇಂಗ್ಲೀಷನ್ನು ಮಕ್ಕಳಿಗೆ ಸ್ಪೀಕಿಂಗ್ ಸ್ಕಿಲ್ಸನ್ನು ಜಾಸ್ತಿ ಮಾಡಬೇಕು ಅನ್ನುವ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು, ಇಂಗ್ಲೀಷಲ್ಲಿ ಮಕ್ಕಳನ್ನ ಜಾಸ್ತಿ ತಯಾರು ಮಾಡಬೇಕು ಅನ್ನೋ ಆಲೋಚನೆಯನ್ನು ಅಷ್ಟೇ ಇಟ್ಕೊಂಡು ನಾವು ಆಲೋಚನೆ ಮಾಡಿದ್ದು.
4: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ,
5: ಮಾಧ್ಯಮ ಮಾಡೋ ಪ್ಲಾನ್ ಇರಲಿಲ್ಲ. ಇದೆಲ್ಲ 2014 2016 ಮಧ್ಯೆ ನಾವು ಬೇರೆ ಬೇರೆ ಮೆಥಡ್ಗಳನ್ನು ಮಾಡ್ತಾ ಬಂದು, ಬಟ್ ಪೋಷಕರ ಬೇಡಿಕೆ ಏನು ಉಂಟಂತ ಹೇಳಿದ್ರೆ ನಮಗೆ ಇಂಗ್ಲೀಷ್ ಮಾಧ್ಯಮವೇ ಬೇಕು. ನೀವು ಇಲ್ಲಿ ಇಂಗ್ಲೀಷ್ ಮಾಧ್ಯಮವನ್ನು ಮಾಡಿದರೆ ನಾವು ಖಾಸಗಿ ಶಾಲೆಗೆ ಹೋಗ್ತೇವೆ ಅಂತ ಹೇಳಿದ್ರಿಂದ ಪೋಷಕರ ಬೇಡಿಕೆ ಅನುಸಾರ ನಾವು ಇಂಗ್ಲೀಷ್ ಮೀಡಿಯಂ ಅನಿವಾರ್ಯವಾಗಿ ಆರಂಭ ಮಾಡಬೇಕಾಯಿತು. ಬಟ್ 2019 ಅದು ಲೀಗಲೈಸ್ ಆಯಿತು, ಗೌರ್ಮೆಂಟ್ ಸಹ ಅದಕ್ಕೆ ಪರ್ಮಿಷನ್ ಕೊಡ್ತು. ಟ್ರಸ್ಟನ್ನು ಮಾಡಿಕೊಂಡು ಇಲ್ಲಿ ತನಕ ಸುಮಾರು 3 ಹಣವನ್ನು ಆ ಶಾಲೆಗೆ
4: ಬೇರೆ
5: ಮೂಲಗಳಿಂದ ವಿನಿಯೋಗಿಸಿದ್ದೇವೆ. ಎಲ್ಲ ಕಟ್ಟಡಗಳನ್ನು ಆಲ್ಮೋಸ್ಟ್ ದಾನಿಗಳೇ ಮಾಡಿಕೊಟ್ಟಂಥದ್ದು, ಸಭಾಭವನ ದಾನಿಗಳು, ಇಡೀ ಶಾಲೆ ಇವತ್ತು ಸೋಲಾರ್ ಅಲ್ಲಿ ರನ್ ಆಗ್ತಾ ಇದೆ. 1 ಸ್ವಂತ ಬಸ್ ಇದೆ, 2 ಬಾಡಿಗೆ ಬಸ್ ಅನ್ನ ತಗೊಂಡಿದ್ದೇವೆ. ಶುದ್ಧ ಕುಡಿಯುವ ನೀರ ಘಟಕ ರೋಟರಿಯಿಂದ ಕೊಟ್ಟಿದಂತೂ 1 ರೋಟರಿಯ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ 28 ತಗೊಂಡು ಬಂದಿದ್ದೇವೆ. ಹೈಟೆಕ್ ಶೌಚಾಲಯ ಇದೆ, ಅದೆಲ್ಲ ಕಂಪ್ಯೂಟರ್.
4: ಹೈಟೆಕ್ ಶೌಚಾಲಯ ಅಂದ್ರೆ ಎಂತ ಸರ್?
5: ರೋಟರಿಯಿಂದಲೇ ನಾವು ಮಾಡಿಸಿರುವಂತದ್ದು, ರೋಟರಿಯ ಗ್ಲೋಬಲ್ ಗ್ರ್ಯಾಂಟ್ ಅಲ್ಲಿ ಅಂದ್ರೆ ಸುವ್ಯವಸ್ಥಿತವಾದ, ಅಂದ್ರೆ ಈ ನೀವು ಹೋಟೆಲ್ ಅಲ್ಲೆಲ್ಲ ಯಾವ ರೀತಿ ಒಂದು
4: ಸ್ಟಾರ್ ಹೋಟೆಲ್
5: ಹೋಟೆಲ್ಗೆ ಹೋದ್ರೆ ಯಾವ ರೀತಿ ಶೌಚಾಲಯಗಳಿರ್ತದೆ, ಬಹುಶಃ ಸಾಮಾನ್ಯವಾಗಿ ಸರ್ಕಾರಿ ಶಾಲೆ, ಸರ್ಕಾರಿ ಬಸ್ ಸ್ಟ್ಯಾಂಡ್, ಸರ್ಕಾರಿ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಶೌಚಾಲಯ ಅಂತ ಹೇಳಿಕೊಳ್ಳೆ ಒಂದು ಏನೋ ಒಂದು ತಲೆಯಲ್ಲಿ ನಮ್ಮ ತಲೆಯಲ್ಲಿ ಬರ್ತದೆ. ಬಟ್ ಇದು ಅದಲ್ಲ, ಹಾಗೆ ತುಂಬಾ ಚೆನ್ನಾಗಿರೋ ಶೌಚಾಲಯನ ರೆಡಿ ಮಾಡಿ ಕೊಟ್ಟಿದ್ದೇವೆ. ಹಾಗೆ ಬಹುಶಃ ಒಂದಷ್ಟು ಅಡಿಷನಲ್ ಟೆಕ್ಸ್ಟ್ ಬುಕ್ ಅನ್ನು ಸಹ ಮಕ್ಕಳಿಗೆ ಇಂಗ್ಲಿಷ್ ಗ್ರಾಮರ್ ಇರ್ಬೋದು, ಜನರಲ್ ನಾಲೆಜ್ ಇರ್ಬೋದು, ಹಾಗೆ ಡ್ರಾಯಿಂಗ್ ಇರ್ಬೋದು, 1 ಕ್ಲಾಸಿಂದ ಕಂಪ್ಯೂಟರ್ನ ಕಲಿಸ್ತಾ ಇದ್ದೇವೆ. ಹಾಗೆ ಹಿಂದಿಯನ್ನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಈ ರೀತಿಯಲ್ಲಿ ಒಂದು 5 ಟೆಕ್ಸ್ಟ್ ಬುಕ್ ಅನ್ನು ಸಹ ಅಡಿಷನಲ್ ಆಗಿ ಕೊಡ್ತಾ ಇದ್ದೇವೆ, ಮತ್ತು ನೋಟ್ ಅದೆಲ್ಲ ಫ್ರೀ ನೋಟ್ಬುಕ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಒಂದು ಜೊತೆ ಯೂನಿಫಾರ್ಮ್ ಅನ್ನು ಸಹ ಮಕ್ಕಳಿಗೆ ಕೊಡ್ತಾ ಇದ್ದೇವೆ, ಬೆಲ್ಟ್ ಐ ಡಿ ಕಾರ್ಡ್ ಅನ್ನು ಕೊಡ್ತಾ ಇದ್ದೇವೆ, ಹಾಗೆ 1 ಟ್ರ್ಯಾಕ್ ಸೂಟ್ ಅನ್ನು ಸಹ ಕೊಡ್ತಾ ಇದ್ದೇವೆ. ಇದಷ್ಟು ಎಲ್ಲವೂ ಉಚಿತವಾಗಿ ಇರ್ತದೆ. ಬಹುಶಃ ಇದ್ರ ಜೊತೆಯಲ್ಲಿ ಅಂದ್ರೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕೆ ಬೇಕಾದ ಏನು ಅಂದ್ರೆ, ಬಹುಶಃ 2016 ನಾವು ಪ್ರತಿ ಹೆಚ್ಚಿನ ತರಗತಿಗಳಲ್ಲಿ ಪ್ರೊಜೆಕ್ಟರ್ನ ಅಳವಡಿಸಿದ್ದೇವೆ. ಸುಮಾರು 8 ಕೆಳಗೆ ಒಳ್ಳೆ ಉತ್ತಮವಾದ ಕಂಪ್ಯೂಟರ್ ಲ್ಯಾಬ್ ನಮ್ಮಲ್ಲಿದೆ. ನಂತರ 5 ಹಿಂದೆಯೇ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು, ಬಹುಶಃ ಈ ಭಾಗದಲ್ಲಿ ಖಾಸಗಿ ಶಾಲೆಯಲ್ಲೂ ಸಹ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ 5 ಕೆಳಗೆ ಇರಲಿಲ್ಲ, ಇವತ್ತೆಲ್ಲ ಶಾಲೆಯಲ್ಲಿದೆ, 5 ಹಿಂದೆ ಇರಲಿಲ್ಲ. ನಾವು 5 ಕೆಳಗೆ ಕಿಯೋನಿಕ್ಸಿಂದ CSRLM ಅನುದಾನದ ಮೂಲಕ ತಂದು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡ್ ಇಟ್ಕೊಂಡು ನಮ್ಮ ಟೀಚರ್ಸ್ ಪಾಠ ಮಾಡ್ತಾ ಇದ್ರು. ಇವತ್ತು ಅದರ ಮುಂದುವರಿದ ಭಾಗವಾಗಿ ಅಂದರೆ ಇವತ್ತು ತಮ್ಗೆ ಗೊತ್ತಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇಡೀ ಪ್ರಪಂಚದಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಮಕ್ಕಳು ಸಹ ಬದಲಾವಣೆ ಜೊತೆಯಲ್ಲಿ ನಮ್ಮ ಮಕ್ಕಳು ಹೆಜ್ಜೆ ಹಾಕಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಕ್ಕಳಿಗೂ ಸ್ವಲ್ಪ ಶಿಕ್ಷಣ ದೊರಕಬೇಕು, ಸ್ಪರ್ಧಾತ್ಮಕ ಬದುಕಿನಲ್ಲಿ ಅವರು ಜೊತೆಯಾಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು AI ಟೀಚರ್ ಐರಿಸ್ ಅನ್ನುವ AI ಟೀಚರನ್ನು ಸಹ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಸಹ ಬಹಳಷ್ಟು ಪ್ರಚಾರವನ್ನು ಅದು ಪಡ್ಕೊಂಡಿದೆ. 20 ಭಾಷೆಗಳಲ್ಲಿ ಸಂವಹನ ಮಾಡ್ತಾಯಿದೆ ಅದು. ಎಲ್ ಕೆ ಜಿಯಿಂದ 12th ಸ್ಟ್ಯಾಂಡರ್ಡ್ ತನಕ ನೀವು ಏನೇ ಶಿಕ್ಷಣಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿ ಅದು ಉತ್ತರ ಕೊಡ್ತದೆ. ಹಾಗೆ ಜನರಲ್ ನಾಲೆಜ್ ಸಂಬಂಧಪಟ್ಟ ಏನೇ ಪ್ರಶ್ನೆಗಳನ್ನ ಕೇಳಿದರೂ ಸಹ ಅದು ಉತ್ತರ ಕೊಡ್ತೇವೆ ಅಂತ ಎ ಐ ಟೀಚರನ್ನು ಸಹ ಇವತ್ತು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಈ ರೀತಿಯಾದರೆ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ಹಿಂದೆ ನಮಗೆ ಆರೋಗ್ಯಕ್ಕೆ ಕೆಲಸ ಮಾಡ್ಬೋದು ಅನ್ನೋದು ಗೊತ್ತದ್ದೇ ನಮಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿವರೆಗೆ ನಾವು ಆರೋಗ್ಯ ಅನ್ನೋದು ಆರೋಗ್ಯ ಇಲಾಖೆ ಕೆಲಸ ಅಂತೇಳಿ ತಿಳ್ಕೊಂಡದ್ದು ನಾವು. ಬಟ್ ಗ್ರಾಮ ಪಂಚಾಯತಿನ ಕೆಲಸ ಅಂತ ಗೊತ್ತದ್ದು ಕೋವಿಡ್ ಬಂದಂಥ ಸಂದರ್ಭದಲ್ಲಿ. ಅಲ್ಲಿ ಆದಂಥ ಏನೊಂದು ಒಂದಷ್ಟು ಯಶಸ್ಸನ್ನು ಕಂಡುಕೊಂಡು ನಂತರ ನಾವು ಪ್ಲ್ಯಾನ್ ಮಾಡಿದ್ದೆ ಯಾಕಂತೇಳಿದ್ರೆ, ಈಗ ಸಮುದಾಯ ಉಪಶಮನ ಆರೈಕೆ ಕೇಂದ್ರವನ್ನು ಆರಂಭ ಮಾಡಲಿಕ್ಕೆ ಆಲೋಚನೆಯನ್ನು ಮಾಡಿದ್ವಿ. ಇದು ಈ ದೇಶದಲ್ಲಿ ಕೇರಳದಲ್ಲಿ ಮಾತ್ರ ಇಷ್ಟುವರೆಗಿದೆ. ನಾವು ಒಂದು 3 ದಿನ ಕೇರಳಕ್ಕೆ ಹೋಗಿ ಅಧ್ಯಯನ ಮಾಡಿ ಬಂದು ಕಮ್ಯುನಿಟಿ ಪಾಲಿಟಿಕರನ್ನು ನಮ್ಮ ಹುಣಸೆಯಲ್ಲಿ ಇವತ್ತು ನಡೀತಾ ಇದೆ. ನಮ್ಮ ಪಂಚಾಯತ್ ವತಿಯಿಂದಲೇ 2 ಫಿಸಿಯೋಥೆರಪಿಸ್ಟ್ ಇದ್ದಾರೆ, 2 ಸ್ಟಾಫ್ ನರ್ಸ್ ಇದ್ದಾರೆ, 1 ಕೌನ್ಸಿಲರ್ ಇದ್ದಾರೆ, 1 ಅಟೆಂಡರ್ ಇದ್ದಾರೆ. 24x7 ಆ್ಯಂಬುಲೆನ್ಸ್ ಸರ್ವಿಸ್ ಇದೆ. ಹಾಗೆ 2 ವೆಹಿಕಲ್, ರೆಂಟೆಡ್ ವೆಹಿಕಲನ್ನು ತಗೊಂಡು ಮನೆ ಮನೆಗೆ ಹೋಗಿ ಏನು ಕ್ರೋನಿಕ್ ಡಿಸೀಸಿಂದ ಸಫರ್ ಆಗ್ತವೆ ಅಥವಾ ಲೈಫ್ ಥ್ರೆಟನಿಂಗ್ ಡಿಸೀಸಿಂದ ಸಫರ್ ಆಗ್ತವ್ರು ಇರ್ಬೋದು, ಏಜ್ ಆಗಿ ಬೆಡ್ಡಿಡನ್ ಆದವಂಥವ್ರು ಇರ್ಬೋದು, ಮೆಂಟಲಿ ಡಿಪ್ರೆಸ್ ಆಗದವ್ರು ಇರ್ಬೋದು, ಅಥವಾ ನೋಡ್ಕೊಳ್ಳಲು ಇಲ್ಲದೆ ಇರತಕ್ಕಂಥ ಹಿರಿಯ ನಾಗರಿಕರು, ಬಹುಶಃ ಇವರನ್ನ ಉದ್ದೇಶವಾಗಿ ಇಟ್ಕೊಂಡು ಈ ಯೋಜನೆಯನ್ನು ಆರಂಭ ಮಾಡಿದಂಥದ್ದು. ಇವತ್ತು ನಮ್ಮ 7 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದನ್ನು ವಿಸ್ತಾರ ಮಾಡಿದ್ದೇವೆ. 305 ಜನ ಪೇಷಂಟನ್ನು ನಾವು ಇವತ್ತು ಹ್ಯಾಂಡಲ್ ಮಾಡ್ತಿದ್ದೇವೆ. ಇದರಲ್ಲಿ 71 ಪೇಷಂಟ್ ಬೆಡ್ಡಿಡನ್ ಆಗಿದ್ದಾರೆ. ಬಹುಶಃ ಇದು ಈ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಆರಂಭ ಆದಂತ
4: ಇದು ನಿಮ್ಮ ನಿರಾಮಯ ಕ್ಲಿನಿಕ್,
5: ನಿರಾಮಯ ಸೊಸೈಟಿಯ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ. ನಿರಾಮಯ ಸೊಸೈಟಿ ಅಂತ ಹೇಳಿದ್ರೆ ನಾವು ಅದ್ರ ಆಡಳಿತ ಮಾಡ್ಲಿಕ್ಕಾಗಿದೆ, ಯಾಕಂದ್ರೆ 7 ಪಂಚಾಯತ್ ಒಟ್ಟಿಗೆ ಮಾಡ್ತಾ ಇರೋದ್ರಿಂದ ನಮ್ಮ ಪಂಚಾಯತಿಗೆ ಉಳಿದ 6 ಪಂಚಾಯತ್ಗಳ ಮೇಲೆ ಅಧಿಕಾರ ವ್ಯಾಪ್ತಿ ನಮ್ದು ಇರುವುದಿಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, 7 ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಉಪಾಧ್ಯಕ್ಷರು PDO ಸೇರಿಕೊಂಡು ಒಂದು ಸೊಸೈಟಿಯನ್ನು ಆರಂಭ ಮಾಡಿದ್ದೇವೆ. ಅದಕ್ಕೆ ಟೆಕ್ನಿಕಲ್ ಸಪೋರ್ಟಿಗೆ ಒಂದಷ್ಟು ಬೇರೆ ತಂಡ ಇದೆ. ಹಾಗೆ ಬಹುಶಃ ಅಧಿಕಾರಿಗಳ ಮಾರ್ಗದರ್ಶನಕ್ಕಾಗಿ ಇನ್ನೊಂದು ಅಧಿಕಾರಿಗಳ ಒಂದು ತಂಡ ಇದೆ. ಈ ರೀತಿಯಲ್ಲಿ ನಿರಾಮಯ ಸೊಸೈಟಿ ಇವತ್ತು ರಾಜ್ಯದಲ್ಲಿ ವಿಶೇಷವಾಗಿ ಇವತ್ತು ಬೇರೆ ಎಲ್ಲೂ ಇಲ್ಲದಿರತಕ್ಕಂಥ ಯೋಜನೆ ನಮ್ಮ ಹುಣಸೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ.
4: ಈ ಪ್ಲಾನ್ ಎಲ್ಲ ಯಾರು ಸರ್ ಇಷ್ಟು ಚಂದದಲ್ಲಿ ಪ್ಲಾನ್ ಮಾಡ್ಕಂದ್ರೆ ಅದರ ಹಿಂದಿರುವ ಆ ಮಾಸ್ಟರ್ ಮೈಂಡ್ ಯಾರು? ನೀವೇ
5: ಸರ್, ನಾವೇ ಅಂತೇಳಿ ಹೇಳಿಕ್ ಇದೊಂದು ಟೀಮ್ ವರ್ಕ್.
4: ಆದ್ರೂ ಒಂದು ಯೋಚನೆ ಒಬ್ಬರಿಗೆ ಫಸ್ಟ್ ವರ್ಕ್ ಅಲ್ಲ, ಅದ್ ನಿಮ್ದೇ
5: ಖಂಡಿತ.
4: ನಮ್ಮ ಉದಯ್ ಕುಮಾರ್ ಶೆಟ್ರದ್ದು
5: ಅಂದ್ರೆ ನಮ್ಗೆ

0: ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಘಟಕ. ನಿಮ್ದು ಎಷ್ಟು ಮಾದರಿ ಐತಂದ್ರೆ ಯಾರೆಲ್ಲ ಬಂದ್ರೆ ನಿಮ್ಮ ಈ ಮಾದರಿ ಘಟಕನ ಕಾಂಬಕ್ಕೆ?
1: ಬಹುಶಃ ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 6,000 ಗ್ರಾಮ ಪಂಚಾಯತ್ಗಳು, 1,000 ಅಧಿಕ ಗ್ರಾಮ ಪಂಚಾಯತ್ಗಳು ನಮ್ಮ ಪಂಚಾಯತಿಗೆ
0: ಭೇಟಿ ಕೊಟ್ಟಿರೋ
1: ಭೇಟಿ ನೀಡಿದೆ. ಹಾಗೆ ನಮ್ಮ ಅಂದಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡರು ಸಹ ಬಂದಿದ್ರು. ಬಹುಶಃ ಒಂದು 20 ಜನ IAS ಅಧಿಕಾರಿಗಳು ನಮ್ಮಲ್ಲಿ ಹೆಚ್ಚು ಕಡಿಮೆ ಭೇಟಿಯನ್ನು ನೀಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು, ಬಹಳಷ್ಟು ಶಿಕ್ಷಣ ಸಂಸ್ಥೆಗಳು, ಸಾಕಷ್ಟು NGOಗಳು, ಹಾಗೆ ಬೇರೆ ಬೇರೆ ರಾಜ್ಯದ ಸಂಸ್ಥೆಗಳು, ಇವನ್ ವೆಸ್ಟ್ ಬೆಂಗಾಲ್ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಇಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ಹಾಗೆ ನೇಪಾಳದಿಂದಲೂ ಸಹ ಭೇಟಿಯನ್ನು ನೀಡಿ ನೇಪಾಳದಲ್ಲಿ ಒಂದು ಮುನ್ಸಿಪಾಲ್ಟಿಯಲ್ಲಿ ಇವತ್ತು ಇದನ್ನು ಇದೇ ಸೇಮ್ ಮಾಡೆಲ್ನ ಅಲ್ಲಿ ಡೆವಲಪ್ಮೆಂಟ್ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದಾರೆ.
0: ಯಾವ ಥರದ ಮಾಡೆಲ್ ಹ್ಯಾಂಗಿತ್ತೀಗ? ನಮಗೀಗ ಒಂದು ಕಾಂಬಕಾಯ ಇಲ್ಲ, ಅಟ್ಲೀಸ್ಟ್ ನೀವು ರೇಡಿಯೋದಂಗೆ ಒಂದ್ಸಲ ಹೇಳ್ರೆ ಇಲ್ಲಿ ಕೇಂಬರಿಗೆ ಅದು ಹಾ ಹಿಂಗಿತ್ತು ಅಂತ ಒಂದು ಅರ್ಥ ಆಪಂಗೆ ಹೇಳುದಾರೆ ಹ್ಯಾಂಗೆ
1: ಅಂದ್ರೆ, ಈ ಹಸಿಕ ಮತ್ತು ಒಣಕಸವನ್ನ ಪ್ರಾಥಮಿಕ ವರ್ಗೀಕರಣವನ್ನ ಮನೆ ಹಂತದಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಸಹ ಮಾಡಿದ್ದೇವೆ ಆರಂಭದಲ್ಲಿ. ಅಂದ್ರೆ 2017 ನಾವು ಆರಂಭ ಮಾಡಿದವರು, ಆವಾಗ ಗ್ರಾಮ ಪಂಚಾಯತ್ ಹಂತದಲ್ಲಿ ಎಲ್ಲೂ ಈ ಕೆಲಸ
0: ಇರಲಿಲ್ಲ.
1: ನಾವು 2017 100% ಮನೆಯಿಂದ ತ್ಯಾಜ್ಯವನ್ನು ತರುವ ಮೂಲಕ ತ್ಯಾಜ್ಯ ಮುಕ್ತ ಗ್ರಾಮ ಪಂಚಾಯತ್ ಅಂತೇಳಿ 2017 ಘೋಷಣೆ ಮಾಡಿಕೊಂಡವರು. ಹಸಿಗೆ ಮತ್ತು ಒಣಕಸವನ್ನು ಅಲ್ಲಿ ವಿಭಾಗ ಮಾಡಿಕೊಟ್ರೆ, ಒಣಕಸವನ್ನು ತಂದು ನಾವು ನಮ್ಮ ಸೆಂಟರ್ನಲ್ಲಿ 50 ವಿಧಗಳಾಗಿ ಅದನ್ನು ವಿಂಗಡಿಸ್ತೇವೆ. 50 ವಿಧಗಳಲ್ಲಿ ಸುಮಾರು 42 ವಿಧಗಳಿಗೆ ಇವತ್ತು ಮಾರುಕಟ್ಟೆ ಬೆಲೆ ಇದೆ. ಅದು ಸುಮಾರು 80 ರೂಪಾಯಿಯಿಂದ ಹಿಡಿದು 50 ಪೈಸೆ ತನಕ ಇದೆ. ಅಂದರೆ ಒಂದೊಂದು ಐಟಮಿಗೆ ಒಂದೊಂದು ರೇಟ್ ಇದೆ. 42 ಐಟಮಿಗೆ ರೇಟ್ ಇದೆ. ಒಂದು 8 ಐಟಮಿಗೇನು ರೇಟ್ ಇಲ್ಲ. ಅದನ್ನು ನಾವೇ ಪೇಮೆಂಟ್ ಮಾಡಿ, ಟ್ರಾನ್ಸ್ಪೋರ್ಟ್ ಕಾಸ್ಟನ್ನು ಪೇಮೆಂಟ್ ಮಾಡಿ ಬಾಗಲಕೋಟೆ ಕಳಿಸಿಕೊಡ್ತೇವೆ, ಸಿಮೆಂಟ್ ಫ್ಯಾಕ್ಟ್ರಿ ಕಳಿಸಿಕೊಡ್ತೇವೆ.
0: ಓ, ಅದನ್ನು ಸಿಮೆಂಟ್ ಬಳಕೆಯಲ್ಲಿ ಬಳಸ್ತಾರೆ,
1: ಅಲ್ಲಿ ಬರ್ನಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಬಹುಶಃ ಈಗ ನಾವು ಆರಂಭ ಮಾಡುವಾಗ ಒಂದು ಸಣ್ಣ ಬಜೆಟ್ ಹಾಕ್ಕೊಂಡು ಬರೀ ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ, ಒಂದು 3 ಹಳೆ ಕ್ವಾರ್ಟರ್ಸ್, 3 ಒಟ್ಟಿಗೆ ಇತ್ತು, ಆ 3 ಕ್ವಾರ್ಟರ್ಸನ್ನು ಬಳಸ್ಕೊಂಡು ಒಂದು 5 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದು. ಆವಾಗ ನಮ್ಮ ಹತ್ರ VIPs ಬಂದವರಿಗೆ ಟೀ ಕುಡಿಲಿಕ್ಕೆ ಕೊಡಲಿಕ್ಕೂ ನಮ್ಮ ಹತ್ರ ಹಣಕಾಸಿನ ತೊಂದರೆ ಇತ್ತು. ಬಟ್ ಇಚ್ಛಾಶಕ್ತಿ ಇದ್ರೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಆವಾಗಲೇ ಹೇಳಿದಾಗ ನಮ್ಮ ಪಂಚಾಯತಿನ ಸ್ವಂತ ಸಂಪನ್ಮೂಲ ಸಹ ಇಲ್ಲ, ಸರ್ಕಾರದಿಂದ ಸಿಕ್ಕಿದ್ದು ನಮ್ಗೆ ಕೇವಲ 60 ಲಕ್ಷ ರೂಪಾಯಿ ಮಾತ್ರ. ಬಟ್ ಬೇರೆ ಬೇರೆ ಮೂಲಗಳಿಂದ, ಯಾವುದೆಲ್ಲ ಮೂಲಗಳಿಂದ ಸಾಧ್ಯವೋ ಅದರ ಎಲ್ಲ ಮೂಲಗಳಿಂದ ಒಟ್ಟು ಮಾಡಿ ಸುಮಾರು 2.5 ಕೋಟಿ ಇನ್ವೆಸ್ಟ್ಮೆಂಟ್ ಇವತ್ತು ಅಲ್ಲಿ 2 ಎಕರೆ ಜಾಗದಲ್ಲಿ ಅದು ಎಸ್ಟಾಬ್ಲಿಷ್ ಆಗಿದೆ. 7 ಪಂಚಾಯತಿನ ತ್ಯಾಜ್ಯವನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದೆ. ಮತ್ತು ವಿಶೇಷ ಅಂತ ಹೇಳಿದ್ರೆ ನಾವು ಆರಂಭ ಮಾಡಿ 9 ವರ್ಷ ಆಯಿತು. 1 ವರ್ಷ ಸ್ವಲ್ಪ ಕಷ್ಟದಲ್ಲಿ ನಡೆಸಿದ್ದೇವೆ. ಅಂದರೆ ಒಂದೇ ಪಂಚಾಯತ್ ಮಾಡುವಾಗ ಒಂದು 30,000-40,000 ರೂಪಾಯಿ ನಷ್ಟದಲ್ಲಿತ್ತು. ನಂತರ ಪಕ್ಕದ ಒಂದು ಪಂಚಾಯತನ, ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10,000-15,000 ನಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು 6 ತಿಂಗಳಾಗುವಾಗ ನಾವು ಪಕ್ಕದ ಚಿತ್ತೂರು ಪಂಚಾಯತನ ತಗೊಂಡ್ವಿ, ಆವಾಗ ಒಂದು 10,000-15,000 ರೂಪಾಯಿ ನಷ್ಟ ಆಗಲಿಕ್ಕೆ ಆರಂಭವಾಯಿತು. ಅದರ ನಂತರ ಪಕ್ಕದ ಇಡೂರು ಕುಂಜಾಡಿ ಪಂಚಾಯತನ 1 ವರ್ಷ ಆಗುವಾಗ ತಗೊಂಡ್ವಿ, ಅಲ್ಲಿಗೆ ಸ್ವಲ್ಪ ಅಲ್ಲಿಂದಲ್ಲಿ ಆಗಲಿ ಸ್ಟಾರ್ಟ್ ಆಯಿತು. ನಂತರ ಆಲೂರು, ಹಕ್ಲಾಡಿ, ಹೆಮ್ಮಾಡಿ, ಕೆರಡಿ, ಒಟ್ಟಿಗೆ 7 ಪಂಚಾಯತಿ ನಾವು ಎಷ್ಟನ್ನು ಇವತ್ತು ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಸತತ 8 ವರ್ಷಗಳಿಂದ ಲಾಭದಾಯಕವಾಗಿ ನಡೀತಾ ಇದೆ. 20 ಜನ ಕೆಲಸಗಾರರು ಇವತ್ತಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿ ತಿಂಗಳು ಒಂದು 20-30,000 ರೂಪಾಯಿ ಆದಾಯವನ್ನು ಕಂಡುಕೊಳ್ತಾ ಇದ್ದೇವೆ. ಬಹುಶಃ ಇದು ಅಲ್ಲಿಯ ವಿಶೇಷ. ಅದೇ ರೀತಿಯಲ್ಲಿ ಹೇಗೆ ಒಣಕಸವನ್ನು ವಿಂಗಡಣೆ ಮಾಡ್ತೇವೆ, ಅದೇ ರೀತಿಯಲ್ಲಿ ಹಸಿಕಸವನ್ನು ಸಹ ವಿಂಗಡಣೆ ಮಾಡ್ತೇವೆ. ಸುಮಾರು 10 ವಿಧಗಳಲ್ಲಿ ಹಸಿಕಸವನ್ನು ವಿಂಗಡಣೆ ಮಾಡ್ತಾ ಇದ್ವಿ. ಬಹುಶಃ ಈಗ ಸ್ವಲ್ಪ ವರ್ಕ್ ಲೋಡ್ ಸ್ವಲ್ಪ ಜಾಸ್ತಿ, ಕೆಲವೊಂದು ಐಟಮ್ ಅನ್ನು ಸ್ಟಾಪ್ ಮಾಡಿದ್ದೇವೆ.
0: ಆ ಹಸಿಕಸನು ನಿಮಗೆ ಕೊಡ್ತೀರಾ ಊರು ಬದಂಗೆ?
1: ಅಂದ್ರೆ ಇಲ್ಲಿ ಗುಂಪು ಮನೆಗಳಿದೆ, ಅಲ್ಲೆಲ್ಲ ಹಸಿಕಸ ಕೊಡ್ತಾರೆ. ಮತ್ತು ಕಮರ್ಷಿಯಲ್ ಏನಿದೆ, ಅದು ಮ್ಯಾರೇಜ್ ಹಾಲ್ ಇರ್ಬೋದು, ಮನೆಯಲ್ಲಿ ಆಗುವಂಥ ಫಂಕ್ಷನ್ ಇರ್ಬೋದು, ಮನೆಯಲ್ಲಿ ನಮ್ಮ 7 ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲೇ ಮನೆಯಲ್ಲಿ ಒಂದು ಫಂಕ್ಷನ್ ಆಗುವುದಾದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ. ನಾವು ವೆಹಿಕಲ್ ಇಟ್ಟು ಆ ಕಸವನ್ನು ತಂದು,
0: ಅಂದ್ರೆ ಬಾಳಿಯಲ್ಲಿ ಅದೆಲ್ಲ
1: ಫುಡ್ ವೇಸ್ಟ್ ಎಲ್ಲ ತರ್ತಾರೆ. ಮತ್ತೆ ಮ್ಯಾರೇಜ್ ಹಾಲ್ ಇಂದ ಫಂಕ್ಷನ್ ಇರುವ ದಿನ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ, ಹೋಗಿ ತಗೊಂಡು ಬರ್ತೇವೆ.
0: ನೀವೇನಾದ್ರು ಚಾರ್ಜ್ ಮಾಡ್ತಾರೆ ಅವರಿಗೆ ತಕ್ಕೊಪ್ಪದಕ್ಕೆ?
1: ಮಿನಿಮಮ್ 500 ರೂಪಾಯಿ, ಮ್ಯಾಕ್ಸಿಮಮ್ 100 ರೂಪಾಯಿ. ಅಂದ್ರೆ ವೇಸ್ಟ್ ಜನರೇಟ್ ಆಗಿ ಇದನ್ನ ಡಿಪೆಂಡ್ ಆಗಿ,
0: ತುಂಬಾ ದೊಡ್ಡ ಮೊತ್ತ ಅಲ್ಲ ಸರ್?
1: ಖಂಡಿತ ಅಲ್ಲ,
0: ಅವ್ರು ಮಾಡೋ ಖರ್ಚಿಗೆ ಅದು ಎಂಥದ್ದು ಅಲ್ಲ.
1: ಅದನ್ನು ಬೇರೆ ಬೇರೆ ವಿಧಗಳಾಗಿ ಮೊದಲು 10 ವಿಧಗಳಾಗಿ ವಿಂಗಡಿಸಿ, ಬಹುಶಃ ಅದರಿಂದಲೇ ಕೋಳಿಮೊಟ್ಟೆ ಚಿಪ್ಪಿನಿಂದ ಕ್ಯಾಲ್ಸಿಯಂ ಪೌಡರ್ನ ಮಾಡ್ತಿದ್ವಿ. ಆಮೇಲೆ ಕಪ್ಪೆ ಚಿಪ್ಪು ಏನು ಅಥವಾ ಮಳಿ ಏನು ಹೇಳ್ತೇವೆ, ಅದರಿಂದ ಸುಣ್ಣವನ್ನು ಮಾಡ್ತಾ ಇದ್ವಿ. ಕಲರ್ ಕಲರ್ ಹೂವನ್ನು ಡಿವೈಡ್ ಮಾಡಿ ರಂಗೋಲಿ ಪೌಡರ್ ಮಾಡ್ತಾ ಇದ್ವಿ. ಹಾಗೆ ಟೆಂಡರ್ ಕೋಕೋನಟ್ ಏನಿದೆ ಅದನ್ನು ನರ್ಸರಿ ಮಾಡಲಿಕ್ಕೆ ಪ್ಲಾಸ್ಟಿಕ್ ತೊಟ್ಟೆ ಬದಲಾಗಿ ಅದನ್ನು ಬಳಕೆ ಮಾಡ್ತಾ ಇದ್ವಿ. ಆಮೇಲೆ ಸಿಟ್ರಿಕ್ ಫುಡ್ ಸ್ಕಿನ್, ಲಿಂಬು ಮೂಸಂಬಿ ಕಿತ್ತಲೆ ಸಿಪ್ಪೆಯನ್ನು ವಾಶ್ ಮಾಡಿ ಡ್ರೈ ಮಾಡಿ ಅದನ್ನು ಪೌಡರ್ ಮಾಡಿ ಶಿಕಾಕಾಯಿ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಸೋಪ್ ನಟ್ ಪೌಡರ್ ಅದಕ್ಕೆ ಸ್ವಲ್ಪ ಹಾಕಿ ಸ್ವಲ್ಪ ಫಿಲ್ಟರ್ ಡ್ಯಾಶ್ ಹಾಕಿ 1 kg ಅಂದರೆ ವೆಸಲ್ ವಾಷಿಂಗ್ ಪೌಡರ್ನ ಸಹ ಮಾಡ್ತಾಯಿದ್ವಿ.

0: ಬಟ್ ಇದೆಲ್ಲ ಸ್ವಲ್ಪ ಮಾರುಕಟ್ಟೆಯು ಸ್ವಲ್ಪ ಸಮಸ್ಯೆ ಆಯಿತು, ಆಮೇಲೆ ನಮ್ಮಲ್ಲೂ ಮಾಡ್ಕೊಳ್ಳಿಕ್ಕೆ ವರ್ಕರ್ಸಿನ ಪ್ರಾಬ್ಲಮ್ ಆಯಿತು. ಈಗ ನಾವು ಸಾಮಾನ್ಯವಾಗಿ ಕಾಂಪೋಸ್ಟಿಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದೇವೆ. ಕಾಂಪೋಸ್ಟನ್ನು ಮೊದಲು ನಾವು ಗೋಮೂತ್ರ ಮತ್ತು ಸಗಣಿಯನ್ನು ಬಳಸಿ ಕಾಂಪೋಸ್ಟ್ ಮಾಡ್ತಿದ್ವಿ. ಬಟ್ ಇದು 9 ತಿಂಗಳಿಂದ 1 ವರ್ಷ ತನಕ ಅದು ಡಿಕಂಪೋಸ್ ಆಗಲಿಕ್ಕೆ ಬೇಕಾಗ್ತಾ ಇತ್ತು. ನಂತರ ಗಾಜಿಯಾಬಾದಿಂದ ವೇಸ್ಟ್ ಡಿಕಂಪೋಸರನ್ನು ತರಿಸಿ ಅದರ ಮೂಲಕ ಕಾಂಪೋಸ್ಟ್ ಮಾಡ್ತಾ ಇದ್ವಿ. ಅದು ಒಂದು ಹೆಚ್ಚು ಕಡಿಮೆ ಒಂದು 6 ತಿಂಗಳು ಬೇಕಾಗ್ತಾ ಇತ್ತು. ಕಾಂಪೋಸ್ಟರ್ ಮೆಷಿನನ್ನು ಬಳಸಿ ಕಾಂಪೋಸ್ಟನ್ನು ಮಾಡ್ತಾ ಇದ್ವಿ. ಈಗ ಇಲ್ಲಿ ಇಲ್ಲೂ ಇಲ್ಲದೇ ಇರತಕ್ಕಂಥ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾ ಬಳಸಿ ಕಾಂಪೋಸ್ಟನ್ನು ಮಾಡ್ತಕ್ಕಂಥ ಒಂದು ಹೊಸ ವಿಧಾನವನ್ನು ಕಂಡುಕೊಂಡಿದ್ದೇವೆ. ಬಹುಶಃ ಇಲ್ಲಿ ಇಲ್ಲೂ ಇಲ್ಲ. ಅದು ಬ್ಲ್ಯಾಕ್ ಸೋಜರ್ ಫ್ಲೈ ಅನ್ನುವಂಥದ್ದು ಪ್ರಕೃತಿಯಲ್ಲೇ ಇದೆ. ಅದು ನಮ್ಮ ಕಸ ಕೊಳೆದು ಕೂಡಲೇ ಅದು ಅಟ್ರಾಕ್ಟ್ ಆಗಿ ಬರ್ತದೆ, ಅಲ್ಲಿಗೆ ಬಂದು ಅಲ್ಲಿ ಬಂದು ಮೊಟ್ಟೆ ಇಡ್ತದೆ. ಇದು ಪ್ರಕೃತಿ ಸಹಜವಾಗಿ ನಡೀತಕ್ಕಂಥ ಕ್ರಿಯೆ. ಆದರೆ ನಮ್ಗೆ ಅದು ಅದನ್ನು ಒಟ್ಟು ಮಾಡೋದು ಕಷ್ಟ ಆಗ್ತದೆ ಅಂತೇಳಿ ನಾವು ಆರಂಭದಲ್ಲಿ ಹೈದರಾಬಾದಿಂದ 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. 10,000 ರೂಪಾಯಿ ಕೊಟ್ಟು 1 ಕೆಜಿ ಮೊಟ್ಟೆಯನ್ನು ತರಿಸಿದ್ದೇವೆ. ಆ ಮೊಟ್ಟೆಯನ್ನು ಒಂದು ಬೌಲಲ್ಲಿಟ್ಟು ಅದರ ಅಡಿಗಡೆ ಒಂದು ಟ್ರೇಯಲ್ಲಿ ಅಕ್ಕಿಯ ತೌಡು ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟರೆ ಆ 4 ದಿನ ಆಗುವಾಗ ಆ ಮೊಟ್ಟೆ ಒಡೆದು ಆ ತೌಡನ್ನು ವೆಟ್ಟಾಗಿರುವ ತೌಡನ್ನು ಸೇರಿಕೊಳ್ತದೆ. ಅಲ್ಲಿ ಒಂದು 4 ದಿನ ತೌಡಿನ ಅದರಲ್ಲಿ ಅದು ಬೆಳವಣಿಗೆ ಆಗ್ತದೆ. ಒಂದು ಚಿಕ್ಕ ಚಿಕ್ಕ ಲಾರ್ವಾಗಳಾಗ್ತದೆ. ಆ ಚಿಕ್ಕ ಲಾರ್ವವನ್ನು ನಾವು ಹಸಿಕಸ ತಿನ್ನಲಿಕ್ಕೆ ಬಿಡ್ತೇವೆ. ಅವು ತಿಂದು ದೊಡ್ಡದಾಗ್ತದೆ. ಸುಮಾರು 18 ದಿನಗಳ ಕಾಲ ಅದು ಹಸಿಕಸವನ್ನು ತಿಂತಾ ಇರ್ತದೆ. ತಿಂದು ಡೈಜೆಸ್ಟ್ ಮಾಡಿ ಅದು ಹೊರಗಾಕಿದ್ದೆ ನಮಗೆ ಕಾಂಪೋಸ್ಟ್. ಅದು ಎನ್ ಪಿ ಕೆ ವೆರಿ ಹೈ ಇರ್ತಕ್ಕಂಥದ್ದು. ನಮ್ಮ ಈ ಸದ್ಯದಲ್ಲಿ ವರ್ಮಿ ಕಾಂಪೋಸ್ಟ್ ಎನ್ ಪಿ ಕೆ ವೆರಿ ಹೈ ಇರ್ತದೆ. ಆಲ್ಮೋಸ್ಟ್ ವರ್ಮಿ ಕಾಂಪೋಸ್ಟ್ನ ಡಬಲ್ ಎನ್ ಪಿ ಕೆ ಅದರಲ್ಲಿ ಇದೆ. ಹಾಗಾಗಿ ರೈತರು ಅದು ಬಂದು ತಗೊಂಡು ಹೋಗ್ತಾರೆ.
1: ಅದಕ್ಕೆ ಚಾರ್ಜ್ ಇದೆ
0: 12 ಕೆಜಿಗೆ 12 ರೂಪಾಯಿಗೆ ಸೇಲ್ ಮಾಡ್ತೇವೆ. 18 ದಿನ ಸಾಧಾರಣ 15 ದಿನದ ಲಾರ್ವಾವನ್ನು ಇವತ್ತು ನಾಟಿ ಕೋಳಿ ಸಾಕುವವರು ತಗೊಂಡು ಹೋಗ್ತಾರೆ. ಹಾಗೆ ಸಿಗಡಿಯನ್ನು ಸಾಕುವವರು ಅಥವಾ ಮೀನನ್ನು ಸಾಕುವವರಿಗೆ ಅದು ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಉತ್ತಮ ಆಹಾರ. ಅದು ಲಾರ್ವಾ ಆದ ನಂತರ ಅದು ಬ್ಲ್ಯಾಕ್ ಆಗಿ ಪ್ಯೂಪ ಸ್ಟೇಜಿಗೆ ಹೋಗ್ತದೆ. ಒಂದು 8 ದಿನ ಪ್ಯೂಪ ಸ್ಟೇಜಿಗೆ ಹೋದ ನಂತರ ಅದು ಯಾವುದೇ ಫುಡ್ಡನ್ನು ತಿನ್ನೋದಿಲ್ಲ. ನಂತರ ಒಂದು 8 ದಿನ ಆದ ಕೂಡಲೇ ಮತ್ತೆ ಅದು ಮೂವ್ಮೆಂಟನ್ನು ಕಂಪ್ಲೀಟ್ ಸ್ಟಾಪ್ ಮಾಡ್ತದೆ. ಆ ಮೂವ್ಮೆಂಟ್ ಕಂಪ್ಲೀಟ್ ಸ್ಟಾಪ್ ಆದ ಕೂಡಲೇ ನಾವು ಅದನ್ನು ಕಲೆಕ್ಟ್ ಮಾಡಿ ಒಂದು ಕೇಜ್ ಇದೆ, ಕೇಜ್ ಒಳಗಡೆ ಇಡ್ತೇವೆ. ಅದು ಮತ್ತೊಂದು 4-5 ದಿನ ಆಗುವಾಗ ಅದು ತನ್ನ ಕೋಶವನ್ನು ಒಡ್ಕೊಂಡು ಹೊರಗೆ ಬಂದು ಫ್ಲೈಸ್ ಆಗಿ ಬರ್ತದೆ. ಫ್ಲೈಸ್ ಆದ ನಂತರ ಸುಮಾರು 5 ಅಥವಾ 6 ದಿನ ಅದು ಪುನಃ ಮೊಟ್ಟೆ ಇಡ್ತದೆ. ಒಂದು ಫ್ಲೈಸ್ ಸುಮಾರು 500 ಮೊಟ್ಟೆಗಳನ್ನ ಇಡ್ತದೆ. ಅವು ಮೊಟ್ಟೆ ಇಡಲಿಕ್ಕೆ 3 ರೀಪಿನ ಪಟ್ಟಿಯನ್ನು ಮಧ್ಯೆ ಸಣ್ಣದೊಂದು ಹಿಡಿ ಕಡ್ಡಿಯನ್ನು ಇಟ್ಟು ಗ್ಯಾಪ್ ಕೊಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಒಂದು 3 ರೀಪನ್ನು ಅಲ್ಲಲ್ಲಿ ಇಟ್ಟಿರ್ತೇವೆ. ಅವು ಅದರ ಗ್ಯಾಪಲ್ಲಿ ಹೋಗಿ ಮೊಟ್ಟೆಯನ್ನು ಇಡ್ತದೆ. ಆ ಮೊಟ್ಟೆಯನ್ನು ಡೈಲಿ ಚಾಕುವಿನಿಂದ ಕಲೆಕ್ಟ್ ಮಾಡಿ ಪುನಃ ಬೌಲಲ್ಲಿಟ್ಟು ಅದೇ ಅಕ್ಕಿಯ ತೌಡಲ್ಲಿಟ್ಟು ಪುನಃ ಅದೇ ಸೈಕಲ್ 42 to 48 days ಲೈಫ್ ಸೈಕಲ್ ಅದು. ಪ್ಯೂಪ ಸ್ಟೇಜಿಂದ ಫ್ಲೈಸ್ ತನಕ ಯಾವುದೇ ಫುಡ್ಡನ್ನು ಮುಟ್ಟೋದಿಲ್ಲ, ಈವನ್ ನೀರು ಸಹ ಕುಡಿಯೋದಿಲ್ಲ. ಓಕೆ, ಸ್ಟಿಂಗ್ ಮತ್ತು ಮೌತ್ ಎರಡೂ ಇಲ್ಲ. ಹಾಗಾಗಿ ನೇಚರ್ ಫ್ರೆಂಡ್ಲಿ. ಒಂದು 8 ದಿನ ಆಗುವಾಗ 7-8 ದಿನದಲ್ಲಿ ಅವು ಸತ್ತೋಗ್ತದೆ. ಪುನಃ ಅದು ಸಹ ನಮ್ಮ ಕಾಂಪೋಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಇದು ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ವಿಶೇಷ.
1: ಅಲ್ಲ, ಇದನ್ನೆಲ್ಲ ಇಷ್ಟು ರಿಸರ್ಚ್ ಮಾಡಿ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದು ನೀವೇನದು?
0: ಇಲ್ಲ ಅಂದ್ರೆ ನಾವು ಯಾರು ಅನುಭವಿಗಳಿದ್ದಾರೋ ಅವರದೆಲ್ಲ ಅನುಭವಗಳೀಗ ನಾವು ತಗೊಳ್ತೇವೆ. ಈಗ ಪ್ಯಾಲಿಟಿ ಕೇರ್ ಅನ್ನ ಮಾಡ್ತಾ ಇದ್ದೇವೆ. ಅದು ಆಕ್ಚುಲಿ ಡಾಕ್ಟರ್ ಮಾಡ್ತಕ್ಕಂತ ಕೆಲಸ.
1: ನಾವೇನು
0: MBBS ಮಾಡಿದವರಲ್ಲ, ನಾನು ಮಾಡಿದ್ದು BSc, MBBS ಏನು ಮಾಡಿದವರಲ್ಲ. ಹಾಗಾದ್ರೆ ಆ MBBS ಮಾಡಿದವರು ಅಥವಾ ಅದರಲ್ಲಿ ಹೈಯರ್ ಸ್ಟಡಿ ಮಾಡಿದವರ ಕಾಂಟ್ಯಾಕ್ಟ್ ಅಲ್ಲಿ ನಾವಿರ್ತೇವೆ. ನಮ್ಗೆ ಯಾವ್ದು ಗೊತ್ತಿಲ್ಲೋ ಅದು ಯಾರ ಹತ್ರ ಗೊತ್ತಿದೆಯೋ ಅವರಿಂದ ತಿಳ್ಕೊಳ್ತೇವೆ. ನನಗೆ ಈ ಬ್ಲ್ಯಾಕ್ ಸೋಜರ್ ಫ್ಲೈ ಲಾರ್ವಾದ ಒಂದು ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದವರು ರಾಮಕೃಷ್ಣ ಆಶ್ರಮ ಮಂಗಳೂರವರು. ಒಂದು 4 ವರ್ಷಗಳ ಕೆಳಗಡೆ ಅದನ್ನ ನಮಗೆ ಕಲಿಸಿಕೊಟ್ರು.
1: ಮಂಗಳದೇವಿಯಲ್ಲಿದೆಯಲ್ಲ ಆಶ್ರಮ,
0: ಅವರು ಯಾಕಂದ್ರೆ ಅವರು ಅಲ್ಲಿಯ ಏಕಗಮ್ಯಾನಂದ ಸ್ವಾಮೀಜಿಯವರು ನಮ್ಮಲ್ಲಿಗೆ ನಮ್ಮ ಸೆಂಟರ್ನ ಹುಡ್ಕೊಂಡು ಬಂದಿದ್ರು. ಅವಾಗ ಎಲ್ಲೋ ಯಾರೋ ಹೇಳಿದ ಕೇಳಿ ಹುಡ್ಕೊಂಡು ಬಂದಿದ್ರು. ಇಲ್ಲಿ ಬಂದು ಡ್ರೈವರ್ಸಿ ಸಂಬಂಧಪಟ್ಟಾಗೆ ನಮ್ಮ ಕಾನ್ಸೆಪ್ಟ್ ಅನ್ನು ಅವರು ತಗೊಂಡು ಉಪ್ಪಿನ ಅಂಗಡಿಯಲ್ಲಿ ಆರಂಭ ಮಾಡಿದ್ರು. ಅವರ ವೆಟ್ ವೇಸ್ಟ್ ಕಾನ್ಸೆಪ್ಟ್ ಅನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ವಿ. ಬಟ್ ಅದು ಅಂತ ಸಕ್ಸಸ್ ಅನ್ನು ನಮ್ಗೆ ಕಾಣಲಿಲ್ಲ. ಯಾಕಂದ್ರೆ ನಾವು ಆವಾಗ ಈ ಮೊಟ್ಟೆ ಇಡಿಸುವಂತದ್ದು ಫ್ಲೈಸ್ ಅಲ್ಲಿ ನಮ್ಮಲ್ಲೇ ರೆಡಿ ಮಾಡುವಂಥದ್ದು ಈ ಕಾನ್ಸೆಪ್ಟ್ ಅವ್ರ ಹತ್ರ ಇರಲಿಲ್ಲ. ನಂತರ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೇವಣ್ಣನವರು ಒಬ್ಬ ಸೈಂಟಿಸ್ಟ್ ಬಂದರು. ಅವರಿಗೆ ನಾವೆಲ್ಲೂ ಇದನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಗೊತ್ತಾಯಿತು. ಅವ್ರು ಬಂದ ನಂತರ ಸ್ವಲ್ಪ ಒಂದಷ್ಟು ಐಡಿಯಾವನ್ನು ಅವ್ರು ಕೊಟ್ಟರು. ಅವ್ರು ಕೊಟ್ಟ ನಂತರ ಅದನ್ನೀಗ ಡೆವಲಪ್ಮೆಂಟ್ ಮಾಡಿದ್ದೇವೆ. ಎಲ್ಲ ಸ್ವಲ್ಪ ನಾವಾಗಲೇ ಹೇಳಿದಾಗೆ ಎಲ್ಲ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಆ ಎಲ್ಲ ಫ್ಲೈಸ್ಗಳು ಸಾಯ್ತಾ ಇತ್ತು. ಒಬ್ರು ಹೇಳಿದರು ನೀವು ಫ್ಯಾಷನ್ ಫ್ರೂಟ್ಸ್ ಬಳ್ಳಿಯನ್ನು ಅವರು ಇಡೀ ರೂಮಿಗೆ ಹಪ್ಸಿ ಅಂತೇಳಿ ಹೇಳಿದರು. ಬಟ್ ಅದಾದ ನಂತರ ಇವತ್ತು ಟೆಂಪ್ರೇಚರ್ ಸಿಕ್ಕಾಪಟ್ಟಿ ಹೈ ಇದೆ, ಆದರೆ ಯಾವುದೇ ಫ್ಲೈಸ್ಗಳು ಇವತ್ತು ಸಾಯ್ತಾ ಇಲ್ಲ. ಮೊದಲು ನಾವು ಫಾಗಿಂಗ್ ಮಾಡಿದ್ವಿ, ಫ್ಯಾನ್ ಎಕ್ಸಾಸ್ಟ್.
1: ನೀವು ಯಾವ ಬಳ್ಳಿ ಹಾಕಿದ್ದೀಗ?
0: ಫ್ಯಾಷನ್ ಫ್ರೂಟ್ಸ್ ಇದು ರೂಮಿಗೆ ಹರಡಿಕೊಳ್ತದೆ.
1: ಮನೆಗೆಲ್ಲ ಹಾಕಿದ್ರೆ ಇದು ಈ ಸಮ್ಮರಿಗೆ ಒಳ್ಳೇದೇ,
0: ಟೆಂಪ್ರೇಚರ್ ಮೇಂಟೈನ್ ಮಾಡ್ತದೆ. ಮೊದಲು ನಾವು ಫಾಗಿಂಗ್ ಮಾಡ್ತಾ ಇದ್ವಿ, ಎಕ್ಸಾಸ್ಟ್ ಫ್ಯಾನ್ ಫ್ಯಾನ್ ಯಾವ್ದು ಹಾಕಿದ್ರು ನಮ್ಮ ಟೆಂಪರೇಚರ್ ಕೂಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇತ್ತು, ಸಾಯ್ತಾ ಇದ್ವಿ. ಬಟ್ ಇವತ್ತು ಏನು ಆಗ್ತಾ ಇಲ್ಲ, ಚೆನ್ನಾಗಿ ನಡ್ಕೊಂಡು ಈ ರೀತಿ ಬೇರೆ ಬೇರೆ ಬೇರೆ ಬೇರೆ ವಿಧಾನಗಳನ್ನ ಎಕ್ಸ್ಪರ್ಟ್ಸ್ ಇಂದ ಕಲಿತು ಇದು ಮಾಡ್ತೇವೆ. ಲಾರ್ವ ಉಚಿತವಾಗಿ ನಮ್ಗೆ ಸಿಗ್ತಾ ಇರೋದ್ರಿಂದ ನಮ್ಮಲ್ಲೇ ನಾಟಿ ಕೋಳಿಯನ್ನ ಸಾಕಿದ್ದೇವೆ, ಒಂದು 10 ದನವನ್ನ ಸಾಕಿದ್ದೇವೆ.
1: ಎಲ್ಲರ ಮನೆ ಹೊಟ್ಟೆ ಬಂದಾಯ್ತ, ಪಂಚಾಯತ್ ಅಲ್ಲಿ ದನ ಸಾಕ್ತಾ ಇದ್ದೀರಾ?
0: ಗೀರ್ ತಳಿ ಇದೆ, ಹಾಗೆ ಮಲ್ನಾಡ್ ಗಿಡ್ಡ ಇದೆ.
1: ಇದು ಪಂಚಾಯತ್ ಇದ್ದನ?
0: ಪಂಚಾಯತ್ ಲಗ್ದಿಂದಲೇ. ಮತ್ತೆ ಜೇನು ಸಾಕಿದ್ದೇವೆ, ಒಳ್ಳೆ ಜೇನು, ಪ್ಯೂರ್ ಜೇನು ಸಿಗ್ತಾ ಇದೆ. ಬಹುಶಃ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಯಾರು ಆ ದಿಕ್ಕಿಗೆ ತಲೆ ಹಾಕೋದಿಲ್ಲ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಂತ ಕೂಡ ತಲೆ ಹಾಕೋದಿಲ್ಲ. ಸಾಮಾನ್ಯ ನಮ್ಮಲ್ಲಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಗಳು ನಡೀತದೆ, ನ್ಯೂ ಇಯರ್ ಪಾರ್ಟಿಗಳು ನಡೀತದೆ, ಬೇರೆ ಬೇರೆ ಟ್ರೈನಿಂಗ್ಗಳು ನಡೀತದೆ. ಹಾಗೆ ಅಂದ್ರೆ ಸ್ವಲ್ಪ ಆ ಕಾನ್ಸೆಪ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ.
1: ಓಕೆ, ನಿಮ್ದು ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಸರ್, ನಿಮ್ದು ಬೆಸ್ಟ್ ಮ್ಯಾನೇಜ್ಮೆಂಟ್ ಆಕ್ಚುಲಿ. ಸೊ ತುಂಬಾ ಲೈಕ್ ಇತ್ತು ಅದ್ರ ಕತಿ ಕೇಮುಕೆ. ಸೊ ಹಾಗಾಗಿ ಆ SLRM ಘಟಕ ವಣಸೆ ಗ್ರಾಮ ಪಂಚಾಯತ್ ಅದು ಇಡೀ ದೇಶಕ್ಕೆ ಮಾದರಿ SLRM ಘಟಕ ಅಂತೇಳಿ ಆಯ್ತು. ಈಗ ನಿಮ್ಮ ಪಂಚಾಯತ್ ವಿಷಯಕ್ಕೆ ನೀವಾಗ ಹೇಳಿದ್ರೆ ಯಾವ್ಯಾವ ತರ ಕ್ರಿಯಾ ಯೋಜನೆ ಜಸ್ಟ್ ಮಾಡ್ರ ಸಾಲ, ದುಡ್ಡನ್ನು ಓಟ್ ಮಾಡ್ಕ ಬಂದ್ರೆ ಸಾಲ, ಯಾವ ತರ ಅದನ್ನ ಇಂಪ್ಲಿಮೆಂಟ್ ಮಾಡ್ಕ, ಎಂತೆಲ್ಲ ಮಾಡ್ಲಕ್ಕ ಎಂಬುದನ್ನ ಪ್ಲಾನ್ ಹೆಂಗ್ ಮಾಡ್ಕ ಅಂಬುದು. ಅದರಲ್ಲಿ ಒಂದು ಮಂಡಿ ಅಲ್ಲ, ಸುಮಾರು ಮಂಡಿ ಇದ್ದಿಕ್ಕೂ ಸಾಕು. ಸೊ ಯಾರ್ದೆಲ್ಲ ಕರ್ತೃತ್ವ ಶಕ್ತಿ ಅಂತ ಹೇಳ್ತಾರಲ್ಲ, ಯಾರೆಲ್ಲ ಇದ್ದೀರಾ?
0: ಮನೆಗೆ ಒಂದು ಹಿಂದ್ ಒಂದಷ್ಟು ನಾವಂದ್ರೆ ಸ್ವಲ್ಪ ಫುಲ್ ಟೈಮ್ ಅದಕ್ಕೆ ಸ್ಪೆಂಡ್ ಮಾಡ್ತೇನೆ. ಅಂದ್ರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಸ್ವಲ್ಪ ಕಡಿಮೆ ಟೈಮ್ ಅನ್ನ ಕೊಟ್ಟು ಪಂಚಾಯತ್ ವ್ಯವಸ್ಥೆಗೆ ಸ್ವಲ್ಪ ಜಾಸ್ತಿ ಟೈಮ್ ಅನ್ನ ಕೊಡ್ತೇನೆ. ಏನೇನು ಮಾಡ್ಬೋದು ಒಂದಷ್ಟು ಆಲೋಚನೆಗಳನ್ನ ಫ್ರೀ ಎಲ್ಲ ಇರುವಾಗ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತೇವೆ, ಇದು ಒಂದು ಭಾಗ. ಬಟ್ ಯಾವುದೇ ಕೆಲಸಗಳನ್ನ ಮಾಡ್ಲಿಕ್ಕೆ ಒಬ್ಬರ ಹತ್ರ ಖಂಡಿತ ಸಾಧ್ಯ ಇಲ್ಲ, ಯಾಕಂದ್ರೆ ಒಂದು ಟೀಮ್ ವರ್ಕ್ ಇದ್ರೆ ಮಾತ್ರ ಅಲ್ಲಿ ಸಕ್ಸಸ್ ಆಗ್ತದೆ, ಒಬ್ಬರ ಪ್ಲಾನ್ ಖಂಡಿತ ಇಂಪ್ಲಿಮೆಂಟ್ ಆಗೋದಿಲ್ಲ. ನಾವು ನಮ್ಮ ಹತ್ರ ಒಂದು ಐಡಿಯಾಗಳು ಹೊಳೆದ್ರೆ ಅದು ನಮ್ಮ ತಂಡದ ಹತ್ರ, ಅಂದರೆ ನಮ್ಮ ಗ್ರಾಮ ಪಂಚಾಯತಿ 7 ಜನ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಲ್ಲಿ ಒಂದು ಮೊದಲಿನಿಂದ ಒಂದು ಸುಮಾರು ನಾನು ಈಗ 3 ಬಾರಿ ವಣಸೆ ಗ್ರಾಮ ಪಂಚಾಯತ್ ಅಧ್ಯಕ್ಷನಾದವನು, ಒಂದು ಬಾರಿ ಉಪಾಧ್ಯಕ್ಷನಾಗಿದೆ. ಒಟ್ಟು 4 ಅವಧಿಗೆ ನಾನು ಅಲ್ಲಿ ಕೆಲಸ ಮಾಡಿದೆ. 2000 ಕಂಟಿನ್ಯೂಸ್ ಆಗಿ ನಾನು ಪಂಚಾಯತಲ್ಲಿ ಕೆಲಸ,
1: ಅದರ ಭಾಗವೇ ಆಗಿದ್ದೀರಿ,
0: ಅದರ ಭಾಗವಾಗಿ ಹೋಗಿದೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಒಂದು ಹೆಚ್ಚು ಕಡಿಮೆ 40 ಜನರ ಒಂದು ತಂಡ ನಮ್ಮ ಗ್ರಾಮ ಪಂಚಾಯತಲ್ಲಿದೆ. ಅದರಲ್ಲಿ ಎಕ್ಸ್ ಪ್ರೆಸಿಡೆಂಟ್ಸ್, ಎಕ್ಸ್ ಮೆಂಬರ್ಸ್, ಆಮೇಲೆ ರಿಟೈರ್ಡ್ ಪೀಪಲ್ಸ್, ಸಂಘ ಸಂಸ್ಥೆಯ ಪ್ರತಿನಿಧಿಗಳು, ಒಟ್ಟಾರೆ ಈ ಊರಿನ ಅಭಿವೃದ್ಧಿಯ ಚಿಂತನೆ ಇರತಕ್ಕಂಥ ಒಂದು ಜನರ ತಂಡ ಅದು. ನಾವು ಏನೇ ಮಾಡೋದಿದ್ರು ಫಸ್ಟ್ ಅವ್ರೊಂದು ಮೀಟಿಂಗ್ ಕರೆದು ಅವರಿಗೆ ವಿಷಯ ಹೇಳ್ತೇವೆ, ಹೇಗೆ ಮಾಡ್ಬೋದಾ, ಹೇಗೆ ನಿಮ್ಮ ಅಭಿಪ್ರಾಯ ಹೇಗೆ ಅಂತೇಳಿ. ಸಾಮಾನ್ಯವಾಗಿ ಎಲ್ಲರೂ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಾರೆ. ನಂತರ ಅವರನ್ನೇ ಇಟ್ಕೊಂಡು ಮುಂದೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಹೋಗ್ತೇವೆ. ಈಗ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟು ನಾನು ಏನು ಹೇಳಿದೆ, 2017 ಮಾಡುವಾಗ ನಾವು ಆರಂಭ ಮಾಡಿದ್ದು ಒಂದು ಶಾಲೆ ಪಕ್ಕದಲ್ಲಿ. ನಾನು ಆವಾಗಲೇ ಏನು ಹೇಳಿದೆ, ಒಂದು 354 ಮಕ್ಕಳಿರ್ತಕ್ಕಂಥ ಒಂದು ಶಾಲೆಯ ಕಂಪು ಆವರಣ ಗೋಡೆಗೆ ತಾಗಿ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡಿರೋದು. ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಒಳಗಡೆ ಅಂಗನವಾಡಿ ಇದೆ, ಎದುರು ಮಿಲ್ಕ್ ಡೈರಿ ಇದೆ, ಸುತ್ತಲೂ ಮನೆಗಳಿದೆ. ಅಂಥ ಏರಿಯಾದಲ್ಲಿ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಂಟರ್ನ ಆರಂಭ ಮಾಡಿ 4 ಅಲ್ಲಿ ರನ್ ಮಾಡಿದ್ದೇವೆ.
1: ಅಲ್ಲ, ಇಲ್ಲೊಂದು ಪ್ರಶ್ನೆ, ವಾಸನೆ ಬತ್ತಿಲ್ಲ, ಈಗ ಯಾರೇ ಇಲ್ಲಿ SLRM ಘಟಕ ಮಾಡ್ತಾರಂದ್ರೆ ಮನೆ ಬದಿಗೆ ಅಂದ್ರೆ ಊರಿನವರೇ, ಅವರ ಪಂಚಾಯತ್ ಅಥವಾ ಮುನ್ಸಿಪಾಲಿಟಿ ಘಟಕ ಅಲ್ಲ ಆತಂದ್ರೆ ಎಲ್ಲರೂ ವಿರೋಧ ಮಾಡೋಕ್ ಶುರು ಮಾಡ್ತಾರಂದ್ರೆ, ವಾಸನೆ ಬತ್ತ ನಮ್ಗೆ ಲೈಕಮ್ಗೆ ಆತಿಲ್ಲ, ಇಲ್ಲಿ ಮಾಡೋದು ಬೇಡ ಬೇರೆ ಕಡೆ ಅಂತ. ನೀವು ಕೇಂದ್ರ ಅಂಗನವಾಡಿ ಒಳ್ಳೇದಿತ್ತು, ಮನೆಯು ಒಳ್ಳೇದಿತ್ತು, ಬರ್ಡೇ ಪಾರ್ಟಿ ಮಾಡ್ತು ನಾವಲ್ಲೇ, ಮೀಟಿಂಗ್ಗಳನ್ನ ಮಾಡುತ್ತಂತ್ರಿ ಮಾರ್ರೆ, ಅದು ಹೆಂಗೆ?
0: ಈಗ ನಾನು ಹೇಳಿಕೊಟ್ಟದ ಅದನ್ನೇ, ಈ 40 ಜನರ ತಂಡಕ್ಕೆ ನಾವು ಎಕ್ಸ್ಪರ್ಟನ್ನು ಕರೆಸಿ ಕನ್ವಿನ್ಸ್ ಮಾಡಿದ್ದೇವೆ. ಅಂದರೆ ಅದು ಹೀಗೆ, ನಾವು ದಿನ ಹಸಿಕಸವನ್ನು ಆಯಾ ದಿನದ ಹಸಿಕಸವನ್ನು ಆಯಾ ದಿನ ವಿಲೇವರಿ ಮಾಡ್ತೇವೆ, ಯಾವುದೇ ಕಾರಣಕ್ಕೆ ಮಾರನೇ ದಿನ ಇಟ್ಕೊಳ್ಳೋದಿಲ್ಲ. ಪ್ರತಿಯೊಂದು ಒಣಕಸವನ್ನು ಅದೇ ದಿನಕ್ಕೆ ವಿಲೇವರಿ ಮಾಡ್ತೇವೆ. ಹಸಿಕಸವನ್ನಂತೂ ದಿನಕ್ಕೆ 2 ಬಾರಿ ಕಲೆಕ್ಟ್ ಮಾಡ್ತೇವೆ, ಯಾಕಂದರೆ ಹೋಟೆಲಿನ ಮಧ್ಯಾಹ್ನದ ಹೋಟೆಲಿನ ವೇಸ್ಟ್ ಮಾರನೇ ದಿನ ಬೆಳಿಗ್ಗೆ ಉಳಿಬಾರ್ದು ಅಂತೇಳಿ ಅದನ್ನು ಅದೇ ದಿನ ಬೆಳಿಗ್ಗೆ 9:00 ಒಂದು ಸರಿ ಹೋಗ್ತೇವೆ, ಮಧ್ಯಾಹ್ನ 3:00 ಒಂದು ಸರಿ ಹೋಗ್ತೇವೆ. ಅದನ್ನು ಹಸಿಕಸ ಮಾರನೇ ದಿನಕ್ಕೆ ಉಳಿಯುವ ಸಾಧ್ಯತೆಗಳು ಇರುವುದಿಲ್ಲ. ಯಾವಾಗಲೂ ಕಸ ಒಂದು 24 ಅವರ್ಸ್ ಆದರೆ ಮಾತ್ರ ಅದರಲ್ಲಿ ಬ್ಯಾಟ್ ಸ್ಮೆಲ್ ಬರ್ತದೆ. ನಾವು 12 ಒಳಗಡೆ ಅದನ್ನು ವಿಲೇವಾರಿ ಮಾಡಿಬಿಟ್ರೆ ಯಾವುದೇ ಕಾರಣಕ್ಕೆ ಬ್ಯಾಟ್ ಸ್ಮೆಲ್ ಬರುವುದಿಲ್ಲ. ಆದ್ದರಿಂದ ನಾವು ಪ್ರಥಮವಾಗಿ ಆ 40 ಕನ್ವಿನ್ಸ್ ಮಾಡಿಕೊಂಡು ಆ 40 ಇಟ್ಕೊಂಡು ಇಡೀ ಊರಿಗೆ ಕನ್ವಿನ್ಸ್ ಮಾಡಿದ್ದೇವೆ, ಅರಿವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಡೀ ಊರಿಗೆ ಮಾಡಿದ್ದೇವೆ. ಹಾಗಾಗಿ ನಮಗೆ ಸುಮಾರು ಒಂದು 80% ಜನರು ಆರಂಭದಲ್ಲಿ ಸಪೋರ್ಟ್ ಮಾಡಿದರು, ಮತ್ತು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಬ್ಯಾಟ್ ಮಾಡಲಿಕ್ಕೆ ಇಲ್ಲ ಅನ್ನುವ ವಿಶ್ವಾಸದಲ್ಲಿ ನಮಗಲ್ಲಿ ಮಾಡಲಿಕ್ಕೆ ಬಿಟ್ಟರು. ಸೊ 4 ಯಾರಿಗೂ ಆರೋಗ್ಯದ ತೊಂದರೆ ಆಗದೇ ಇರುವ ಹಾಗೆ, ಏನು ಮಕ್ಕಳಿಗಿರ್ಬೋದು ಅಥವಾ ಕೆಲಸಗಾರರಿಗಿರ್ಬೋದು, ಯಾರಿಗೂ ಏನೋ ತೊಂದರೆ ಆಗದೆ 4 ಅದೇ ಜಾಗದಲ್ಲಿ ರನ್ ಮಾಡಿದ್ದೇವೆ. ನಂತರ 3 ಪಂಚಾಯತ್ ಇರುವಾಗಲೂ ಅಲ್ಲೇ ಮಾಡ್ತಿದ್ದೆವು. ನಂತರ 7 ಪಂಚಾಯತ್ ಮಾಡುವಾಗ ಅಲ್ಲಿ ಜಾಗ ಕಡಿಮೆ ಆಯಿತು, ನಾವು 2 ಎಕರೆ ಜಾಗ ಹೊಸ ಜಾಗ ಮಾಡ್ಕೊಂಡು ಅಲ್ಲಿಗೆ ಶಿಫ್ಟ್ ಆದ್ವಿ. ಈಗ 5 ಅಲ್ಲಿ ಹೊಸ
1: ಎಂಟು ಪಂಚಾಯತ್ ಇದೆಯಾ ನಿಮ್ಮ?
0: ಏಳು
1: ಪಂಚಾಯತ್. ಓಕೆ, ಸೊ ಹಾಂಗಾಗಿ ವಾಸನೆ ಬತ್ತಿಲ್ಲ ಅಂತ.
0: ಮತ್ತೆ ನಮ್ಮ ಗ್ರಾಮ ಪಂಚಾಯತ್ನಲ್ಲೂ ಸಹ ಏಳು ಜನ ಮೆಂಬರ್ ಇರುವಂತದ್ದು. ನಾವು ಏನೇ ವಿಚಾರಗಳು ಯಾರೇ ಒಬ್ಬರ ತಲೆಯಲ್ಲಿ ಏನಾದರೂ ಹೊಳೆದ್ರು ಅದನ್ನು ನಾವು ನಮ್ಮ ಟೀಮ್ ಮುಂದೆ ಇಡ್ತೇವೆ. ಅದನ್ನು ಯಾವುದು ಸರಿ ತಪ್ಪು ಅದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿಕೊಂಡು ನಾವು ಅದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೇವೆ. ಬಟ್ ಒಂದಂತ ಹೇಳಿದ್ರೆ ಒಂದು ಸರಿ ಯಾವುದನ್ನಾರು ಒಂದು ಇಂಪ್ಲಿಮೆಂಟ್ ಮಾಡಬೇಕಂತ ಹೇಳಿ ಒಂದು ಡಿಸಿಷನ್ ತಗೊಂಡ್ರೆ ಮತ್ತೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಅದು ಅದನ್ನು ಸ್ವಲ್ಪ ಏನೋ ತೊಂದರೆ ಆದರೂ ಅದನ್ನು ಸರಿ ಮಾಡಿಕೊಂಡು ಅದನ್ನು ಅದ್ರ ತುದಿ ಮುಟ್ತೇವೆ ಬಿಟ್ಟರೆ ಅದು ಹಿಂದಕ್ಕೆ ಸರಿಯುವ ಪ್ರಶ್ನೆ ಇಲ್ಲ. ಯಾವುದೇ ಸಮಸ್ಯೆಗಳು ಎದುರು ಬರಲಿ ಅದನ್ನು ನಿಭಾಯಿಸಿಕೊಂಡು ನಾವು ಹೋಗುವಂತ
1: ಸೂಪರ್ ಸೊಲ್ಯೂಷನ್ ಹುಡ್ಕೊಂಡೇ ಹಾಪದ್ ನೀವು. ಈಗ ನಿಮ್ಮ ನಿರಾಮಯ ಸೊಸೈಟಿ ಮೂಲಕ ಪ್ಯಾಲಿಯೇಟಿವ್ ಕೇರ್ ಎಲ್ಲ ಶುರು ಮಾಡ್ರಿ, ಎಲ್ಲೂ ಇಲ್ಲ ಇದೆ. ಅದರಲ್ಲೂ ನೀವು ಆಶಾ ವರ್ಕರ್ಸ್ನ ಬ್ಯೂಟಿಫುಲ್ ಆಗಿ ಬಳಸ್ಕೊಂಡ್ರಿ. ಅಂದರೆ ನಮ್ಮಲ್ಲಿ ಆಶಾ ವರ್ಕರ್ ಅಂದರೆ ಆ ಡೇಟ ತಕೊಂಬತ್ತರು, ಹಾಂ ಬಸ್ರಿಯಾ, ಓಕೆ ಎಷ್ಟು ತಿಂಗಳಂದು ಬರ್ಕೊಂಬತ್ತರ, ಮಗಿಗೆ ಆಮದು ಕೊಟ್ಟರೆ ಅಷ್ಟೇ, ಆ ಥರ ಅಂದರೆ ಇಲ್ಲಿ ನಮ್ಮ ಕಡೆಗಳೆಲ್ಲ ಈಗ ಆಶಾ ವರ್ಕರ್ಸ್ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಪಾಪ ಅವರು. ಆದರೆ ಈ ಥರ ಆದರೆ ನಿಮ್ಮಲ್ಲಿ ಇನ್ನೊಂದು ರೀತಿಯಲ್ಲಿಯೂ ಅವರನ್ನ ಹೆಂಗೆಲ್ಲ ನಾವು ಬಳಸ್ಕೊಳ್ಬಹುದು ಅನ್ನೋದನ್ನು ಯೋಚನೆ ಮಾಡಿ.
0: ನಾವು ಆರಂಭದಲ್ಲಿ ಪೇಷಂಟನ್ನು ಐಡೆಂಟಿಫೈ ಮಾಡಲಿಕ್ಕೆ, ಯಾಕಂದರೆ ಏಳು ಪಂಚಾಯತ್ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಫುಲ್ ಎಲ್ಲದೂ ನಮ್ಮ ಕಂಟ್ರೋಲ್ ಹಿಡಿತದಲ್ಲಿ ಇರೋದಿಲ್ಲ. ಹಾಗಾಗಿ ಆರಂಭದಲ್ಲಿ ನಾವು ಆ ಒಂದು ಆಶಾ ವರ್ಕರ್ ಮೀಟಿಂಗನ್ನು ಆರಂಭದಲ್ಲಿ ಕರೆದಿದ್ದೆ. ಆಶಾ ವರ್ಕರ್ ಮೀಟಿಂಗ್ ಕರೆದು ಆಶಾ ವರ್ಕರ್ ಹತ್ರ ಒಂದಷ್ಟು ಲಿಸ್ಟನ್ನು ಕೊಡಲಿಕ್ಕೆ ಹೇಳಿದೆ. ಈ ರೀತಿಯ ಡಿಸೀಸಿನ ಸಿಂಪ್ಟಮ್ಸ್ ಇರುವಂಥ ಒಂದಷ್ಟು ಜನರ ಪಟ್ಟಿ ಕೊಡಿ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ. ಅಂದರೆ ವಾರ್ಡಿಗೊಬ್ಬರು ಆಶಾ ಕಾರ್ಯಕರ್ತ ಇರ್ತಾರೆ, ಅವರಿಗೆ ಎಲ್ಲ ಮನೆಗಳ ಪರಿಚಯ ಇರ್ತದೆ. ಒಂದಷ್ಟು ಪಟ್ಟಿಯನ್ನು ನಮಗೆ ಕೊಟ್ಟರು. ಆ ಪಟ್ಟಿಯನ್ನು ಇಟ್ಕೊಂಡು ನಾವು KMC
1: ಮಣಿಪಾಲ್
0: ಅಡ್ಮಿನಿಸ್ಟ್ರೇಷನ್ ಜೊತೆಯಲ್ಲಿ ಹೋದ್ವಿ. ಅವ್ರ ಹತ್ರ ಕೂರಿಸ್ಕೊಂಡು KMC ಡಾಕ್ಟರ್ಸ್ ಟೀಮನ್ನು ನಮ್ಮಲ್ಲಿ ಕಳಿಸಿಕೊಟ್ರು. ಡಾಕ್ಟರ್ ಮತ್ತು ನರ್ಸ್ ಟೀಮನ್ನು ಏನು ಆಶಾ ವರ್ಕರ್ ಪಟ್ಟಿಯನ್ನು ಕೊಟ್ಟಿದ್ದಾರೆ ಆ ಮನೆಗೆ, ಯಾಕಂದರೆ ಎಲ್ಲ ನಮ್ಮದು ಮನೆಗೆ ಹೋಗಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗುವುದಿಲ್ಲ. ಹಾಗಾಗಿ ಆಶಾ ವರ್ಕರ್ ಏನು ಪಟ್ಟಿ ಕೊಟ್ಟಿದ್ದಾರೆ ಅದನ್ನು ಆ ಮನೆಗೆ ಹೋಗಿ ವಿಸಿಟ್ ಮಾಡಿ ಮಣಿಪಾಲದ ಡಾಕ್ಟ್ರು ಅದು ನಮ್ಮ ಪ್ಯಾಲಿಯೇಟಿವ್ ಕೇರ್ ವ್ಯಾಪ್ತಿಯಲ್ಲಿ ಬರ್ತದೋ ಇಲ್ಲವೋ, ನಾವು ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಬೇಡವೋ ಅನ್ನೋದನ್ನು ಒಂದಷ್ಟು ಫೈನಲೈಸ್ ಮಾಡಿದರು. ನಂತರ ನಮ್ಮ ಒಂದು ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಏನಿದೆ ನಾವು ಕೂತ್ಕೊಂಡು ಅದನ್ನು ಅಂತಿಮಗೊಳಿಸಿ ಯಾರಿಗೆಲ್ಲ ಸರ್ವಿಸ್ ಕೊಡಬೇಕು ಅನ್ನೋದನ್ನು ಫೈನಲ್ ಮಾಡಿದ್ದೇವೆ. ಅಂತಿಮವಾಗಿ ನಮಗೆ 305 ಪೇಷಂಟ್ ಸಿಕ್ಕಿದ್ದಾರೆ. ಈ ರೀತಿಯಲ್ಲಿ ಆಶಾ ವರ್ಕರನ್ನು ಸಹ ಬಳಸ್ಕೊಂಡಿದೆ. ಮತ್ತು ಈಗ ನಮ್ಮದೇ ಈಗ ನಮಗೇನು ತೊಂದರೆ ಆಗ್ತಾಯಿಲ್ಲ, ಯಾಕಂದರೆ ನಮ್ಮದೇ ಆದ ಟೀಮ್ ಬಿಲ್ಟಪ್ ಆಗಿದೆ. 6 ಜನ ಸ್ಟಾಫ್, ನಮ್ಮದೇ ಪಂಚಾಯತಿನ ಸ್ಟಾಫೇ 6 ಜನ ಇದ್ದಾರೆ. 2 ಫಿಸಿಯೋಥೆರಪಿಸ್ಟ್, 2 ಸ್ಟಾಫ್ ನರ್ಸ್, 1 ಕೌನ್ಸಿಲರ್, 1 ಅಟೆಂಡರ್, ಇಷ್ಟು ಜನ ಇದ್ದಾರೆ. ಬಹುಶಃ ವಿಶೇಷ ಅಂತ ಹೇಳಿದ್ರೆ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ನಾವೇನು ನಿರೀಕ್ಷೆ ಮಾಡಿದ್ವಿ ಅದಕ್ಕಿಂತ ಜನರ ಬೇಡಿಕೆ ಜಾಸ್ತಿ ಇದೆ. ನಮ್ಮ ಸ್ಟಾಫ್ ಆ್ಯಕ್ಚುಲಿ ನಮಗೆ ಸಾಕಾಗ್ತಾ ಇಲ್ಲ. ಅಂದರೆ ಕೆಲವು ಕಡೆಯಲ್ಲಿ ಡೈಲಿ ಬನ್ನಿ ಅಂತ ಹೇಳ್ತಾರೆ, ಬಟ್ ನಮಗೆ 7 ಪಂಚಾಯತನ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ತೀರಾ ಎಮರ್ಜೆನ್ಸಿ ಇರ್ತಕ್ಕಂಥ ಇದರಲ್ಲಿ ವಾರಕ್ಕೆ 3 ಸಾರಿ ಹೋಗ್ತೇವೆ. ಸ್ವಲ್ಪ ಎಮರ್ಜೆನ್ಸಿ ಇದ್ದರೆ ವಾರಕ್ಕೆ 2 ಸಾರಿ ಹೋಗ್ತೇವೆ. ಸುಮಾರು ನಾರ್ಮಲ್ ಆಗಿದ್ದರೆ ವಾರಕ್ಕೆ 1 ಸಾರಿ ಹೋಗ್ತೇವೆ. ಕೆಲವು ಕಡೆ 15 ದಿನಕ್ಕೆ 1 ಸಾರಿ ಹೋದರೂ ಸಾಕಾಗ್ತದೆ. ಕೆಲವು ಕಡೆ ಏನು ನಮಗೆ ಟ್ರೀಟ್ಮೆಂಟ್ ಅವರಿಗೆ ಏನು ಇರುವುದಿಲ್ಲ, ಖಾಲಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರುವಂತ ಕಡೆಯಲ್ಲಿ ತಿಂಗಳಿಗೆ ಒಮ್ಮೆ ಹೋಗ್ತೇವೆ. ಈ ರೀತಿ ರೂಟ್ ಪ್ಲಾನ್ ಅನ್ನು ಮಾಡಿಕೊಂಡು ನಮ್ಮ ಸ್ಟಾಫ್ ಕೆಲಸವನ್ನು ಮಾಡ್ತಾ ಇದ್ದಾರೆ.
1: ಇವರಿಗೆಲ್ಲ ಪೇಮೆಂಟ್ ನಿಮ್ಮ ಪಂಚಾಯತ್ ಕಡೆಯಿಂದಾನೆ?
0: ಪಂಚಾಯತ್ ನಿರಾಮಯ ಸೊಸೈಟಿ ಏನು ಮಾಡಿದೆ ಅದ್ರ ಮೂಲಕ
1: ಪೇಮೆಂಟ್
0: ಆಗ್ತಾ ಇದೆ. ಸರ್ಕಾರ ನಮಗೆ RDPR ಇಲಾಖೆ 7 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಹಾಗೆ ಹೆಲ್ತ್ ಸಸ್ ನಾವೇನು ಇಷ್ಟುವರೆಗೆ ಸರ್ಕಾರಕ್ಕೆ ಕಟ್ತಾ ಇದ್ವಿ, ಆ ಹೆಲ್ತ್ ಸಸ್ಸನ್ನು ಗೌರ್ಮೆಂಟಿಗೆ ಕಟ್ಟೋದು ಬೇಡ, ನಾವು ನಿರಾಮಯ ಸೊಸೈಟಿ ಕಟ್ಬೋದು ಅಂತ ಹೇಳಿ ಒಂದು ಆರ್ಡರ್ ಗೌರ್ಮೆಂಟಿಂದ ಹಾಕ್ಸ್ಕೊಂಡಿದ್ದೇವೆ. ಅದ್ರ ಮೂಲಕ 10 ಲಕ್ಷ ರೂಪಾಯಿ ನಮಗೆ ಬರ್ತಾ ಇದೆ. ಇನ್ನು ಉಳಿದದ್ದು ಡೊನೇಷನ್ ಮೂಲಕ ಮತ್ತು CSR ಮೂಲಕ. ಈಗ MRPL ಅನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ದೇವೆ ಆಲ್ರೆಡಿ CSR ಮೂಲಕ. ಹಾಗೆ ಕೊಲ್ಲೂರು ದೇವಸ್ಥಾನ, ಮಾರಣಕಟ್ಟೆ ದೇವಸ್ಥಾನ ಮತ್ತು ಸಾಕಷ್ಟು ಸಾಮಾಜಿಕ ಚಟುವಟಿಕೆಗಳು ತೊಡಗಿಸಿದ ಟ್ರಸ್ಟ್ಗಳು ನಮ್ಮ ಹತ್ರ ನಮ್ಮ ಜಿಲ್ಲೆಯಲ್ಲಿ ಇವೆ. ಇವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಮೂಲಕ ಹಣವನ್ನು ಒಟ್ಟು ಮಾಡಲಿಕ್ಕೆ ಕ್ರೋಢೀಕರಣ ಮಾಡಲಿಕ್ಕೆ ಆಲೋಚನೆ ಮಾಡ್ಕೊಂಡಿದ್ದೇವೆ. ವರ್ಷಕ್ಕೆ 53 ಲಕ್ಷ ರೂಪಾಯಿ ನಮಗೆ ಹೆಚ್ಚು ಕಡಿಮೆ ಬಜೆಟ್ ಬೇಕಾಗ್ತದೆ. ನಮ್ಮ ಹತ್ರ ಲಭ್ಯವಿರುವಂಥದ್ದು ಬರೀ 17 ಲಕ್ಷ ರೂಪಾಯಿ, ಉಳಿದದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಾವು ಕ್ರೋಢೀಕರಣ ಮಾಡಬೇಕು. ಹಾಗೆ ನಮ್ಮ ಜಿಲ್ಲೆಯ ಹೆಚ್ಚಿನವರು ಎಜುಕೇಷನ್ ಪರ್ಪಸ್ಗೂ ಅಥವಾ ಜಾಬ್ ಪರ್ಪಸ್ಗೆ ಬೇರೆ ಬೇರೆ ದೂರದಲ್ಲಿರ್ತಾರೆ. ಅವರು ಮನೆಯಲ್ಲಿ ಎಲ್ಲಾದರೂ ಹಿರಿಯರು ಅಥವಾ ಯಾರಾದರೂ ಡೆತ್ ಆದರೆ ಅವರು ಬರುವುದು ತುಂಬ ಲೇಟ್ ಆಗ್ತದೆ. ಆ ಬಾಡಿ ಇಟ್ಕೊಳ್ಳಿಕ್ಕೆ ಕುಂದಾಪುರಕ್ಕೆ ಮಾರ್ಚರಿಗೆ ಬರಬೇಕು. ಇಲ್ಲಿ ಇರುವಂಥದ್ದು ಒಂದು 4 ಬಾಡಿ ಇಡಲಿಕ್ಕೆ ಮಾತ್ರ. ಹಾಗೆ ಅವರು ಬರುವವರೆಗೆ ಅವ್ರ ಮನೆಯಲ್ಲೇ ಆ ಡೆಡ್ ಬಾಡಿಯನ್ನು ಇಟ್ಕೊಳ್ಳಿಕ್ಕಾಗಿ ಉಚಿತವಾಗಿ ಡೆಡ್ ಬಾಡಿ ಫ್ರೀಜರನ್ನು ಸಹ ನಾವು ಕೊಡಲಿಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇವೆ.
1: ಉಚಿತವಾಗಿ
0: ನಮ್ಮ ಎಲ್ಲ ಸೇವೆಗಳು ಉಚಿತ, ಯಾವುದೇ 1 ರೂಪಾಯಿ ರಿಸೀವ್ ಮಾಡುವಂಥ ಪ್ರಶ್ನೆನೇ ಇಲ್ಲ. ಈಗ ಹೇಳಿದಂಥ ಎಲ್ಲ ಸೇವೆಗಳು ಮತ್ತು ಸಣ್ಣ ಸಣ್ಣ ಐಟಮನ್ನು ಸಹ ಕೊಡ್ತೇವೆ. ವೀಲ್ ಚೇರ್ ಬೇಕಾದರೆ, ಪ್ಯಾಡ್ ಪ್ಯಾಂಪರ್ಸ್ ಬೇಕಿದ್ರೆ ಅಥವಾ ಕ್ಯಾಥೆಟರ್ ಬೇಕಿದ್ರೆ ಅಥವಾ ಇಂಥದ್ದೆಲ್ಲ ಸಣ್ಣ ಸಣ್ಣ ಐಟಮ್
1: ಸೌಲಭ್ಯ APL ಹೋಲ್ಡರ್ಗೂ ಇತ್ತ?
0: ಇಲ್ಲ, ನಮ್ಮ APL BPL ಅಂತ ಹೇಳಿ ಇಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಸರ್ವಿಸ್ ಎಲ್ಲರಿಗೂ ಸಮಾನವಾದ ಸರ್ವಿಸ್ ಅನ್ನ ನೀಡ್ತೇವೆ.
1: ಸರ್ವರು ಸಮಾನರು,
0: ಸಮಾನರು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಆರೋಗ್ಯ ಸಮಸ್ಯೆ ಅನ್ನೋದು ಸಫರ್ ಆಗುವಂತದ್ದು ಎಲ್ಲರೂ ಒಂದೇ. APL BPL ಅಲ್ಲಿ ನೋಡಿ ಕಾಯಿಲೆ ಬರುವುದಿಲ್ಲ, ಸಫರ್ ಆಗುವ ವ್ಯವಸ್ಥೆಗಳು ಒಂದೇ ಇರ್ತದೆ. ಕೆಲವರು ಏನ್ ಮಾಡ್ತಾರೆ, ನಾವು ನಮ್ಗೆ ಸ್ವಲ್ಪ ಹಣ ಸಹಾಯವನ್ನು ಶ್ರೀಮಂತರಾದವರು ಹಣ ಸಹಾಯವನ್ನು ಮಾಡುವವರು ಇದ್ದಾರೆ, ಖುಷಿಯಿಂದ ಏನಾದರೂ ಕೊಟ್ಟರೆ ತಗೊಳ್ತೇವೆ, ನಾವಾಗಿ ಏನನ್ನ ಯಾವ್ದನ್ನ
1: ಬಯಸುವುದಿಲ್ಲ. ಓಕೆ, ನಿಮ್ಮ ವನ್ಸೆ ಪಂಚಾಯತ್ ಸಿಟಿಸನ್ಶಿಪ್ ನಮ್ಗೆಲ್ಲ ಸಿಗುತ್ತಾ? ಕಾಣಿ, ನಮ್ ಕೇಂಬತ್ತಿಗೆ ಅನ್ಸುತ್ತೆ ಓ ಇದೇ ಪಂಚಾಯತ್ ಅಲ್ಲಿ ನಾವಿದ್ದೀರ ಆತಿದ್ದೇನೋ ಅಂತ. ಆ ತರ ಇರ್ಬೇಕು, ಆ ತರ ಇದೆ ವನ್ಸೆ ಪಂಚಾಯತ್. ಅವ್ರದ್ದು ಇನ್ನೊಂದು ಕ್ರಾಂತಿಕಾರಿ ಹೆಜ್ಜೆ ಅಂತ ಅಂದ್ಕೊಂಡ್ರೆ AI, ಎಲ್ಲಿ ಕೇಂದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವ್ ಇದ್ರಲ್ಲಿ ಅಂತ ಕಮ್ಮಿ ಅಂತ ಹೇಳಿ ಅವ್ರ ಶಾಲೆಗೆ 1.5 ಲಕ್ಷದ ಒಂದು AI ಟೀಚರ್ನೇ ಕರ್ಕೊಂಡ್ಬಂದ್ರು. ಕಾಣಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುವಂತಹ ಟೀಚರ್ ಮಕ್ಕಳಿಗೆ ಪಾಠ ಮಾಡೋಕೆ, ಅಯ್ಯಬ್ಯ ಈ ಟೀಚರ್ ಬಂದ ನಮ್ಮ ಟೀಚರ್ ಅಲ್ಲ ಎಲ್ಲಿಗೆ ಹೋಗ್ದಪ್ಪ ಅಂತ ನೀವು ತಲೆ ಮೇಲೆ ಕೈ ಇಟ್ಕೊಂಡ್ಬೇಡಿ. ಆ ತರ ಏನು ಆತಿಲ್ಲ. ಆ ಟೀಚರ್ ಎಂತ ಮಾಡ್ತಾರೆ, ಅದನ್ನ ಯಾಕೆ ಈ ಶಾಲೆಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಒನ್ಸೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ, ಮುಂದನ್ನ ಸರ್ ಹೇಳಿ ಕಮ್ಮ ಒಂದ್ಸಲ.
0: ಟೆಕ್ನಿಕಲಿ ಸಪೋರ್ಟ್ ತಗೊಂಡು, ಅಥವಾ ಈಗಾಗಲೇ ಪ್ರೊಜೆಕ್ಟ್ ನಮ್ಮ ಹತ್ರ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ, ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ ಇದೆ, ಇದನ್ನೆಲ್ಲ ಬಳಸ್ಕೊಂಡು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥದ್ದು ನಾವು ಮೊದಲಿನಿಂದ ಸುಮಾರು 10 ವರ್ಷಗಳಿಂದ ಅದನ್ನು ಆಲೋಚನೆ ಮಾಡ್ತಾ ಬಂದವರು. ಬಟ್ ಪ್ರಸ್ತುತ AI ಒಂದು ಹವಾದಲ್ಲಿಗೆ ನಾವು ಇದ್ದೇವೆ. ಎಲ್ಲಿ ಎಲ್ಲ ಕಡೆ AI ಅಂತ ಇವತ್ತು ಹೇಳ್ತಾ ಇದ್ದಾರೆ. ಸೊ ನಮಗೊಂದು ಕ್ಯೂರಿಯಾಸಿಟಿ, AI ಹೇಗೆ ವರ್ಕ್ ಮಾಡ್ತದೆ. ಈ ಮೇಕರ್ ಲ್ಯಾಬ್ಸ್ ಅನ್ನುವ ಸಂಸ್ಥೆಯವರು ಕೇರಳದವರು, ಅವರು ಈ ದೇಶಕ್ಕೆ ಪ್ರಥಮ ಬಾರಿಗೆ ಐರಿಸ್ ಅನ್ನುವ ರೋಬೋ ಟೀಚರನ್ನು 2024 ಇಂಟ್ರೊಡ್ಯೂಸ್ ಮಾಡಿದರು. ಆವಾಗಲೂ ಸಹ ಅದೆಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಅದರ ಬಗ್ಗೆ ಸ್ವಲ್ಪ ಒಂದಷ್ಟು
1: ಮಾಹಿತಿಯನ್ನು ಕಲೆ ಹಾಕಿದ್ದೆ.
0: ಆವಾಗಲೇ 2024 2 ವರ್ಷ ಹಿಂದೆ ಸ್ವಲ್ಪ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೆ. ಬಟ್ ಅದರ ಕಾಸ್ಟ್ ಎಷ್ಟಂತ ನಮ್ಗೆ ಗೊತ್ತಿರಲಿಲ್ಲ. ಹೀಗೆ ಗೂಗಲ್ ಸರ್ಚ್ ಮಾಡ್ತಾ ಹೋಗ್ತಾ ಇರುವಾಗ ಒಂದೇನ ಅದರ ಕಾಸ್ಟ್ ನೋಡುವಾಗ 3 ಲಕ್ಷ ರೂಪಾಯಿ ಪ್ಲಸ್ GST ಅಂತೇಳಿ ಸಿಕ್ತು. ಸ್ವಲ್ಪ ನಾವು ಎಫೋರ್ಡೆಬಲ್ ಅನಿಸ್ತು, ಅಂದರೆ ಇದನ್ನು ಮನಸ್ಸು ಮಾಡಿದರೆ ನಾವು ಹಾಕ್ಬೋದು ಅನಿಸ್ತು. ನಂತರ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ಒಂದಷ್ಟು ಗೂಗಲಲ್ಲೇ ಸ್ವಲ್ಪ ಸ್ಟಡಿಯನ್ನು ಮಾಡಿದ್ವಿ. ನಂತರ ಅವ್ರ ಮೇಕರ್ ಲ್ಯಾಬ್ ಸಂಸ್ಥೆಗೆ ಫೋನ್ ಮಾಡಿ, ಹೀಗೆ ನಿಮ್ಮ ಅಲ್ಲಿ ಹೇಗೆ ವ್ಯವಸ್ಥೆ, ಹೇಗೆ ನಿಮ್ಮ ಹತ್ರ ಇದೆಯಾ, ಏನೇನು ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಕೇಳಿದಾಗ ಅವರು ಡಿಟೇಲ್ ಆಗಿ ಹೇಳಿದರು. ಮತ್ತು 3 ಲಕ್ಷ ಪ್ಲಸ್ GST ಅಂತೇಳಿ ಹೇಳಿದರು. ಒಂದು ಪೀಸ್ ಬೇಕಾದ್ರೆ ರೆಡಿ ಇದೆ, ಒಂದು 20-25 ಡೇಸಲ್ಲಿ ನಿಮ್ಗೆ ಬೇಕಾದರೆ ನೀವು ಅಡ್ವಾನ್ಸ್ ಮಾಡಿದರೆ ಸಪ್ಲೈ ಮಾಡ್ತೇವೆ, ಮತ್ತು ನಿಮ್ಮ ಶಾಲೆ ಇನ್ಫಾರ್ಮೇಷನ್ ಅನ್ನೆಲ್ಲ ಕೊಟ್ಟರೆ ಅದರಲ್ಲಿ ಸಾಫ್ಟ್ವೇರಲ್ಲಿ ನಾವು ಅಪ್ಲೋಡ್ ಪ್ರೋಗ್ರಾಮಿಂಗ್ ಮಾಡಿ ಅದನ್ನು ಕೊಡ್ತೇವೆ ಅಂತ ಹೇಳಿದರು. ನಂತರ ನಾವು ನಮ್ಮ ಟೀಚರ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿಕೊಂಡು ಏನು ಮಾಡುವ ಅಂತೇಳಿ ಕೇಳಿದವಾಗ ಟೀಚರ್ಸು ಅದಕ್ಕೆಲ್ಲ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದರು, ಮಾಡುವ ಅಂತೇಳಿ ಹೇಳಿದರು. ನಂತರ ಅವರು ಮೇಕರ್ ಲ್ಯಾಬ್ ಸಂಸ್ಥೆ ಜೊತೆಯಲ್ಲಿ ಒಂದು ಗೂಗಲ್ ಮೀಟನ್ನು ಮಾಡಿ ಅವರು ಡೆಮೋವನ್ನು ಕೊಟ್ಟರು. ಡೆಮೋ ಕೊಟ್ಟು ಕೂಡಲೇ ನಮ್ಮ ಟೀಚರ್ಸ್ ಎಲ್ಲರಿಗೂ ಇಷ್ಟ ಆಯಿತು. ಕೂಡಲೇ ಇಮಿಡಿಯೇಟ್ ಅದನ್ನು 1 ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಬುಕ್ಕಿಂಗ್ ಮಾಡಿದ್ವಿ. ಬುಕ್ಕಿಂಗ್ ಮಾಡಿ ಮೊನ್ನೆ ಇತ್ತೀಚೆಗಷ್ಟೇ ಅದು ಇನಾಗ್ರೇಷನ್ ಆಯಿತು. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಾವು ಅಂದರೆ ಟೀಚರ್ಸಿಗೆ ಬದಲಿಯಾಗಿ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಹೇಗೆ ನಾವು ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಒಂದು ರೂಮಲ್ಲಿ ಇಟ್ಕೊಂಡು ಯಾವುದು ತರಗತಿಯ ಯಾವ ಸಬ್ಜೆಕ್ಟಿನ ಟೀಚರ್ಸ್ ಬೇಕೋ ಅವರು ಆ ಸ್ಮಾರ್ಟ್ ಇಂಟ್ರಾಕ್ಟಿವ್ ಬೋರ್ಡಿಗೆ ಇರುವಲ್ಲಿಗೆ ಮಕ್ಕಳನ್ನು ಕರ್ಕೊಂಡು ಬಂದು ಅಲ್ಲಿ ಏನು ಇನ್ಫಾರ್ಮೇಷನ್ ಬೇಕೋ ಅದನ್ನು ಕಲಿಸ್ಕೊಂಡು ಆ ಪೀರಿಯಡನ್ನು ಅಲ್ಲಿ ಕಳೀತಾರೆ ನಮ್ಮ ಟೀಚರ್ಸ್. ಇದು ಹಾಗೆ ಈ AI ಟೀಚರ್ಸಿಗೂ ಸಹ ಒಂದು ರೂಮನ್ನು ರಿಸರ್ವ್ ಮಾಡಿದ್ದೇವೆ. ಈಗ 5ನೇ ಕ್ಲಾಸ್ ಬೇಕಾದರೆ 5ನೇ ಕ್ಲಾಸು, 6ನೇ ಕ್ಲಾಸ್ ಬೇಕಾದರೆ 6ನೇ ಕ್ಲಾಸು, 7ನೇ ಕ್ಲಾಸು, ಆ ಟೀಚರ್ಸು ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗೆ ಮಕ್ಕಳನ್ನು ಆ ರೂಮಿಗೆ ಕರ್ಕೊಂಡು ಬಂದು ಅಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್ ಸೈನ್ಸ್, ಬಹುಶಃ ಯಾವುದನ್ನು ಬೇಕಾದರೂ ಅದು ಪಾಠ ಮಾಡ್ತದೆ. LKGಯಿಂದ 12th ಸ್ಟ್ಯಾಂಡರ್ಡ್ ತನಕದ ಎಲ್ಲ ಶೈಕ್ಷಣಿಕ ವಿಷಯಗಳಿಗೆ ಉತ್ತರ ಕೊಡ್ತದೆ. ಸ್ವಲ್ಪ ಇಂಟ್ರ್ಯಾಕ್ಷನಿಗೆ ಅಲ್ಲಿ ಜಾಸ್ತಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು 40 ಮಿನಿಟ್ಸ್ ಪಾಠ ಮಾಡಲಿಕ್ಕೆ ಅದು ಸಾಮಾನ್ಯವಾಗಿ ಮಾಡೋದಿಲ್ಲ. ಒಂದು ವಿಷಯ ನಾವು ಯಾವ ವಿಷಯನ ಕೇಳಿದರೂ ಅದು ಅದಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತದೆ. ಮತ್ತು ಇನ್ನು ಇದರಲ್ಲಿ ಫರ್ದರ್ ಏನೇ ಇನ್ಫಾರ್ಮೇಷನ್ ಬೇಕಂತೇಳಿ ಕೇಳಿದಾಗ ನಾವು ಮತ್ತೆ ಇದು ಬೇಕು ಇದು ಅಥವಾ ಇದು ಡಿಟೇಲ್ ಆಗಿ ಬೇಕಂತ ಕೇಳಿದ ಕೂಡಲೇ ನಾವು ಇಂಥದ್ದು ಡಿಟೇಲ್ ಆಗಿ ಬೇಕಂತ ಹೇಳಿದ್ರೆ ಮತ್ತೆ ಡಿಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತದೆ. ಹಾಗಾಗಿ ಇಂಟರಾಕ್ಷನ್ ಬೇಸ್ ಮೇಲೆ ಅದು ವರ್ಕ್ ಆಗ್ತಾ ಇದೆ.
1: ಓಕೆ, ಕನ್ನಡ ಆದರೆ ಕನ್ನಡ, ಇಂಗ್ಲೀಷ್ ಆದರೆ ಇಂಗ್ಲೀಷ್, 20 ಭಾಷೆ
0: ಮಾತಾಡ್ತದೆ.
1: ಯಪ್ಪ, ಆದರೆ ಅದಕ್ಕೆ 40 ನಿಮಿಷ ಕಂಟಿನ್ಯೂಸ್ ಪಾಠ ಮಾಡೋಕ್ಕಾಗಲ್ಲ.
0: ಕಂಟಿನ್ಯೂಸ್ 40 ಮಿನಿಟ್ಸ್ ಪಾಠ ಮಾಡ್ತಾ ಇಲ್ಲ. ಇಂಟ್ರಾಕ್ಷನ್ ಅಂದರೆ ಅದು ತಯಾರು ಮಾಡಿದ ಉದ್ದೇಶವೇ ಟೀಚರ್ಗೆ
1: ಪರ್ಯಾಯ ಅಲ್ಲ,
0: ಟೀಚರ್ ಟೀಚರ್ಗೆ ಪೂರಕವಾಗಿ ಯಾವುದೇ ಇನ್ಫಾರ್ಮೇಶನ್ ಮಕ್ಕಳಿಗೆ ಟೀಚರ್ಗೂ ಬೇಕನ್ನಿಸ್ತು ಅದನ್ನ ಕೇಳಿದ್ರೆ ಅದು ಹೇಳ್ತದೆ.
1: ಓಕೆ, ಅದಕ್ಕೆ
0: ಇಲ್ಲಿ ಬೇಕಾಗಿರೋದು ನಮಗೆ ಒಂದು ಇಂಟರ್ನೆಟ್ ವ್ಯವಸ್ಥೆಗಳು ಬೇಕಾಗ್ತದೆ ಮತ್ತು ಪವರ್ ಸಪ್ಲೈ. ಬ್ಯಾಕಪ್ ಇರ್ತದೆ ಬಟ್ ಪವರ್ ಸಪ್ಲೈ ಕಂಟಿನ್ಯೂಸ್ ಬೇಕಾಗ್ತದೆ. ನಾವೊಂದು ಇಡೀ ಶಾಲೆ ಸೋಲಾರ್ ಅಲ್ಲಿ ರನ್ ಆಗ್ತಾ ಇರೋದ್ರಿಂದ ನಮಗೆ ಪವರ್ ಸಹ ಪ್ರಾಬ್ಲಮ್ ಇಲ್ಲ. ಇಂಟರ್ನೆಟ್ BSNL ಇಂಟರ್ನೆಟ್ ಇದೆ, ಕೇಬಲ್ ಇಂಟರ್ನೆಟ್ ಸಹ, ಎರಡು ಇಂಟರ್ನೆಟ್ ವ್ಯವಸ್ಥೆಗಳು ಸಹ ನಮ್ಮ ಸ್ಕೂಲ್ ಅಲ್ಲಿ ಇದೆ.
1: ಸೊ ರೀಚಾರ್ಜ್ ಮಾಡೋದಿದೆ, ರೀಚಾರ್ಜ್ ಮಾಡುವ ವ್ಯವಸ್ಥೆಯ
0: ಅಲ್ಲಿ ಇಂಟರ್ನೆಟ್ ನಾವು
1: ಅಲ್ಲ, ಅದು ರೋಬೋಟ್ ಟೀಚರ್ AI ಐರಿಸ್. ಐರಿಸ್ಗೆ ಈಗ ಊಟಕ್ಕೆ ಹೊಟ್ಟೆಗೆಲೆ ಅಂತ ಹಾಕ್ತಾರೆ ನೀವು?
0: ಹೊಟ್ಟೆಗೆ ಅಂತ ಇಲ್ಲ, ಅದೇ ಹೇಳುದು, ನೆಟ್ ಪವರ್ ಎರಡು ಬೇಕಾಗುವಂತದ್ದು
1: ಅಷ್ಟೇ
0: ಅಷ್ಟೇ. ಮತ್ತೆ ಸಾಫ್ಟ್ವೇರ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಅವರ ಅಲುವಾ ಮೈಕರ್ ಲ್ಯಾಬ್ ಸಂಸ್ಥೆ ಕೇರಳ ಅಲುವಾದಲ್ಲಿ ಅವರು ಇದ್ದಾರೆ. ಅವ್ರ ಜೊತೆ ಅವ್ರಿಗೆ ಮಂತ್ಲಿ ಒಂದು ಇಯರ್ಲಿ ಒಂದು 25,000 ಪೇಮೆಂಟ್ ಮಾಡಬೇಕು. ಸಾಫ್ಟ್ವೇರ್ ರಿಲೇಟೆಡ್ ಏನೇ
1: ಮೇಂಟೆನೆನ್ಸ್ ಚಾರ್ಜ್
0: ಅವ್ರಿಗೆ ಕೊಡಬೇಕಾಗ್ತದೆ. ಇಲ್ಲೇನಾದ್ರೂ ಸಮಸ್ಯೆಗಳಾದ್ರೆ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಮ್ಯುನಿಕೇಟ್ ಮಾಡಿದ್ರೆ ಅವರು ಅದನ್ನ ಸರಿ ಮಾಡಿ ಕೊಡ್ತಾರೆ ಸಣ್ಣ ಪುಟ್ಟ ಏನೋ ಸಮಸ್ಯೆಗಳಾದಲ್ಲಿ.
1: ಓಕೆ, ವೆರಿ ನೈಸ್ ಸರ್. ಆಕ್ಚುಲಿ ನೀವು ಇಂಥದೊಂದು ಇನಿಷಿಯೇಟಿವ್ ನಮ್ಮ ಊರಿನ ಪಂಚಾಯತ್ನಲ್ಲಿ ತಗೊಂಡು ಬಂದ್ರಲ್ಲ, ಈ ಎಲ್ಲ ಮಕ್ಕಳು ನಾವು ಅಣಸೆ ಶಾಲೆಗೆ ಹೋತು ಅಂತಿದ್ದೊಮ್ರು, ನೀವೀಗ ಅದಕ್ಕೆ ಇನ್ನೊಂದು 2 ಎಕರೆ ತಗೊಂಡು ಶಾಲೆ ದಡ್ದು ಮಾಡ್ಕತ್ತ ಅಂತ ಐರಿಸ್ ಟೀಚರ್ನ ಕಾಂಬಕ್ಕೆ. ಯಾಕಂದ್ರೆ ಎಲ್ರಿಗೂ ಒಂದು ಕ್ರೇಜ್, ಈಗ ಹೆಂಗೆ ಮಾತಾಡ್ತಾರೆ, ಹೆಂಗೆ ಪಾಠ ಮಾಡ್ತಾರೆ, ತುಂಬ ಇದೆ. ಮತ್ತು ಸುಮಾರು ಶಾಲೆಗೆ ನಮಗೂ ಒಂದು 5 ರಾತಿದಿತ್ತು ಅಂತಲೂ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಒಣಸೆಯವರು ಅದಕ್ಕೊಂದು ಮುನ್ನೋಡಿ ಹಾಡಿದ್ರು ಅಂತ.
0: ಪತ್ರಿಕೆಯವರು ಭಾರಿ ಪ್ರಚಾರವನ್ನ ಕೊಟ್ಟರು, ಅಂದ್ರೆ ಅಷ್ಟೆಲ್ಲ ಪ್ರಚಾರ ಆಗ್ತದೆ ಹೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡಲಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರಲಿ ಸ್ಕೂಲು. ಮಾಮೂಲಿ ಸರ್ಕಾರಿ ಶಾಲೆ ಅಂತ ಹೇಳಿದ ಕೂಡಲೇ ಆ ಕಡೆ ಯಾರು ತಲೆ ಹಾಕೋರಿಲ್ಲ, ಅಂದ್ರೆ ಎಲ್ಲರ ಮನಸ್ಸಲ್ಲಿ ಇರ್ತದೆ ಖಾಸಗಿ ಶಾಲೆ ಅಂದ್ರೆ ಕೂಡ ಸ್ಟ್ಯಾಂಡರ್ಡ್, ಇದು ಸರ್ಕಾರಿ ಶಾಲೆ ಅಂದ್ರೆ ಕೂಡ ಸ್ವಲ್ಪ ನೆಗ್ಲೆಕ್ಟ್ ಅನ್ನುವ ಭಾವನೆಗಳಿರ್ತದೆ. ಯಾರು ಹೆಮ್ಮೆಯಿಂದ ನನ್ನ ಮಗು ಸರ್ಕಾರಿ ಶಾಲೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ. ಇವತ್ತು ಹಾಗಾಗಿದೆ ಪರಿಸ್ಥಿತಿ, ಹಾಗಾಗಿದೆ. ಆದರೆ ಬಹುಶಃ ಇಲ್ಲೆಲ್ಲ ನಮ್ಮ ಶಾಲೆಯಲ್ಲಿ ನೀವು ಖಾಸಗಿ ಶಾಲೆಯಲ್ಲೆಲ್ಲ ಇಷ್ಟೆಲ್ಲ ವ್ಯವಸ್ಥೆಗಳಿಲ್ಲ ಆಡ್ಲಿಕ್ಕೆ. ಖಾಸಗಿ ಶಾಲೆ ಸಾಮಾನ್ಯವಾಗಿ ನಾವು ನೋಡ್ತೇವೆ ಒಂದು ಪ್ಲೇ ಗ್ರೌಂಡ್ ಇರುವುದಿಲ್ಲ. ಆಮೇಲೆ ನಮ್ಮಲ್ಲಿ ಈಗ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಮಕ್ಕಳಿಗೆ ಕಿಂಡರ್ ಗಾರ್ಡನ್ ಅಥವಾ ಆಡುವಂತ ಒಂದು
1: ಮಕ್ಕಳಿಗೆ
0: ಆಡುವಂತದ್ದು ಒಂದು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ವರ್ಷ ಅದನ್ನು ಸಹ ಇನಾಗ್ರೇಷನ್ ಮಾಡಿದ್ದೇವೆ. ಪ್ರತಿ ವರ್ಷ ಸೈನ್ಸ್ ಫೆಸ್ಟ್ ಅನ್ನ ಮಾಡ್ತಾ ಇದ್ವಿ. ಅಂದ್ರೆ ಬಹುಶಃ ಇದು ಸರ್ಕಾರಿ ಶಾಲೆಲ್ಲ ಸಾಮಾನ್ಯವಾಗಿ ಮಾಡುವುದಿಲ್ಲ ಸೈನ್ಸ್ ಫೆಸ್ಟ್, ಅಂದ್ರೆ ಮಕ್ಕಳನ್ನ ಕ್ರಿಯೇಟಿವಿಟಿಯಲ್ಲಿ ತೊಡಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಸ್ಕೂಲ್ ಡೇನ ಪ್ರತಿ ವರ್ಷ ಮಾಡ್ತೇವೆ. ಸ್ಕೂಲ್ ಡೇ ಸಂದರ್ಭದಲ್ಲೂ ಸಹ ಕಲ್ಚರಲ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಸ್ಪೋರ್ಟ್ಸ್ ಫೆಸ್ಟ್ ಅಂತೇಳಿ ಮಾಡ್ತೇವೆ, ಹಳೆ ವಿದ್ಯಾರ್ಥಿಗಳಿಗೆ ಕ್ರೀಡೆಯನ್ನು ಮಾಡ್ತೇವೆ, ಹಾಗೆ ಪೋಷಕರಿಗೆ ಕ್ರೀಡಾ ಸ್ಪರ್ಧೆಯನ್ನು ಮಾಡ್ತೇವೆ. ಇದೆಲ್ಲ ಪ್ರತಿ ವರ್ಷ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಸೈನ್ಸ್ ಡೇ ದಿನ ಸೈನ್ಸ್ ಫೆಸ್ಟ್ ಅನ್ನು ಸಹ ಮಾಡ್ತಾ ಬಂದ್ವಿ. ಈ ವರ್ಷ ನಮ್ಮ ಟೀಚರ್ ಸ್ವಲ್ಪ ಡಿಫ್ರೆಂಟ್ ಆಗಿ 7 ಲ್ಯಾಂಗ್ವೇಜಸ್ ಅನ್ನ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ರೈನ್ಬೋ ಫೆಸ್ಟ್ ಅಂತ ಹೇಳಿ ಒಂದು ಮಾಡಿದ್ರು. ಅಂದ್ರೆ ಕನ್ನಡದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸೈನ್ಸ್, ಸೋಷಿಯಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಕ್ರಾಫ್ಟ್, 7 ವಿಭಾಗಗಳಲ್ಲಿ ಮಾಡೆಲ್ಸ್ಗಳನ್ನು ತಯಾರು ಮಾಡಿ ಮೊದಲು ಸೈನ್ಸ್ ಮಾತ್ರ ಮಾಡ್ತಿದ್ವಿ, ಸರಿ 7 ವಿಭಾಗಗಳಲ್ಲಿ ಮಾಡೆಲ್ ಅನ್ನು ಮಾಡಿ ಸಾಕಷ್ಟು ಒಂದು 100 ಮಾಡೆಲ್ಸ್ ಅನ್ನ ಎಕ್ಸಿಬಿಷನ್ ಅನ್ನ ಮಾಡಿ.
1: ಬ್ಯೂಟಿಫುಲ್, ವೆರಿ ನೈಸ್. ಇದೆಲ್ಲ
0: ಸರ್ಕಾರಿ ಶಾಲೆಯಲ್ಲಿ ಡಿಫ್ರೆಂಟ್ ಆಗಿ ಮಾಡ್ತಕ್ಕಂತ ಒಂದು.
1: ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ, ಸ್ಟ್ರೆಂತ್ ಎಷ್ಟು?
0: 334 ಮಕ್ಕಳಿದ್ದಾರೆ.
1: ವಾವ್, 80 ಹದ್ದು ಸೀದಾ ಜುಯ್ಯ 334. ಬ್ಯೂಟಿಫುಲ್ ಸರ್, ಖುಷಿ ಆಯ್ತು ಈ ಕತೆಗಳನ್ನ ಕೇಂಬಕ್ಕೆ. ಬಹುಶಃ ಈ ಕತೆ ಎಲ್ಲ ಶಾಲೆಗಳ ಕತೆಯಾರೆ, ನಮ್ಮ ಸರ್ಕಾರಿ ಶಾಲೆಗಳ ಕತೆ ಆದ್ರೆ ಎಷ್ಟು ಲೈಕ್ ಆತ್ತಲ್ಲ. ಆದ್ರೆ ಆ ಊರಿಗೆ ಒಬ್ರು ಉದಯ್ ಕುಮಾರ್ ಶೆಟ್ರ ಅಂತ ಬೇಕತ್ತೆ. ಆದ್ರೆ ಈಗ ಕೊನೆಯದಾಗಿ ನಂದೊಂದು ಪ್ರಶ್ನೆ, ಒಂದು ಕ್ಯೂರಿಯಾಸಿಟಿ ಅಂತ ಕೇಂದ್ರೆ, ಅಲ್ಲ ನೀವು ನಿಮ್ಮನ್ನ ಸಂಪೂರ್ಣವಾಗಿ ಅಲ್ಲಿಗೆ ಸಮರ್ಪಿಸಿಕೊಂಡಿದ್ದೀರಾ ಅಥವಾ ಹೆಂಗೆ ಅಂತ?
0: ಜನರು ಅಪೇಕ್ಷೆ ಪಟ್ಟಿದ್ರು, ಹಾಗಾಗಿ ಸುಮಾರು ಒಂದು 25 ವರ್ಷಗಳಿಂದ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಜನ ಎಷ್ಟು ದಿನ ಬಯಸ್ತಾರೋ ಅಷ್ಟು ದಿನ ಗ್ರಾಮ ಪಂಚಾಯತಿಯಲ್ಲಿ ಸೇವೆಯನ್ನು ಮಾಡಬೇಕು, ಅಥವಾ ದೇವರು ನಮಗೆ ಎಷ್ಟು ದಿನ ಅವಕಾಶಗಳನ್ನು ಕೊಡ್ತಾನೋ. ಈಗ ನಾನು ಗ್ರಾಮ ಪಂಚಾಯತ್ ಒಳಗಡೆ ಇಲ್ಲದೇ ಇದ್ದರೆ ನಾವು ಈ ಸೇವೆಯನ್ನು ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ನಮ್ಮ ಹತ್ರ ಭಾಳಷ್ಟು ಹಣ ಇದ್ದರೆ ನಾವು ಇನ್ನೊಂದು ರೀತಿ ಟ್ರಸ್ಟ್, ಈಗ ಎಲ್ಲ ಕೆಲವರು ಒಂದಷ್ಟು ಜನ ಮಾಡ್ತಾರೆ, ಟ್ರಸ್ಟನ್ನು ಮಾಡಿಕೊಂಡು ಡೊನೇಷನನ್ನು ಕೊಡುವಂಥದ್ದು, ಬೇರೆ ಬೇರೆ ಕೆಲಸಗಳ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನಾವು ಅಷ್ಟು ಹಣಕಾಸಿನಲ್ಲಿ ಸರಿಯಾದ ಜಾಸ್ತಿ ವ್ಯವಸ್ಥೆಯಲ್ಲಿ ಇರುವವರಲ್ಲ, ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ತಾ ಇರುವವರು. ಹಾಗಾಗಿ ಹೊಸ ಪಂಚಾಯತ್ ಒಳಗಡೆ ಇರುವುದರಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕಿಂತ ಬಹುಶಃ ಒಂದು ನಮ್ಮದೊಂದು ತಂಡ ಇದೆಯಲ್ಲ, ಆ ತಂಡಕ್ಕೆ ಹಾಗೆ ಒಣಸೆಯ ಗ್ರಾಮಸ್ಥರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಹೇಳಲೇಬೇಕು. ಈಗ ಮತ್ತೆ ನಮ್ಮ ಎಲ್ಲ ಸಕ್ಸಸ್ಸಿನ ಹಿಂದೆ ಈಗ ಶಾಲೆ ತಗೊಂಡ್ರೆ ಅಲ್ಲಿ ಶಿಕ್ಷಕರು ಒಂದು ಒಳ್ಳೆಯ ಒಂದು ಶಿಕ್ಷಕರ ತಂಡ ಇದೆ. ತಂಡ ಇರೋದ್ರಿಂದ ನಮ್ಗಲ್ಲಿ ನಾವು ನಮ್ಗೆ ಏನು ಆಲೋಚನೆ ಬರ್ತದೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ
1: ಕರೆಕ್ಟ್ ಕರೆಕ್ಟ್.
0: ಹಾಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಬಂದ್ರೆ ಅಲ್ಲಿ ಒಂದು ಬ್ಯೂಟಿಫುಲ್ ತಂಡ ಇದೆ, ನಾವು ಏನು ಡೈರೆಕ್ಷನ್ ಕೊಡ್ತೇವೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಆ ತಂಡ ಇರೋದ್ರಿಂದ ನಮ್ಗಲ್ಲಿ ಕೆಲಸ ಮಾಡ್ಲಿಕ್ಕೆ ಆಯ್ತು. ಹಾಗೆ ನಿರಾಮಯ ಸೊಸೈಟಿಗೆ ಬಂದ್ರೆ ಅಲ್ಲಿ ಒಂದು ನಿರಾಮಯ ಸೊಸೈಟಿ ಅಡ್ಮಿನಿಸ್ಟ್ರೇಷನ್ ಬೋರ್ಡ್ ಇರ್ಬೋದು, ಅಂದ್ರೆ ಎಲ್ಲರಿಗೂ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆಗಳು ಬೇಕಾಗಿರ್ತದೆ. ಹೊಂದಾಣಿಕೆ ಇಲ್ಲದಿದ್ರೆ ಖಂಡಿತ ಅದು ಮುಂದೆ ಹೋಗೋದಿಲ್ಲ. ನಾವು 7 ಪಂಚಾಯತ್, ಈಗ ಸಾಮಾನ್ಯವಾಗಿ ಒಂದು ಪಂಚಾಯತನ್ನೇ ಒಬ್ಬರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಅಭಿಪ್ರಾಯ ಭೇದಗಳು ಬರ್ತದೆ. ನಾವು 7 ಗ್ರಾಮ ಪಂಚಾಯತ್ಗಳು ಬೇರೆ ಬೇರೆ ಪಾರ್ಟಿಗೆ ಸೇರಿದವರಂತವ್ರು, ಬಟ್ ಆ 7 ಪಂಚಾಯತ್ಗಳು ಜೊತೆಯಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು. ಒಂದು ನಮ್ದು ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೆ ಆ ಬಾಡಿ ಸಪೋರ್ಟ್ ಆದರೆ, ಇನ್ನೊಂದು ನಮ್ಮ ಕೆಲಸಗಾರರ ತಂಡ. ಸೊ ಇದೆಲ್ಲ ಒಳ್ಳೆ ತಂಡ ಸಿಕ್ಕಿರೋದ್ರಿಂದ ನಮ್ಗೆ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕಾಯಿತು. ಸೊ ಇದಲ್ಲದೆಯೂ ನಾವು ಬೇರೆ ಬೇರೆ ವಿಭಾಗಗಳಲ್ಲಿ ರೈತರಿಗೆ ಸಂಬಂಧಪಟ್ಟಾಗಿ ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿಯನ್ನು ಮಾಡಿ ಅದರ ಚೇರ್ಮನ್ ಆಗಿಯೂ ಸಹ ಕೆಲಸ ಮಾಡ್ತಾ ಇದ್ದೇನೆ. ಕುಂದನೋಳ ಫಾರ್ಮರ್ಸ್ ಪ್ರೊಡ್ಯೂಸರ್ ಕಂಪನಿ ಇದೆ ರೈತರಿಗಾಗಿ, ಕೇಂದ್ರ ಸರ್ಕಾರ 10,000 ಎಫ್ ಯುನ ಆರಂಭ ಮಾಡ್ತು, ಅದರಲ್ಲಿ ಬಹುಶಃ 10,000 ಚೇರ್ಮನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ವುಮನ್ ಎಂಪವರ್ಮೆಂಟ್ ಗೆ ಸಂಬಂಧಪಟ್ಟಾಗಿ ಒಂದು CMTC ಅಂತೇಳಿ, ಈ ರಾಜ್ಯದಲ್ಲಿ 4 CMTCಗಳಿದೆ, ಒಂದು ದೊಡ್ಡಬಳ್ಳಾಪುರದಲ್ಲಿದೆ, ಒಂದು ಯಲ್ಲಾಪುರದಲ್ಲಿದೆ, ಒಂದು ಗದಗಲ್ಲಿದೆ, ಇನ್ನೊಂದು ಒಣಸೆಲ್ಲಿದೆ. ಅಂದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಇಲ್ಲಿ ತರಬೇತಿಗಳಿಗೆ ಸರ್ಕಾರವೇ ನಿಯೋಜನೆ ಮಾಡ್ತದೆ. ಆ ಪರ್ ಹೆಡ್ ಎಷ್ಟು ಅಂತೇಳಿ ಹೇಳಿ ಸರ್ಕಾರ ನಮ್ಮ GPLF ನಮ್ಮ ಮಹಿಳೆಯರಿಗೆ ಹಣವನ್ನು ಪಾವತಿ ಮಾಡ್ತಾರೆ. ನಮ್ಮ ಮಹಿಳೆಯರು ಅದಕ್ಕೆ ಬೇಕಾದ ಎಲ್ಲ ಅರೇಂಜ್ಮೆಂಟ್ ರಿಸೋರ್ಸ್ ಪರ್ಸನಿಂದ ಹಿಡಿದು, ಅಂದರೆ ಯಾವ ಟ್ರೈನಿಂಗ್ ಅನ್ನೋದು ಡಿಪೆಂಡ್ ಆಗಿರ್ತದೆ. ಕೆಲವೊಂದಕ್ಕೆ ಸ್ಟೇಟಿಂದಲೇ ರಿಸೋರ್ಸ್ ಪರ್ಸನನ್ನು ಕಳಿಸ್ತಾರೆ, ಕೆಲವೊಂದಕ್ಕೆ ಡಿಸ್ಟಿಕ್ ಹಂತದಲ್ಲಿ, ಕೆಲವೊಂದಕ್ಕೆ ತಾಲೂಕು ಹಂತದಲ್ಲಿ ರಿಸೋರ್ಸ್ ಪರ್ಸನನ್ನು ನೇಮಕ ಮಾಡಿಕೊಂಡು ಊಟ ಕಾಫಿ ಅವರಿಗೆ ಸ್ಟೇ ಅರೇಂಜ್ಮೆಂಟ್ ಎಲ್ಲದನ್ನು ನಮ್ಮ GPLF ಮಹಿಳೆಯರೇ, ಸಂಜೀವಿನಿಯ ಮಹಿಳೆಯರೇ ಮಾಡಿಕೊಂಡು ಆ ಸರ್ಕಾರ ಕೊಟ್ಟಂಥ ಹಣದಲ್ಲಿ ಸ್ವಲ್ಪ ಸೇವಿಂಗ್ಸ್ ಮಾಡಿಕೊಂಡು ಅವರಿಗೆ ಇವತ್ತು ಅದೊಂದು ಆದಾಯದ ಮೂಲವಾಗಿ ಕನ್ವರ್ಟ್ ಆಗಿದೆ.
1: NRLM
0: ಯೋಜನೆಯಲ್ಲಿ ನಾವು ಸಂಜೀವಿನಿ ಉಡುಪಿ ಜಿಲ್ಲೆಗೆ ಬಂದಂತದ್ದು 2019. ನಾವು 2018 ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ಸ್ವಾವಲಂಬನ ತರಬೇತಿ ಕೇಂದ್ರವನ್ನು ಅಲ್ಲಿ ಒಣಸೆಯಲ್ಲಿ ಆರಂಭ ಮಾಡಿದ್ದೇವೆ. ಅದು ಆರಂಭ ಮಾಡಲಿಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ರುಡ್ಸೆಟ್ ಇದೆ, ಮಣಿಪಾಲದಲ್ಲಿ ಸಿಂಡಾರ್ ಸೆಟ್ ಇತ್ತು, ಅವಾಗ ಬಹುಶಃ ಇಲ್ಲೆಲ್ಲ ತರಬೇತಿಗಳನ್ನು ಕೊಡ್ತಿದ್ರು, ಸಹನಿವಾಸ ತರಬೇತಿಯನ್ನು ಅಲ್ಲಿ ಕೊಡ್ತಾ ಇದ್ರು. ನಮ್ಮೂರಿನ ಮಹಿಳೆಯರು ಅಲ್ಲಿ ಹೋಗ್ಲಿಕ್ಕೆ ಬಯಸುದಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ದನ ಸಾಕೊಂಡಿದ್ದಾರೆ, ಸಣ್ಣ ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ, ಹಿರಿಯರು ಮನೆಯಲ್ಲಿದ್ದಾರೆ, ಅವರಲ್ಲಿ ನೈಟ್ ಹಾಲ್ಟ್ ಆಗಿ ಟ್ರೈನಿಂಗ್ ತಗೊಳ್ಳಿಕ್ಕೆ ಬಯಸುದಿಲ್ಲ. ನಾನು ಅವಾಗ ಆಲೋಚನೆ ಮಾಡಿದ್ದು, ಇಲ್ಲೇ ನಾವು ರಿಸೋರ್ಸ್ ಪರ್ಸನ್ ಇಟ್ಟು ನಮ್ಮ ಊರಲ್ಲಿ ಮಹಿಳೆಯರಿಗೆ ತರಬೇತಿ ಕೊಟ್ಟರೆ ಹೇಗಂತೇಳಿ ಬಹುಶಃ ಅದಕ್ಕೆ ಒಂದು ಪ್ಲಾನ್ ಮಾಡಿ ಸ್ವಾವಲಂಬ ಅನ್ನುವ ತರಬೇತಿ ಸಂಸ್ಥೆಯನ್ನು ಆರಂಭ ಮಾಡಿದ್ವಿ 2018. ನಂತರ ನಮ್ಮ ಮಹಿಳೆಯರಲ್ಲಿ ಯಾವ ತರಬೇತಿ ನಿಮಗೆ ಇಷ್ಟ ಕೇಳಿದ್ರೆ, ಆರಂಭದಲ್ಲಿ ಟೈಲರಿಂಗ್ ತರಬೇತಿ ನಮಗೆ ಕೊಡಿ ಅಂತೇಳಿ ಹೇಳಿದರು. 45 ಜನರು 3 ಬ್ಯಾಚನ್ನು ಮಾಡಿದ್ವಿ, 135 ಜನರಿಗೆ 6 ತಿಂಗಳು ತರಬೇತಿ, ಉಚಿತ ತರಬೇತಿ, ಒಟ್ಟಿಗೆ 1.5 ವರ್ಷ 3 ಬ್ಯಾಚನ್ನು ಮಾಡಿ 6 ತಿಂಗಳು ಉಚಿತ ತರಬೇತಿಯನ್ನು ಕೊಟ್ಟಿದ್ವಿ. ಎಲ್ಲ ಫ್ರೀ, ನಾವು ಯಾವುದೇ 1 ರೂಪಾಯಿ ಹಣವನ್ನು ತಗೊಳ್ಳಿಲ್ಲ. 135 ಮಹಿಳೆಯರಿಗೆ ತರಬೇತಿಯನ್ನು ಕೊಟ್ಟು ಇವತ್ತವರು ಕೆಲವರು ಟೈಲರಿಂಗ್ ಶಾಪನ್ನು ಇಟ್ಕೊಂಡಿದ್ದಾರೆ, ಕೆಲವರು ಮನೆಯಲ್ಲೇ ಇಟ್ಕೊಂಡು ಮಾಡ್ತಿದ್ದಾರೆ, ಕೆಲವರು ಬೇರೆಯವ್ರ ಜೊತೆ ಕೆಲಸ ಮಾಡ್ತಿದ್ದಾರೆ, ಒಟ್ಟು ಆದಾಯ ಮೂಲವನ್ನು ಕಂಡುಕೊಂಡಿದ್ದಾರೆ. ನಂತರ ಅವರಿಗೆ ಸಂಬಂಧಪಟ್ಟಾಗಿ ಅರಿ ವರ್ಕ್, ಎಂಬ್ರಾಯ್ಡ್ರಿ ವರ್ಕ್ ಇದೆಯಲ್ಲ, ಅದನ್ನು ಸಹ ಎಕ್ಸ್ಟ್ರಾ ಟ್ರೈನಿಂಗನ್ನು ಕೊಟ್ಟಿದ್ವಿ. ಹಾಗೆ ಬ್ಯಾಗ್ ತಯಾರಿ ಇರ್ಬೋದು, ಜೂಟ್ ಬ್ಯಾಗ್ ಇರ್ಬೋದು, ಜೇನು ಕೃಷಿ ಬಗ್ಗೆ, ಅಣಬೆ ಕೃಷಿ ಬಗ್ಗೆ, ಈ ರೀತಿ ಸಾಕಷ್ಟು ತರಬೇತಿನೆಲ್ಲ ನಾವು ಅವರಿಗೆ ಕೊಟ್ಟಿದ್ದೇವೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರು ಯಾರು ಆದಾಯ ಇಲ್ಲದೆ ಕಷ್ಟದಲ್ಲಿದ್ದರು, ಬಟ್ ನಮ್ಮ ಮಹಿಳೆಯರು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾ 35 ಜನ ಮಹಿಳೆಯರು ಪಂಚಾಯತ್ನ ಅಡಿಯಲ್ಲಿ ಒಂದು PPE ಕಿಟ್ ಮಾಸ್ಕನ್ನು ರೆಡಿ ಮಾಡ್ತಾಯಿದ್ರು. ಮತ್ತು ಚೂಡಿದಾರ ನೈಟಿ ಅದನ್ನು ರೆಡಿ ಮಾಡಿ ಸೇಲ್ ಮಾಡುವಂಥದ್ದು ಇರ್ಬೋದು, ಸ್ಕೂಲ್ ಯೂನಿಫಾರ್ಮನ್ನು ಮಾಡುವಂಥದ್ದು ಇರ್ಬೋದು, ಬಹುಶಃ ಇದನ್ನೆಲ್ಲ ಮಾಡ್ತಾಯಿದ್ರು. ನಂತರದಲ್ಲಿ ಸ್ವಲ್ಪ ಬರ್ತಾ ಬರ್ತದ್ದು ಕೆಲಸ ಮಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆಯಾಗಿ ಫರ್ಮ್ ಇವತ್ತು ಸ್ವಲ್ಪ ವೀಕ್ ಆಗಿದೆ. ಪುನಃ ಈಗ CMTC ಕಮ್ಯುನಿಟಿ ಮ್ಯಾನೇಜರ್ ಟ್ರೈನಿಂಗ್ ಸೆಂಟರ್ ಆರಂಭ ಆಗಿದೆ, ಇದರ ಅಡಿಯಲ್ಲಿ ಅದನ್ನು ಪುನಃ ಬೇರೆ ಬೇರೆ ವಿಭಾಗಗಳನ್ನು ಹೊಸದಾಗಿ ಮಾಡಲಿಕ್ಕೆ ಈಗ ಆಲೋಚನೆಯನ್ನು ಮಾಡ್ಕೊಂಡಿದ್ದೇವೆ. ಇದು ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಕೆಲಸವನ್ನು ಸಹ ಮಾಡಿದ್ದೇವೆ.
1: ಖುಷಿ ಆಯ್ತು ಸರ್ ಕೇಂಬಕ್ಕೆ, ಆ್ಯಕ್ಚುಲಿ ಪಿಕ್ಚರ್ ಕಂಡಂಗಾಯ್ತು, ತುಂಬ ಖುಷಿ ಆಯ್ತು. ಈಗ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಎಲ್ಲ ಹಿಂಗೆ ಇರುತ್ತೆ, ಒಂದು ಗ್ರಾಮಕ್ಕೆ ಆ ಗ್ರಾಮವನ್ನು ಅಭಿವೃದ್ಧಿ ಮಾಡೋದು, ಅದು ಎಲ್ಲ ಥರದಲ್ಲೂ ರಾಮರಾಜ್ಯ ಥರ ಹಬ್ಬದ. ಸೊ ಆ ಥರದ್ದೊಂದು ಕತೆ ಕೇಂಡಂಗಾಯ್ತು, ಭಾರಿ ಖುಷಿ ಆಯಿತು. ಈ ಕತೆ ಬೇರೆ ಎಲ್ಲಿದ್ದಲ್ಲ, ನಮ್ಮ ಹತ್ರದ್ದೇ, ನಮ್ಮ ವಾಣ್ಸೆ ಗ್ರಾಮ ಪಂಚಾಯತ್ ಬಗ್ಗೆ. ಉದಯ್ ಕುಮಾರ್ ಶೆಟ್ ಅಲ್ಲಿ ಏನೆಲ್ಲ ಆಯಿತು, ಆ ಅಭಿವೃದ್ಧಿ ಹೆಂಗಾಯ್ತು, ಅದ್ರ ಹಿಂದಿನ ಕೆಲಸಗಳೇ ಹೆಂಗಿತ್ತು, ಎಂಥ ಆತ ಇತ್ತು, AI ಟೀಚರು ಬಂದ್ರೆ ಈಗ ಮಕ್ಕಳಿಗೆಲ್ಲ, ಇದೆಲ್ಲದರ ಈ ಸಾಹಸ ಕತೆ, ಯಶಸ್ವಿ ಗಾಥೆ ಕೇಂದ್ರ, ಭಾರಿ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ರೇಡಿಯೋ ಕುಂದಾಪುರಕ್ಕೆ ಬಂದ ಕುಂದಾಪುರ ಮಾತುಕತೆಯಲ್ಲಿ ಇಷ್ಟೊತ್ತು ಮಾತಾಡೋದಕ್ಕೆ.
0: ಥ್ಯಾಂಕ್ ಯು ಮೇಡಮ್.
1: ಉದಯ್ ಕುಮಾರ್ ಶೆಟ್ಟರು ವಣ್ಸೆ, ಇವರು ಒಟ್ಟಿಗೆ ನಾವು ಇಷ್ಟೋ ತನಕ ಮಾತಾಡಿದ ಕೇಳುಗ್ರೆ ಪಂಚಾಯತ್ಗಳು ಹಿಂಗೆ ಅಭಿವೃದ್ಧಿ ಆರೆ ಎಷ್ಟು ಲೈಕ್ ಆತ್ತಲ್ಲ. ಆಕ್ಚುಲಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಪಂಚಾಯತ್ಗಳು ಹಿಂಗೆ ಇರ್ಕ ಎಲ್ಲ ಪಂಚಾಯತ್ಗಳು ಒಟ್ಟು ಎಷ್ಟು 600 ಪಂಚಾಯತ್ ಕರ್ನಾಟಕದಲ್ಲಿ?
0: ಕರ್ನಾಟಕದಲ್ಲಿ 6,000 ಪಂಚಾಯತ್ ಇದೆ.
1: 6,000 ಪಂಚಾಯತ್ಗಳು ಹಿಂಗೆ ಆಯ್ಲಿ. ಭಾರತದಲ್ಲಿರುವ ಅಷ್ಟು ಪಂಚಾಯತ್ಗಳು ಲೆಕ್ಕ ನಂಗೆ ಗೊತ್ತಿಲ್ಲ, ಇದೇ ತರ ಇರಲಿ ಅಂತ.
0: ಕುಂದಾಪುರ ತಾಲೂಕು ಪಂಚಾಯತ್ ಒಕ್ಕೂಟದ ಅಧ್ಯಕ್ಷನಾಗಿಯೂ 2010 ಕೆಲಸ ಮಾಡ್ತಾ ಸುಮಾರು 15 ವರ್ಷಗಳ ಕಾಲ ತಾಲೂಕು ಅಂದ್ರೆ ಅವಿಭಜಿತ ಕುಂದಾಪುರ ಮತ್ತು ಬೈಂದೂರು ತಾಲೂಕು
1: ಪಂಚಾಯತ್ ಒಕ್ಕೂಟದ ಅಧ್ಯಕ್ಷರು ನೀವು.
0: ಅಧ್ಯಕ್ಷನಾಗಿ ಸಹ ಕೆಲಸ ಮಾಡ್ತಾ ಇದ್ದೆ.
1: ನಿಮ್ ಕಣಗಿದ್ದರ ಚಿರಾಯು ಆಗ್ಲಿ ಸರ್. ಅಕ್ಕ ಥ್ಯಾಂಕ್ ಯು ಕೇಳುಗ್ರೆ. ಸರಿ ಹಂಗ ನಾವ್ ಈ ಮಾತುಕತೆ ಮುಗಿಸಿ ಹೋಯ್ ಬತ್ತ ಕೇಂತಾರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ, ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜು ಕುಂದಾಪುರದ ಸಮುದಾಯ ಬಾನುಲಿ ಕೇಂದ್ರ. ಮತ್ ಸಿಕ್ಕ.
2: ಹೇ ಐಶಾ, ನಿನ್ನ ನಕ್ಕು ಒಂದ್ ಕಾಲೇಜ್ ಅಡ್ಮಿಷನ್ ತಕೊಂಡರ್.
3: ಯಾವ ಕಾಲೇಜ್?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜ್.
3: ನೀ ದಡ್ಡಾದ ಮೇಲೆ ಯಾವ ಕಾಲೇಜಿಗೆ ಸೇರ್ಕೊಂಬೋದ?
2: ಇನ್ಯಾವ್ದು ಭಂಡಾರಕಾರ್ಸ್ ಕಾಲೇಜಿಗೆ ಸೇರುದು.
3: ನೀನ್ ಈಗಲೇ ಡಿಸೈಡ್ ಮಾಡ್ಬಿಟ್ಟಿಯಾ?
2: ಹೌದು, ಇಟ್ಸ್ ಮೈ ಡ್ರೀಮ್ ಕಾಲೇಜ್.
1: ಅಡ್ಮಿಷನ್ಸ್ ಓಪನ್ ಫಾರ್ BA, BSc, BCA, BCOM ಮತ್ತು BBA. ವಿಸಿಟ್ ಭಂಡಾರಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್, ಶಾಸ್ತ್ರಿ ಸರ್ಕಲ್, ಕುಂದಾಪುರ. ನೀವು ಕೇಂತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನನ್ನೊಟ್ಟಿಗೆ ಇವತ್ತು 9th ಕ್ಲಾಸಿನ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿ ಇಲ್ಲಿಯ ದಕ್ಷ ಇದ್ದಾರೆ. ದಕ್ಷ ಅವರು ದಕ್ಷತೆಯಿಂದ ಸುಂದರವಾಗಿ ಕೊಳಲನ್ನ ನುಡಿಸ್ತಾರೆ. ಸೊ ಇವತ್ತು ಅವರ ಕೊಳಲಿನಲ್ಲಿ ನಮ್ಮಮ್ಮ ಶಾರದೆ ಈಗ ಮೂಡಿ ಬರ್ತಾ ಇದೆ.

ನ್ಯೂಕೇಂದ್ರಿಪದ ರೇಡಿಯೋ ಕುಂದಾಪುರ 89.6 ಎಫ್ಎಂ. ನಾನು ನಿಮ್ಮ ಆರ್ಜೆ ಜ್ಯೋತಿ. ನಮ್ಮೊಟ್ಟಿಗೆ ಮುದ್ದು ಹುಡುಗಿ ಒಂಬತ್ತನೇ ಕ್ಲಾಸು ಸಿದ್ಧಿವಿನಾಯಕ ವಸತಿ ಶಾಲೆ ಹಟ್ಟಿ ಅಂಗಡಿಯ ದಕ್ಷ ಅವರು ಫ್ಲೂಟ್ ಮುರುಳಿ ವಾದನ ಮಾಡ್ತಾ ಇದ್ರು. ಸೊ ರೋಜಾ ಚಿತ್ರದ ಹಾಡನ್ನ ಅದರ ಟೈಟಲ್ ಟ್ರ್ಯಾಕ್ ಮಣಿರತ್ನಂ ನಿರ್ದೇಶನದ ಇಂದಿಗೂ ಎಂದಿಗೂ ಮುಂದೆಂದಿಗೂ ಎವರ್ ಗ್ರೀನ್ ಆಗಿರೋ ಹಾಡು ಅದರ ಟೈಟಲ್ ಟ್ರ್ಯಾಕ್ ರೋಜಾ. ಅದನ್ನ ಈಗ ಕೊಳಲಲ್ಲಿ ನುಡಿಸ್ತಾರೆ ದಕ್ಷ ಅವರು. ಕೇಣಿಯಕ್ಕ

ನೀವು ಕೇಳ್ತಿದ್ರಿ ರೇಡಿಯೋ ಕುಂದಾಪುರ 89.6 FM. ಇದು ಕುಂದ ಕಂಠಗಳ ಪ್ರಕೃತಿಯ ಸ್ವರ. ನಾನು ಆರ್ಜೆ ಜ್ಯೋತಿ, ನಿಮ್ಮೊಟ್ಟಿಗೆ ನಮ್ಮೊಟ್ಟಿಗೆ ಕೊಳಲು ವಾದನ ಮಾಡ್ತಾ ಇದ್ರು ದಕ್ಷ, 9th ಕ್ಲಾಸಿನ ಮುದ್ದು ಮುಗ್ಧ ಹುಡುಗಿ. ಸೊ ತುಂಬಾ ಚೆನ್ನಾಗಿ ಫ್ಲೂಟ್ ಬಾರಿಸ್ತಾ ಇದ್ರು. ಸೊ ಇದು ರೋಜಾ, ಅದೇ ಚಿತ್ರದ ಹಾಡು ದಿಲ್ ಹೇ ಛೋಟಾ ಸಾ. ಈ ದಿಲ್ ಹೇ ಛೋಟಾ ಸಾನ ಈಗ ನಮಗೋಸ್ಕರ ಕೊಳಲ್ ಮೂಲಕ ಹಾಡ್ತಾರೆ ದಕ್ಷ ಅವರು.

0: ಥ್ಯಾಂಕ್ ಯು ದಕ್ಷ, ಇಷ್ಟೋ ತನಕ ಕೊಳಲು ವಾದನ ಮೂಲಕ ನಾವೆಲ್ಲ ತಲೆದೂಗೋಗ್ ಮಾಡಿದ್ರಿ. ಸೊ ನಿಮ್ಗೆ ಇನ್ನಷ್ಟು ಉಜ್ವಲ ಭವಿಷ್ಯ ಸಿಗ್ಲಿ. ಈಗಷ್ಟೇ 9th ಕ್ಲಾಸು ಮುಂದಕ್ಕೆ ಹೋಗ್ತಾ ಮೋಸ್ಟ್ಲಿ ಪ್ರವೀಣ್ ಗೋಡ್ಖಿಂಡಿ ಅಂತ ದೊಡ್ಡ ಕೊಳಲು ವಾದಕಿಯಾಗ್ಲಿ ಅನ್ನೋ ಹರಕೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ಕೇಂತಾಯಿರಿ ರೇಡಿಯೋ ಕುಂದಾಪುರ 89.6 FM, ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ.
1: I am thinking, ಯಾವ ಕಾಲೇಜ್ ಅಲ್ಲಿ ಅಡ್ಮಿಷನ್ ತಗೊಂಡ್ಲಿ ಅಂತ.
2: ಟೆನ್ಷನ್ ಯಾಕೆ ಬ್ರೋ, ಕುಂದಾಪುರದ ಭಂಡಾರ್ ಕಾಸ್ ಕಾಲೇಜ್ ಇದೆ ಅಲ್ಲ.
0: ಹೌದು, ಬನ್ನಿ ಕುಂದಾಪುರದ ಭಂಡಾರ್ಕಾರ್ಸ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ. ಬ್ಯಾಚುಲರ್ ಆಫ್ ಆರ್ಟ್ಸ್ BA ಅಡ್ಮಿಷನ್ ಓಪನ್ ಆಗಿದೆ. HP, HSP, HEK, EJP. ಯಾಕೆ ನೀವು BA ನ ತಗೊಳ್ಬೇಕು ನಮ್ ಕಾಲೇಜಲ್ಲಿ ಅಂತಂದ್ರೆ, ವೈಡ್ ಕರಿಯರ್ ಅಪರ್ಚುನಿಟೀಸ್, ಸ್ಟ್ರಾಂಗ್ ಫೌಂಡೇಶನ್ ಇನ್ ಸೋಷಿಯಲ್ ಸೈನ್ಸಸ್, ಹೆಲ್ಪ್ಸ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಬಿಲ್ಡ್ ಗುಡ್ ಲೀಡರ್ಶಿಪ್ ಕ್ವಾಲಿಟಿ, ಡೆವಲಪ್ಸ್ ಕಮ್ಯುನಿಕೇಶನ್ ಅಂಡ್ ಅನಾಲಿಟಿಕಲ್ ಸ್ಕಿಲ್ಸ್. ಅದರ ಜೊತೆಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ, ಫ್ರೆಂಡ್ಲಿ ಲರ್ನಿಂಗ್ ಎನ್ವೈರನ್ಮೆಂಟ್, ಫ್ರೀ ಅಡಾಪ್ಷನ್ ಸ್ಕೀಮ್, ಫ್ರೀ ಕಂಪ್ಯೂಟರ್ ಕ್ಲಾಸ್ ಫಾರ್ ಓನ್ಲಿ BA ಸ್ಟೂಡೆಂಟ್ಸ್, ಫ್ರೀ ಮಿಡ್ ಡೇ ಮೀಲ್ ಫೆಸಿಲಿಟಿ, ಲೈಬ್ರರಿ ಫೆಸಿಲಿಟಿ, ಸ್ಕಾಲರ್ಶಿಪ್ ಅಂಡ್ ಎಂಡೋಮೆಂಟ್ ಫೆಸಿಲಿಟಿ, ಸ್ಟಡಿ ಟೂರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂಡ್ ಆಲ್ಸೋ ರೇಡಿಯೋ ಕುಂದಾಪುರ 89.6 FM, ನಿಮ್ಮ ಪ್ರಾಕ್ಟಿಕಲ್ ರೇಡಿಯೋ ಎಕ್ಸ್ಪೀರಿಯನ್ಸ್ಗೆ ಬನ್ನಿ ಭಂಡಾರ್ಕರ್ಸ್ ಕಾಲೇಜಿಗೆ. ಅಡ್ಮಿಷನ್ಸ್ ಓಪನ್.

0: ಬಂದಿದ್ದೀರಾ?
1: ಹೌ ಹೌ ಹೌ, ಈ ಬಿಲಾಸ್ ಬಿಟ್ಟ ಕೋಳಿಗಳು ಅವ್ರ ಮನೆಯವ್ರ ಕಂಡಂಗೆ ಎಷ್ಟೊತ್ತಿಗೂ ನಮ್ಮನೆ ಹಂಗೆ ಹೆಕ್ಕ ತಿಂತಿಪ್ಪುದಪ್ಪ.
2: ಅವಳು ಸೊಕ್ಕ ಕಾಣ, ಅವಳು ಕೋಳಿ ಹೆಸರಂಗೆ ನಮ್ಗೆಲ್ಲ ಬಿಲಾಸ್ ಬಿಟ್ಟವ ಅಂತಾಳ. ಅವಳಿಗೆ ಏರು ಪೂರ ಇಳಿಸಿ ಬತ್ತೆ ತಡಿ ನನಗೆ. ಎಂತದ ಚಿಕ್ಕೋ, ಎಂತ ಅಂದೆ ನಮ್ಗೆ?
1: ನಿಂಗಲ್ಲ ಅಂದದ್ದು, ನಿಮ್ಮ ಮನೆ ಕೋಳಿಗೆ ಅಲ್ಲ ಮರೆತಿಯ. ಆ ಪಾಟಿ ಕೋಳಿ ಸಾಂಕಿ ನಮ್ ತೋಟು ಮರ್ನ ಕಟ್ಟಿ ಮರ್ನ ಬುಡ ಗೊಬ್ರ ಗುಂಡಿ ಒಂದು ಬೆಚ್ಚುದಿಲ್ಲ. ಅಲ್ಕಣ್, ನಮ್ಮನೆ ಸ್ವಾಮಂಗೆ ಹರ್ಗಿದಡಿ ಖುಷಿ ಅಂದೇಳಿ ಮೊನ್ನೆ ಸ್ವಲ್ಪ ಹರ್ಗಿ ಬೀಜ ಹಾಕಿದೆ, ಚಿಗ್ರು ಒಡೆದ ಮೇಲೂ ಬಂದಿತ್ತು. ನಿಮ್ಮನೆಯ ಹರ್ಮೈಕದ್ ಹೈಡಿ ಬಂದ್ ಅದನ್ನೆಲ್ಲ ಹೈಡಿ ಹಾಕಿತ್ತಲೆ. ಇನ್ನೊಂದು ಸಲ ಅದ್ರ ಸೊನಾರ್ ಮುರುದಂತೂ ಗ್ಯಾರಂಟಿ ಕಾಣ.
2: ಈಗ ಸೊನಾರ್ ಮುರುದೆಲ್ಲ ಮಾತಾಡ್ಬೇಡ ನೀನ್, ಅದ್ ದೇವ್ರಿಗ್ ಬಿಟ್ಟದ ಕೋಳಿ. ಮತ್ ನನ್ ದೇವ್ರು ಬಂದ್ ನಿನ್ ಮೆಟ್ಕಂತಂದಳಿ ಒಂದ್ ಹೇಳ್ಬೇಡ ಮರತಿ.
1: ನೀನ್ ಅದೆಲ್ಲ ಹೇಳಿ ನನ್ ಹೆದರ್ಸ್ಬೇಡ. ಕೋಳಿ ಎಲ್ಲ ನಿಮ್ಮನಿದ, ಅದ್ ಮೇಯುಕ್ಕೆ ನಮ್ಮನೆ ಗೆದ್ದಿ ನಮ್ ತೋಟು ಒಂದು ಕಾಂಬು ಕಾತಿಲ್ಲ. ಇಲ್ ತಿಂಬುದ ನಮ್ಮನೆ ಕಾಣದಲ್ಲೇ ಉಳ್ಚು. ಆ ಹಿಂಡ್ ಒಂದ್ ಸರ್ವನಾಶ ಆತು ಇಲ್ಲಪ್ಪ.
2: ಈಗ ಹಂಗೆಲ್ಲ ಶಾಪ್ ಗುಳಿ ಹಾಕ್ಬೇಡ. ಮೊನ್ನೆ ನಿಮ್ಮನಿ ದನ ನಮ್ಮನೆ ಅಗಡೆಗೆ ಹಾಕೋದಷ್ಟೂ ಚಿಗ್ರಕೊಂಡಿದ್ದ ಬಸ್ಲಿನ ಒಂಚೂರು ಬಿಡ್ದೆ ತಿನ್ಕೋ ಹೋಯ್ತಲ್ಲ. ಅಷ್ಟೊತ್ತಿನ ಹಿಂಗೆ ಸೀರಿ ಬೋಗರ್ಕ ಜಗಳ ಮಾಡು ಬಂದಿನ ನಿನ್ನ ಹತ್ರ.
1: ಮೂಗ್ ಪ್ರಾಣಿ ಗೊತ್ತಾತ್ತನ, ಬಸ್ಲಿ ನಿಮ್ಮನಿದ ನಮ್ಮನಿದ ಅಂದೇಳಿ. ಒಂದ್ ಕೆಲ್ಸ ಮಾಡ, ಇನ್ಮೇಲೆ ಬಸ್ಲಿನ ನಿಮ್ಮನಿ ಒಳಗೆ ನೆಟ್ಕೋ. ಅಕ್ಕ
2: ಎಂತ, ನಿಂಗೊಂದ್ ನ್ಯಾಯ ನಂಗೊಂದ್ ನ್ಯಾಯನ?
3: ಹೆಂಗ್ಸ್ರೆ ನಗನಾಜಿಕೆ ಆದಿಲ್ಲ ನಿಮ್ಗೆ? ಈ ಪಾರ್ಟಿ ಓರಲ್ತ್ರಿ ಅಲ್ಲ ನೋಡೂರ್ ರಂಗ ಸ್ಥಳದ ನಿಂತ್ಕೊಂಡ ಗಣಸ್ರಿ ಹೆದರಿಕಿಲ್ಲ ನಿಮ್ಗೆ?
1: ಇವ್ ಯಾವ ಸೀಮಿ ದೊಣ್ಣಿ ನಾಯ್ಕನ ನಮ್ ಮಧ್ಯೆ ಬಂದದ್ದ?
2: ನೀನ 98 ಮೊದ್ಲೇ ಒಲಿತೆ, ತೋಡಿಗೆ ಇನ್ ಬೀಳ್ಬೇಡ. ಮುಕ್ಕಿ ಪೂರ ಬಿಚ್ಚಿ ಅಪ್ರೊಳಗೆ ಮನಿ ಸೇರ್ಕೊ ಹೋಗ.
1: ಅಬ್ಬ, ನನ್ ಶಾಲಿ ಮೆಟ್ಟ ಮೊನ್ನೆ ರಾತ್ರಿ ಕಚ್ಕೊಂಡ್ ಹೋದ ಈ ಶೀನಣ್ಣನ್ ಮನಿ ನಾಯಿ.
4: ಅಬ್ಬ, ನನ್ ಶಾಲಿ ಯೂನಿಫಾರ್ಮ್ ಹರ್ಗು ಅಣಸದ್ದ ಕಚ್ಚಿ ಹರ್ದಾಕದ್ ಈ ಶೀನಣ್ಣನ್ ಮನಿ ನಾಯಿ.
1: ಹೌದಾ, ಆಕೆ ಚಿಡದ್ ನಾಯ ಅದನ್ ಬೆಚ್ಚದಿಲ್ಲ ಇವತ್ತ.
3: ಇವ್ರಿಬ್ರು ಒಟ್ಟಾರ ಏ ಬೊಬ್ಬರ್ಯಾ.